ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಭಾದ್ರಪದ ಮಾಸದ ಮೂರನೇ ದಿನ, ಅಂದರೆ 2026 ಇಸ್ವಿ ಆಗಸ್ಟ್ ತಿಂಗಳ 25 ತಾರೀಕು ಮಂಗಳವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಪ್ರೀತಿಯ ಶ್ರೋತೃಬಂಧುಗಳಿಗೆಲ್ಲ ಸುಬ್ರಹ್ಮಣ್ಯ ಮಾಡುವ ನಮಸ್ಕಾರಗಳು ಹಾಗೂ ಈ ದಿನದ ಎಲ್ಲ ಕಾರ್ಯಕ್ರಮಗಳಿಗೆ ಆತ್ಮೀಯವಾದ ಸ್ವಾಗತ. ಸ್ಟುಡಿಯೋ ಸಮಯ ಆಗಿದೆ 5:58 ಸೆಕೆಂಡ್ಗಳು.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಗಡಿ ವಿಷಯದ ಕುರಿತು ಭಾರತ ಮತ್ತು ಚೀನಾ ನಡುವಿನ 25ನೇ ಸುತ್ತಿನ ವಿಶೇಷ ಪ್ರತಿನಿಧಿಗಳ ಮಾತುಕತೆ ಇಂದು ಚೀನಾದಲ್ಲಿ ನಡೆಯಲಿದೆ. ಭಾರತದ ರಕ್ಷಣಾ ಸಲಹೆಗಾರ ಅಜಿತ್ ದೋವಲ್ ಮತ್ತು ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಅವರು ಗಡಿ ಮಾತುಕತೆ ಕಾರ್ಯವಿಧಾನಕ್ಕೆ ಗೊತ್ತುಪಡಿಸಿದ ವಿಶೇಷ ಪ್ರತಿನಿಧಿಗಳಾಗಿದ್ದಾರೆ. ಮಾನವೀಯತೆ ಮೊದಲು ಎಂಬ ತತ್ವದ ಆಧಾರದ ಮೇಲೆ ಜನ ಕೇಂದ್ರಿತ ದೃಷ್ಟಿಕೋನದಿಂದ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯನ್ನು ಮುನ್ನಡೆಸಲಾಗುತ್ತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಆರ್ಥಿಕ ಸಂಬಂಧಗಳ ಕಾರ್ಯದರ್ಶಿ ಹಾಗೂ ಬ್ರಿಕ್ಸ್ ಶೆರ್ಪಾ ಸುಧಾಕರ್ ದಲೇಲಾ ಹೇಳಿದ್ದಾರೆ. ಲಖನೌದಲ್ಲಿ ನಡೆದ 18ನೇ ಬ್ರಿಕ್ಸ್ ಶೈಕ್ಷಣಿಕ ವೇದಿಕೆಯ ಉದ್ಘಾಟನಾ ಅಧಿವೇಶನವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಕಾವೇರಿ ನದಿ ನೀರು ಹಂಚಿಕೆ ವಿಚಾರದಲ್ಲಿ ರಾಜ್ಯಕ್ಕೆ ಮತ್ತೆ ಹಿನ್ನಡೆಯಾಗಿದ್ದು ಮುಂದಿನ 15 ದಿನಗಳ ಕಾಲ 9,000 ಕ್ಯೂಸೆಕ್ ನೀರು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಸೂಚಿಸಿದೆ. ನಿನ್ನೆ ನಡೆದ ಸಮಿತಿಯ 141ನೇ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಖಂಡಿಸಿ ಕನ್ನಡಪರ ಹಾಗೂ ರೈತಪರ ಸಂಘಟನೆಗಳು ನಿನ್ನೆ ಮಂಡ್ಯ ನಗರದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿದರು. ಬೆಂಗಳೂರು ನಗರದ 5 ನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಸ್ವಚ್ಛಗೊಳಿಸಬೇಕಾದ ಖಾಲಿ ನಿವೇಶನಗಳನ್ನು ಗುರುತಿಸಿ ತ್ವರಿತವಾಗಿ ಸ್ವಚ್ಛತಾ ಕಾರ್ಯ ಕೈಗೊಳ್ಳುವಂತೆ ಗ್ರೇಟರ್ ಬೆಂಗಳೂರು ಅಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕೊಲಂಬೋದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಶ್ರೀಲಂಕಾ ನಡುವಿನ 2ನೇ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ ನಿನ್ನೆ ಭಾರತ ತನ್ನ ಮೊದಲನೇ ಇನಿಂಗ್ಸ್ ಅನ್ನು 9 ವಿಕೆಟ್ ಕಳೆದುಕೊಂಡು 503 ರನ್ಗಳಿಗೆ ಡಿಕ್ಲೇರ್ ಮಾಡಿಕೊಂಡಿದೆ. ಮೊದಲ ಇನಿಂಗ್ಸ್ ಆರಂಭಿಸಿರುವ ಶ್ರೀಲಂಕಾ ದಿನದಾಟದ ಅಂತ್ಯಕ್ಕೆ 2 ವಿಕೆಟ್ ನಷ್ಟಕ್ಕೆ 8 ರನ್ ಗಳಿಸಿದೆ. ಆಟ ಇಂದು ಮುಂದುವರಿಯಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

ಮಂಗಳವಾರದ ಬೆಳಗಿನ ಸಮಯದಲ್ಲಿ ನಾವಿದ್ದೇವೆ. ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿಯ ಒಂದಿಗೆ ನೀವಿದ್ದೀರಿ. ಈ ದಿನ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕಿರುಪರಿಚಯ. ಕಾರ್ಯಕ್ರಮ ವಿವರಣೆ, ನಂತರ ಭಕ್ತಿಗೀತೆಗಳ ಸಮರ್ಪಣೆ, ನಾದೋಪಾಸನೆ ಕಾರ್ಯಕ್ರಮ ಮೂಡಿ ಬರಲಿದೆ. 7:05 ಪ್ರದೇಶ ಸಮಾಚಾರ, 7:15 ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಪ್ರಥಮವಾಗಿ ಕನ್ನಡ ರತ್ನ ಭಂಡಾರ ಕೇಳಲಿದ್ದೀರಿ. ನಂತರ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಭಾವಗೀತೆಗಳೊಂದಿಗೆ ಸಾಗ್ತಿವೆ 8:00. 8:00 ನಂತರ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿತ್ರಗೀತೆಗಳೊಂದಿಗೆ ಹಾಗೂ ಕಿರುಮಾಹಿತಿ ದಿನ ವಿಶೇಷತೆಗಳೊಂದಿಗೆ. 9:00 ಇಂದಿನ ವಿಶೇಷ ಕಾರ್ಯಕ್ರಮ, 10:02 ಓಲ್ಡ್ ಈಸ್ ಗೋಲ್ಡ್, 11:02 ಹೊಸ ಸೂಪರ್ ಹಿಟ್ ಕನ್ನಡ ಸಾಂಗ್ಸ್ ಕೇಳಲಿದ್ದೀರಿ, 11:30 ಕಲಾಭಾರತಿ, 12:05 ಕರೆಗೊಂದು ಹಾಡು, ಕೇಳುಗರ ಕೋರಿಕೆಯ ಚಿತ್ರಗೀತೆಗಳ ಪ್ರಸಾರ. ಒಂದು ಗಂಟೆ 20 ನಿಮಿಷಕ್ಕೆ ರಸಪ್ರಶ್ನೆ ಕಾರ್ಯಕ್ರಮ ಇರುತ್ತೆ, 2:15 ಸ್ಪಂದನ, 2:40 ಚಿತ್ರತಾನ, ಒಂದೇ ಚಿತ್ರದ ಗೀತೆಗಳನ್ನು ಕೇಳುವ ಸಮಯ, 3:00 to 4:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಕಾರ್ಯಕ್ರಮಗಳ ಪ್ರಸಾರ, 4:00 ನಮ್ಮ ನಿಲಯದಿಂದ ಪರಿಮಳ ಮೂಡಿಬರಲಿದೆ, 5:05 ಸೇಫ್ ಡೇನಲ್ಲಿ ಓಲ್ಡ್ ಈಸ್ ಗೋಲ್ಡ್, 6:02 ಸೇಫ್ ಡೇನಲ್ಲಿ ಗಾನ ಭಜನ, 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. ಏಳು ಗಂಟೆ 2 ನಿಮಿಷಕ್ಕೆ ಗಾನ ಭಜನಾ ಕಾರ್ಯಕ್ರಮ ಮುಂದುವರಿಯುವುದು ಸೇಫ್ ಡೇನಲ್ಲಿ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 8:02 ನಿಮ್ಮ ಆಯ್ಕೆ. 9:15 ಹಿಂದಿ ಮೆಲೋಡೀಸ್, 10:02 ಪ್ರಣಯ ಗೀತೆಗಳ ಗುಚ್ಛ, ಪ್ರೇಮ ನಿನಾದ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕಿರುಪರಿಚಯ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ನಾಡಿನ ಮಧುರ ಮಿಡಿತ.

ಶ್ರೀ ವಿದ್ಯಾಭೂಷಣ ಅವರ ಧ್ವನಿಯಲ್ಲಿ ಪ್ರಸನ್ನ ವೆಂಕಟದಾಸರ ರಚನೆಯ ಭಕ್ತಿಗೀತೆಯನ್ನು ಕೇಳಿದ್ರಿ. ನಾದೋಪಾಸನೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಭಕ್ತಿಗೀತೆಗಳೊಂದಿಗೆ ಒಂದಿಷ್ಟು ಭಕ್ತಿಯ ವಿಚಾರಗಳೊಂದಿಗೆ ಸಾಗ್ತಾ ಇರುವ ಈ ಸಮಯದಲ್ಲಿ ಶ್ರೀರಾಮಚಂದ್ರ ವನವಾಸದಲ್ಲಿದ್ದಾಗ ತನ್ನ ಮನಸ್ಸಿನಲ್ಲಿ ಅದೆಷ್ಟೇ ದುಗುಟುಗಳು ಸಂಕಟಗಳು ಇದ್ದರೂ ಕೂಡ ವನವಾಸದಂತಹ ಕಠಿಣ ಪರೀಕ್ಷೆಯ ಸಮಯದಲ್ಲೂ ಕೂಡ ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡಿ ತೋರಿಸಿ ಗಿರಿಜನರಿಗೆ, ಗುಡ್ಡಗಾಡಿನಲ್ಲಿರ್ತಕ್ಕಂತಹ ಜನರಿಗೆ, ಆದಿವಾಸಿಗಳಿಗೆ, ಬುಡಕಟ್ಟು ಜನಾಂಗದವರಿಗೆ ಅನೇಕ ಉತ್ತಮವಾದ ಕಲೆಯನ್ನು ಮತ್ತು ಸಂಸ್ಕೃತಿಯನ್ನು ಕಲಿಸಿದ ಅಂತಕ್ಕಂತಹ ವಿಚಾರಗಳು ಕೂಡ ನಮ್ಮ ಹತ್ರ ಇದೆ. ಶ್ರೀರಾಮ ಕಾಡಿನಲ್ಲಿದ್ದ ಸಮಯದಲ್ಲಿ ಶ್ರೀರಾಮಚಂದ್ರ ಮಾಡಿರ್ತಕ್ಕಂತಹ ಸಮಾಜಮುಖಿ ಕೆಲಸಗಳ ಒಂದು ಪಟ್ಟಿಯನ್ನೇ ನೋಡ್ತಾ ಹೋದರೆ ಸಾಕಷ್ಟು ನಮಗೆ ಸಿಗ್ತಾ ಹೋಗುತ್ತೆ. ತುಂಬ ಸ್ಥೂಲವಾಗಿ, ತುಂಬ ಆಳವಾಗಿ ನೋಡಿದಾಗ ಆದಿವಾಸಿ ಜನಾಂಗದವರು ಇವತ್ತಿಗೂ ಕೂಡ ಶಿವ, ಭೈರವ, ರಾಮ ಮತ್ತು ಅವರ ಕುಲದೇವರು, ಸ್ಥಾನದೇವರು ಅಂತಕ್ಕಂತಹ ಈ ನಾಲ್ಕು ಪ್ರಮುಖ ದೇವರುಗಳನ್ನು ಪೂಜಿಸ್ತಾರೆ. ಮತ್ತು 10 ಮಹಾವಿದ್ಯೆಯ ದೇವತೆಗಳನ್ನು ಇವರು ಕೂಡ ಪೂಜಿಸ್ತಾರೆ. ರಾಮನ 14 ವರ್ಷದ ವನವಾಸದ ಸಮಯದಲ್ಲಿ 12 ವರ್ಷಗಳನ್ನು ಆದಿವಾಸಿಗಳೊಂದಿಗೆ ಶ್ರೀರಾಮಚಂದ್ರ ಕಳೀತಾರೆ, ತಪಸ್ವಿಗಳ ನಡುವೆ ಕಳೀತಾರೆ. ಈ 12 ವರ್ಷಗಳಲ್ಲಿ ಬುಡಕಟ್ಟು ಜನಾಂಗದವರಿಗೆ ಶಿಕ್ಷಣವನ್ನು ನೀಡ್ತಾರೆ, ಕೌಶಲ್ಯವಂತರಾಗಿ ಮಾಡ್ತಕ್ಕಂತಹ ಕೆಲಸವನ್ನು ಶ್ರೀರಾಮಚಂದ್ರ ಮಾಡ್ತಾರೆ. ಭಗವಾನ್ ಶ್ರೀರಾಮ ಅಯೋಧ್ಯೆಯಿಂದ ಲಂಕೆಗೆ ತನ್ನ ಪ್ರಯಾಣವನ್ನು ಕೈಗೊಂಡ ಸಂದರ್ಭದಲ್ಲಿ ಕಾಲಿಟ್ಟ ಸ್ಥಳಗಳಲ್ಲಿ ದೇವಾಲಯಗಳಿರಬಹುದು, ಕೊಳಗಳಿರಬಹುದು. ಮೂಲತಃ ಹೇಳೋದಾದರೆ ಶ್ರೀರಾಮ, ಲಕ್ಷ್ಮಣ, ಸೀತಾಮಾತೆ ತಾವೇ ತಯಾರಿಸಿದ ಬಟ್ಟೆ ಮತ್ತು ಪಾದರಕ್ಷೆಗಳನ್ನು ಧರಿಸ್ತಾ ಇದ್ರು ಅಂತೇಳಿ ಹೇಳ್ತಾರೆ. ಆದರೆ ಶ್ರೀರಾಮ ಮಾತ್ರ ತನ್ನ ವನವಾಸದಲ್ಲಿ ಪಾದರಕ್ಷೆಯನ್ನು ಧರಿಸಲೇ ಇಲ್ಲ. ಸೀತಾದೇವಿ ಕೂಡ ದೈವಿಕ ಸೀರೆಗಳನ್ನು ಹೊಂದಿದ್ಲು ಅಂತ ಹೇಳಿ ಹೇಳ್ತಾರೆ. ಎಂದಿಗೂ ಕೊಳೆಯಾಗದಂತಹ ಲಕ್ಷಣವನ್ನು ಹೊಂದಿದ್ದಂತಹ ಸೀರೆ ಸೀತಾಮಾತೆಗೆ ಆ ಒಂದು ಸೀರೆಯನ್ನು ಕೊಟ್ಟಿದ್ದು ಅನಸೂಯಾದೇವಿ. ಹಾಗೆ ನಂತರ ಶ್ರೀರಾಮಚಂದ್ರ, ಸೀತಾಮಾತೆ, ಲಕ್ಷ್ಮಣ ಇವರು ತಾವೇ ತಯಾರಿಸಿದ ಬಟ್ಟೆಗಳನ್ನು ಧರಿಸ್ತಾ ಇದ್ದರು. ಹಾಗೆ ಬಟ್ಟೆಗಳನ್ನು ತಯಾರಿಸುವ ತಂತ್ರವನ್ನು ಕೂಡ ಅಲ್ಲಿನ ಬುಡಕಟ್ಟು ಜನಾಂಗದವರಿಗೆ ಹೇಳಿಕೊಟ್ಟಿದ್ರು ಅಂತಕ್ಕಂಥದ್ದು ಎರಡನೇ ಒಂದು ಕೌಶಲ್ಯವನ್ನು ಹೇಳಿಕೊಟ್ಟಿದ್ದು ಅಂತ ಹೇಳಿದ್ರೆ, ಗುಡಿಸಲನ್ನು ಕಟ್ತಕ್ಕಂತಹ ಒಂದು ಕೌಶಲ್ಯವನ್ನು ಕಲಿಸಿದ್ದು ಕೂಡ ಶ್ರೀರಾಮಚಂದ್ರನೇ. ಶ್ರೀರಾಮ ಗಂಗೆಯನ್ನು ದಾಟಿ ಚಿತ್ರಕೂಟವನ್ನು ತಲುಪಿದಾಗ ಗಂಗಾನದಿ ಮತ್ತು ಯಮುನಿಯ ಸಂಗಮದಲ್ಲಿ ಭರದ್ವಾಜರ ಆಶ್ರಮ ಇರುತ್ತೆ. ಅಲ್ಲಿ ಬೆಟ್ಟದ ಮೇಲೆ ಗುಡಿ ಕಟ್ಟೋದಕ್ಕೆ ಮಹರ್ಷಿಗಳು ಶ್ರೀರಾಮನಿಗೆ ಸಲಹೆಯನ್ನು ನೀಡ್ತಾರೆ. ಶ್ರೀರಾಮ ಅಲ್ಲಿ ಒಂದು ಗುಡಿಸಲನ್ನು ನಿರ್ಮಿಸಿ ವಾಸಿಸೋಕ್ಕೆ ಪ್ರಾರಂಭ ಮಾಡ್ತಾನೆ. ಇದಾದ ನಂತರ ಎಲ್ಲಿಗೆ ಹೋದರೂ ಕೂಡ ಅವರು ಆದಿವಾಸಿಗಳಿಗೆ, ವನವಾಸಿಗಳಿಗೆ ಗುಡಿಸಲನ್ನು ತಯಾರಿಸೋದನ್ನು ಹೇಳಿಕೊಟ್ಟು ಅವರಲ್ಲಿ ಬದುಕುವ ಒಂದು ಕಲೆಯನ್ನು ಪ್ರೇರೇಪಣೆ ಮಾಡಿದ್ದು ಶ್ರೀರಾಮಚಂದ್ರ. ನಂತರ ನಾಸಿಕ್ನ ಪಂಚವಟಿ ಪ್ರದೇಶಕ್ಕೆ ಹೋದಾಗಲೂ ಕೂಡ ಅಲ್ಲಿ ಗುಡಿಸಲನ್ನು ನಿರ್ಮಿಸಿದ್ರು. ಅಲ್ಲಿ ಕೂಡ ಅಲ್ಲಿರ್ತಕ್ಕಂತಹ ಗುಡ್ಡಗಾಡು ಜನಗಳಿಗೆ ಗುಡಿಸಲನ್ನು ನಿರ್ಮಿಸ್ತಕ್ಕಂತಹ ಒಂದು ಕಲೆಯನ್ನು ಹೇಳಿಕೊಟ್ಟಿದ್ದು. ರಾಮಾಯಣ ಮಹಾಕಾವ್ಯದ ಪ್ರಕಾರ ಶ್ರೀರಾಮಚಂದ್ರ ಲಂಕಾದ ಮೇಲೆ ಆಕ್ರಮಣ ಮಾಡ್ತಕ್ಕಂತಹ ಆ ಒಂದು ಸನ್ನಿವೇಶಕ್ಕೆ ಮೊದಲು ಶ್ರೀರಾಮೇಶ್ವರನಲ್ಲಿ ಶಿವನನ್ನು ಪೂಜನೆ ಮಾಡಿರ್ತಕ್ಕಂಥದ್ದು. ರಾಮೇಶ್ವರಂನ ಶಿವಲಿಂಗ ಶ್ರೀರಾಮನಿಂದ ಸ್ಥಾಪಿಸಲ್ಪಟ್ಟ ಪ್ರಥಮ ಶಿವಲಿಂಗ ಆಗಿದೆ. ಶ್ರೀರಾಮ ರಾಮೇಶ್ವರದ ಶಿವಲಿಂಗವನ್ನು ಸ್ಥಾಪಿಸಿದ್ದೇ ಅಲ್ಲದೆ ಇದೇ ಮಾರ್ಗದಲ್ಲಿ ಅನೇಕ ಶಿವಲಿಂಗಗಳನ್ನು ಕೂಡ ಶ್ರೀರಾಮ ಸ್ಥಾಪಿಸಿದ್ದು ಕೂಡ. ಮಳೆ ನೀರನ್ನು ಸಂಗ್ರಹಣ ಮಾಡೋದಕ್ಕೆ ಶ್ರೀರಾಮಚಂದ್ರ ಕಾಡಿನಲ್ಲಿ ಹಲವಾರು ಕೊಳಗಳನ್ನು ಕೂಡ ನಿರ್ಮಿಸಿದರು. ದೇಶಾದ್ಯಂತ ಪರಿಚಯಗೊಂಡಿರ್ತಕ್ಕಂತಹ ಕೊಳದ ಹೆಸರು ಮತ್ತು ವಿಶೇಷವಾಗಿರ್ತಕ್ಕಂಥದ್ದು ಸೀತಾಕುಂಡ ಅಂತಕ್ಕಂಥದ್ದನ್ನು ಇವತ್ತು ಕೂಡ ನಾವು ನೋಡಬಹುದು. ಇದಾದ ನಂತರ ಭಗವಾನ್ ಶ್ರೀರಾಮ ನಳ ಮತ್ತು ನೀಲ ಎನ್ನುವರ ಮೂಲಕ ಪ್ರಪಂಚದ ಮೊದಲ ಸೇತುವೆಯನ್ನು ನಿರ್ಮಿಸಿದ್ದು ಕೂಡ ಅದು ಸಮುದ್ರದ ಮೇಲೆ ನಿರ್ಮಿಸಲಾದ ಮೊದಲ ಸೇತುವೆ. ಇದನ್ನು ರಾಮಸೇತು ಅಂತೇಳಿ ಕರಿತೀವಿ. ಈ ಸೇತುವೆಯನ್ನು ನಳಸೇತು ಅಂತ ಕೂಡ ನಾವು ಹೆಸರಿಸಿದ್ದಾರೆ.

ಕೃಷ್ಣನ ಕೊಳಲಿನ ಕರೆ. ಬೆಳಗಿನ ಶುಭ ಸಂದರ್ಭದಲ್ಲಿ ಕೃಷ್ಣನ ಹೆಸರೇ ತಂಪಾದಾಗ ಕೃಷ್ಣನ ಕೊಳಲು ಇನ್ನೆಷ್ಟು ಇಂಪಿರಬಹುದು. ಹಾಗೆಯೇ ನೋಡ್ತಾ ಹೋದಾಗ ನೋಡಿ, ಭಗವನ್ ನಾಮ ಸ್ಮರಣೆ ಎಷ್ಟು ಶ್ರೇಷ್ಠ ಅಂತೇಳಿ ಹೇಳಿದ್ರೆ, ನಾವು ನಮಗೆ ನಮ್ಮ ಎಲ್ಲ ಪರಿವಾರದ ಸುತ್ತಮುತ್ತಲ ಜನರಲ್ಲೂ ಕೂಡ ನಾವು ಆ ಭಗವಂತನ ಹೆಸರನ್ನೇ ಕಾಣ್ತಾ ಹೋಗ್ತೀವಿ. ರಾಮ, ಕೃಷ್ಣ, ಕೇಶವ, ಮಧುಸೂದನ, ಶಿವ, ಮಂಜುನಾಥ, ಹೀಗೆ ಹಲವಾರು ಹೆಸರುಗಳನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳನ್ನು ನಮ್ಮ ಸುತ್ತಮುತ್ತ ಕಾಣ್ತೀವಿ. ಪ್ರತಿಯೊಂದು ವ್ಯಕ್ತಿನಲ್ಲೂ ಕೂಡ ಭಗವನ್ನ

ಆ ವ್ಯಕ್ತಿ ಮಿಳಿತಗೊಂಡಿರ್ತಕ್ಕಂಥದ್ದು. ಶ್ರೀರಾಮನ ಹೆಸರನ್ನೇ ತಗೊಂಡ್ರೆ ರಾಘವ ಅಂಥೇಳಿ ಕರಿತೇವೆ. ಒಬ್ಬನೇ ವ್ಯಕ್ತಿ ಹಲವಾರು ಹೆಸರುಗಳು, ದೇವನೊಬ್ಬ ನಾಮ ಹಲವು ಅನ್ನೋ ಹಾಗೆ ರಘುವಂಶದಲ್ಲಿ ಜನಿಸಿದ್ದರಿಂದ ಅವನಿಗೆ ರಾಘವ ಅಂಥೇಳಿ ರಾಮನ್ನ ಕರಿತೇವೆ. ರಾಜೀವಲೋಚನ ಅಂಥೇಳಿ ಕರಿತೇವೆ. ಕಮಲದಂತಹ ಕಣ್ಣುಗಳನ್ನು ಹೊಂದಿದ್ದ ಶ್ರೀರಾಮಚಂದ್ರ, ಹಾಗಾಗಿ ಶ್ರೀರಾಮಚಂದ್ರನ ರಾಜೀವಲೋಚನ ಅಂಥೇಳಿ ಕೂಡ ಕರಿತೇವೆ. ಜಾನಕಿ ವಲ್ಲಭ ಅಂತೇಳಿ ಕರಿತೇವೆ. ತಾಯಿ ಸೀತಾಮಾತೆಗೆ ಅತ್ಯಂತ ಪ್ರಿಯವಾದವನು ಅಂತಕ್ಕಂಥ ಅರ್ಥವನ್ನು ನೀಡ್ತಕ್ಕಂಥದ್ದು ವಲ್ಲಭ. ವಲ್ಲಭ ಅಂತ ಹೇಳಿದ್ರೆ ಅತ್ಯಂತ ಪ್ರಿಯನಾಗಿರೋ, ಹಾಗಾಗಿ ಜಾನಕಿ ಮಾತೆಗೆ ಪ್ರಿಯನಾಗಿರ್ತಕ್ಕಂತಹ ಶ್ರೀರಾಮಚಂದ್ರ ಜಾನಕಿ ವಲ್ಲಭನಾಗಿ ನಮಗೆ ಆ ಹೆಸರಿನಿಂದ ನಾವು ವಲ್ಲಭನನ್ನು, ಜಾನಕಿ ವಲ್ಲಭನನ್ನು ನೋಡ್ತೀವಿ. ಸಾಗರದ ಕೊನೆಯಲ್ಲಿ ನೆಲೆಸಿರ್ತಕ್ಕಂತಹ ಜನ ಅಂತಕ್ಕಂತಹ ರಾಕ್ಷಸನನ್ನು ಕೊಂದ ಪರಿಣಾಮ ಜನಾರ್ದನ ಅಂತ ಕೂಡ ಕರಿತೇವೆ. ವಿಷ್ಣುವನ್ನು ಶ್ರೀರಾಮ ಭಗವಾನ್ ವಿಷ್ಣುವಿನ ಸಂಪೂರ್ಣ ಅವತಾರ, ಹಾಗಾಗಿ ಶ್ರೀರಾಮನನ್ನು ಜನಾರ್ದನ ಅಂತ ಕೂಡ ಕರಿತೀವಿ. ಹಾಗೆ ಶ್ರೀರಾಮನ ಜೊತೆಗೆ ಚಂದ್ರನ ಹೆಸರು ಯಾಕೆ ತಳಕು ಹಾಕ್ಕೊಳ್ತು ಅಂಥೇಳಿ ನೋಡಿದಾಗ ಶ್ರೀರಾಮಚಂದ್ರ ಅಂಥೇಳಿ ಕರಿತೇವೆ. ಅರೇ, ರಾಮ ಬೇರೆ ಚಂದ್ರ ಬೇರೆ, ಶ್ರೀರಾಮನಿಗೆ ಯಾಕೆ ಚಂದ್ರನ ಹೆಸರು ಅಂತ ಹೇಳಿದ್ರೆ, ಶ್ರೀರಾಮ ನಮಗೆ ದೇವರಾಗಿ ಗೋಚರಿಸಿದ್ರೆ ಚಂದ್ರನಂತಹ ತಂಪಾದ ಗುಣಗಳನ್ನು ಹೊಂದಿರತಕ್ಕಂತಹ ಶ್ರೀರಾಮನಿಗೆ ಶ್ರೀರಾಮಚಂದ್ರ ಅಂಥೇಳಿ ಕರಿತೇವೆ. ತನ್ನ ಭಕ್ತರ ಮೇಲೆ ಸದಾ ತಂಪಾದ ದೃಷ್ಟಿಯನ್ನು ಬೀರ್ತಕ್ಕಂತಹ ಶ್ರೀರಾಮನಿಗೆ ಶ್ರೀರಾಮಚಂದ್ರ ಅಂತಕ್ಕಂಥ ಹೆಸರು ಜೊತೆಯಾಗಿರ್ತಕ್ಕಂಥದ್ದು. ಮರ್ಯಾದ ಪುರುಷೋತ್ತಮ ಅಂತ ಶ್ರೀರಾಮನನ್ನು ಕರಿತೇವೆ. ಶ್ರೀರಾಮನಿಗೆ ಇದುವರೆಗೆ ಶ್ರೀರಾಮನಿಗೆ ಸಿಕ್ಕಿರುವ ಏಕಮಾತ್ರ ಬಿರುದು ಘನತೆಯನ್ನು ಅನುಸರಿಸ್ತಕ್ಕಂತಹ ಅತ್ಯುತ್ತಮವಾದ ವ್ಯಕ್ತಿ ಅಂತ ಹೇಳಿದ್ರೆ ಶ್ರೀರಾಮಚಂದ್ರ. ಯಾವಾಗಲೂ ತನ್ನ ಘನತೆಗಾಗಿ, ತನ್ನ ಸಾಮ್ರಾಜ್ಯದ ಪ್ರಜೆಗಳ ಘನತೆಗಾಗಿ, ತನ್ನ ಕುಟುಂಬದ ಘನತೆಗಾಗಿ ಸಾಕಷ್ಟು ಶ್ರಮವನ್ನು ಪಟ್ಟಿರ್ತಕ್ಕಂತಹ ಶ್ರೀರಾಮಚಂದ್ರ ಯಾವತ್ತೂ ತನ್ನ ಘನತೆಗೆ ಮಾತ್ರವಲ್ಲ, ತನ್ನ ಸುತ್ತಮುತ್ತಲ ಇರ್ತಕ್ಕಂತಹ ಯಾವ ಜನರ ಘನತೆಗೂ ಭಂಗ ತಂದವನಲ್ಲ ಶ್ರೀರಾಮ. ಹಾಗಾಗಿ ಶ್ರೀರಾಮನನ್ನು ಮರ್ಯಾದಾ ಪುರುಷೋತ್ತಮ ಅಂತ ಕೂಡ ಕರಿತೇವೆ. ದಶರಥ ನಂದನ, ನಂದನ ಅಂತ ಹೇಳಿದ್ರೆ ಮಗ, ಶ್ರೀರಾಮ ದಶರಥನ ಮಗ. ಹಿರಿಯ ಮಗನಾದ ಶ್ರೀರಾಮನ ಮೇಲೆ ರಾಜ ದಶರಥನಿಗೆ ವಿಶೇಷವಾದ ಪ್ರೀತಿ ಇರುತ್ತೆ. ದಶರಥನಿಗೆ ಅತ್ಯಂತ ಪ್ರಿಯವಾಗಿದ್ದರಿಂದ ಶ್ರೀರಾಮನನ್ನು ದಶರಥ ನಂದನ ಅಂತ ಕೂಡ ಕರಿತೇವೆ. ಅಷ್ಟೇ ಅಲ್ಲ, ತಾಯಿಗೂ ಕೂಡ, ಕೌಸಲ್ಯಾದೇವಿಗೂ ಕೂಡ ಅತ್ಯಂತ ಪ್ರಿಯನಾದ ಶ್ರೀರಾಮ ಕೌಸಲ್ಯಾನಂದನ ಅಂತ ಕೂಡ ಕರಿತೇವೆ.

ಪಾರ್ವತಿ ಕಲ್ಯಾಣ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ಕೇಳಿದ್ರಿ. ಬಿ ಕೆ ಸುಮಿತ್ರ ಅವರ ಧ್ವನಿಯಲ್ಲಿ, ಜಿ ಸದಾಶಿವಯ್ಯ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿತ್ತು. ನಾದೋಪಾಸನೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ.

ಪಿ ವಿ ಶ್ರೀನಿವಾಸ್, ಬಿ ಕೆ ಸುಮಿತ್ರ, ಅಂಜಲಿ ಮತ್ತು ಕೌಸಲ್ಯ ಅವರ ಧ್ವನಿಗಳಲ್ಲಿ ನಮ್ಮ ಮಕ್ಕಳು ಚಿತ್ರದಿಂದ ಆಯ್ದ ಒಂದು ಭಕ್ತಿಗೀತೆಯನ್ನು ಕೇಳಿದ್ರಿ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ವಿಜಯಭಾಸ್ಕರ್ ಅವರ ಸಂಗೀತವಿತ್ತು. ಈಗ ಒಂದು ನಾಡಗೀತೆ ಪ್ರಸಾರವಾಗುತ್ತೆ. ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಅನಿರೀಕ್ಷಿತ ಚಿತ್ರದ್ದು. ನಾಗೇಶ್ ಬಾಬಾ ಅವರ ಸಾಹಿತ್ಯಕ್ಕೆ ವಿಜಯಭಾಸ್ಕರ್ ಅವರ ಸಂಗೀತವಿದೆ.

ನಮ್ಮ ದೇಶ ರಕ್ಷಣೆಗೆ ದಕ್ಷನಿವನು ಧೀರ ಕನ್ನಡದ ಪರಶುರಾಮ ನಿರುಪಮಾನ ಶೂರ ವಿಜಯ ವಿದ್ಯಾರಣ್ಯ ಹೊನ್ನ ಮಳೆಯ ಕರೆದರು ಅವರ ನಾಡಿನಿವನು ನಮಗೆ ಕೀರ್ತಿ ತರುವನು ಓ ದೇವಿ ಭಾರತಿ ಬೆಳಗು ಅವನಿಗಾರತಿ ನಾಡ ಶೂರ.

ನಮ್ಮ ಜನ್ಮಭೂಮಿ ಮಹರ್ಷಿಗಳ ತಪೋಭೂಮಿ ಸಾಹಸಿಗಳ ಪುಣ್ಯಭೂಮಿ ಮಹಾತ್ಮರ ಮಾತೃಭೂಮಿ ಭೂದೇವಿ ನಕ್ಕರೆ ರಕ್ತ

0: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸಿರಿಕಂಠದಲ್ಲಿ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಚಿತ್ರದಿಂದ ಆಯ್ದ ಭಕ್ತಿಗೀತೆಯನ್ನು ಕೇಳಿದ್ರಿ. ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ಕೆ ವಿ ಮಹಾದೇವನ್ ಅವರ ಸಂಗೀತವಿತ್ತು.
1: ಕೇಳುವರೆ, ನಿಮ್ಮ ಭಕ್ತಿಪೂರ್ವಕ ಪ್ರಾರ್ಥನೆಗೆ ಗಾನಕುಸುಮಾಂಜಲಿ. ನಿಮ್ಮ ನೆಚ್ಚಿನ ವಿವಿಧ ಭಾರತಿಯಲ್ಲಿ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆಯವರೆಗೆ ನಾದೋಪಾಸನೆ, ಕನ್ನಡ ಚಲನಚಿತ್ರ ಭಕ್ತಿಗೀತೆಗಳ ಪ್ರಸಾರ ತಪ್ಪದೇ ಕೇಳಿ ವಿವಿಧ ಭಾರತಿ 102.9.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತೀಯ ವಿದೇಶಾಂಗ ಸೇವೆಯ ಯುವ ರಾಜತಾಂತ್ರಿಕರು ತಮ್ಮ ಕಾರ್ಯನಿರ್ವಹಣಾ ದೇಶಗಳಲ್ಲಿ ಬಲವಾದ ಸಂಪರ್ಕವನ್ನು ನಿರ್ಮಿಸಬೇಕು ಹಾಗೂ ಸ್ಥಳೀಯ ಸಮುದಾಯಗಳೊಂದಿಗೆ ಭಾರತದ ಸಂಪರ್ಕವನ್ನು ಗಾಢವಾಗಿಸಬೇಕೆಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ರಾಷ್ಟೀಯ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ರಾಷ್ಟಪತಿ ದ್ರೌಪದಿ ಮುರ್ಮು ಸೆಪ್ಟೆಂಬರ್ 5 ನವದೆಹಲಿಯಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳು ಮತ್ತು ಪಾಲಿಟೆಕ್ನಿಕ್ಗಳ 21 ಶಿಕ್ಷಕರು ಹಾಗೂ ಬೋಧಕ ಸಿಬ್ಬಂದಿಗೆ ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ರಾಷ್ಟೀಯ ಕ್ರೀಡಾ ದಿನದ ಅಂಗವಾಗಿ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಇದೇ 27 ಖೇಲೋ ಇಂಡಿಯಾ ಸಂವಾದ ಖೇಲ್ ಕಿ ಬಾತ್ ಪಿಎಂ ಕೆ ಸಾತ್ ಎಂಬ ರಾಷ್ಟ್ರವ್ಯಾಪಿ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವರ್ಚುವಲ್ ಮೂಲಕ ಪಾಲ್ಗೊಂಡು ಯುವಜನರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಬೆಂಗಳೂರು ನಗರದಲ್ಲಿ H1N1 ಪ್ರಕರಣಗಳಲ್ಲಿ ತುಸು ಏರಿಕೆ ಕಂಡುಬಂದಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಯಾವುದೇ ತುರ್ತು ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ರಾಜ್ಯದ ಆರೋಗ್ಯ ವ್ಯವಸ್ಥೆಯು ಅಗತ್ಯ ಮೂಲಸೌಕರ್ಯ ಬೆಡ್ಗಳು ಹಾಗೂ ಔಷಧಿಗಳ ಸಂಗ್ರಹದೊಂದಿಗೆ ಸನ್ನದ್ದವಾಗಿದೆ ಎಂದು ತಿಳಿಸಿದ್ದಾರೆ. ಸಾರ್ವಜನಿಕ ಸೇವೆಯಲ್ಲಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯಿಂದ ಆಗುವ ಲೋಪಗಳನ್ನು ಪತ್ತೆಹಚ್ಚಿಸುವುದು, ಲೋಪಕ್ಕೆ ಕಾರಣರಾದವರ ವಿರುದ್ದ ಕಾನೂನಿನ ಚೌಕಟ್ಟಿನಲ್ಲಿ ಕ್ರಮ ಕೈಗೊಳ್ಳುವುದು ಹಾಗೂ ಸಾರ್ವಜನಿಕರಿಗೆ ಆಗುವ ಅನ್ಯಾಯವನ್ನು ಪರಿಹರಿಸುವುದು ಲೋಕಾಯುಕ್ತ ಸಂಸ್ಥೆಯ ಪ್ರಮುಖ ಕರ್ತವ್ಯವಾಗಿದೆ ಎಂದು ಕರ್ನಾಟಕ ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ಹಾವೇರಿಯಲ್ಲಿ ತಿಳಿಸಿದ್ದಾರೆ. ಚುನಾವಣಾ ಆಯೋಗ ನಿನ್ನೆ ಮತದಾರರ ಕರಡು ಪಟ್ಟಿಯನ್ನು ಪ್ರಕಟಿಸಿದೆ. ರಾಜ್ಯದಲ್ಲಿ 5,54,00,000 ಮತದಾರರ ಪೈಕಿ 4,46,00,000 ಮಂದಿಯ ಹೆಸರು ಪಟ್ಟಿಯಲ್ಲಿ ಉಳಿದುಕೊಂಡಿದೆ ಎಂದು ಮುಖ್ಯ ಚುನಾವಣಾ ಆಯುಕ್ತ ಅನ್ಬುಕುಮಾರ್ ತಿಳಿಸಿದ್ದಾರೆ. ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಆಜೀವಿಕಾ ಮಿಷನ್ ಯೋಜನೆಯಡಿ ಬಳ್ಳಾರಿ ಜಿಲ್ಲೆಯಲ್ಲಿ ಸೆಪ್ಟೆಂಬರ್ 15 ಎಲ್ಲಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜಾಬ್ ಕಾರ್ಡ್ ಮೇಳ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮೊಹಮ್ಮದ್ ಹ್ಯಾರಿಸ್ ಸುಮೇರ್ ತಿಳಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

0: 107.9 FM. ಹತ್ತು ಲಕ್ಷ ಲಾಟ್ರಿ ನನ್ಗೆ
1: ಸಿಕ್ಕಿಬಿದ್ರು. ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
2: RBI ಹೇಳುತ್ತೆ,
1: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
4: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು: ವಿಧಾನಮಂಡಲದ ಮುಂಗಾರು ಅಧಿವೇಶನ ನಿಗದಿತ 2 ದಿನಗಳಿಗೆ ಮುಂಚೆಯೇ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ, ಕರಡು ಪಟ್ಟಿ ಪ್ರಕಟ. ಸೆಪ್ಟೆಂಬರ್ 24ರವರೆಗೆ ಮತದಾರರಿಂದ ಆಕ್ಷೇಪಣೆ ಸಲ್ಲಿಕೆಗೆ ಅವಕಾಶ. ಅಮೃತ ಭಾರತ್, ಬೆಳಗಾವಿ ರೈಲು ನಿಲ್ದಾಣಕ್ಕೆ 19 ಕೋಟಿ ರೂಪಾಯಿ ಅನುದಾನ ಮಂಜೂರು. ರಾಷ್ಟ್ರೀಯ ಶಿಕ್ಷಣ ನೀತಿ ಸಂಸ್ಕೃತ ಭಾಷೆಗೆ ಮನ್ನಣೆ ನೀಡಿದೆ. ತಿರುಪತಿ ರಾಷ್ಟ್ರೀಯ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ನಾರಾಯಣ ಪೂಜಾರ್. ಈಗ ವಾರ್ತೆಗಳ ವಿವರ. ವಿಧಾನಮಂಡಲದ ಮುಂಗಾರು ಅಧಿವೇಶನ 2 ದಿನಗಳ ಮುಂಚೆ ಅನಿರ್ದಿಷ್ಟಾವಧಿಗೆ ಮುಂದೂಡಲ್ಪಟ್ಟಿದೆ. 2026ನೇ ಸಾಲಿನ ನೋಂದಣಿ ಕರ್ನಾಟಕ ವಿಧೇಯಕ ತಿದ್ದುಪಡಿ ವಿಧಾನಸಭೆ ಅಂಗೀಕರಿಸಿದೆ. ಕಂದಾಯ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ವಿಧಾನಸಭೆಯಲ್ಲಿ ಮಾತನಾಡಿ, ವಿಧೇಯಕ ಉಪ ನೋಂದಣಾಧಿಕಾರಿಗಳು ಸ್ವತ್ತಿನ ನೋಂದಣಿ ಸಮಯದಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳನ್ನು ಖಚಿತಪಡಿಸಿಕೊಳ್ಳಲು ಸಹಕಾರಿಯಾಗಲಿದೆ ಎಂದರು. ದಸ್ತಾವೇಜುಗಳ ಇ ನೋಂದಣಿ ಹಾಗೂ ರಿಮೋಟ್ ನೋಂದಣಿಯನ್ನು ಸಕಾಲದಲ್ಲಿ ಕೈಗೊಳ್ಳಲು ಸಾಧ್ಯವಾಗಲಿದೆ. ಕರ್ನಾಟಕ ಸರ್ಕಾರಿ ಉದ್ಯಾನವನಗಳ ಸಂರಕ್ಷಣೆ ತಿದ್ದುಪಡಿ ವಿಧೇಯಕ ಸಹ ವಿಧಾನಸಭೆಯಲ್ಲಿ ಅಂಗೀಕಾರಗೊಂಡಿದೆ. ಕರ್ನಾಟಕ ಗ್ರಾಮ ಸ್ವರಾಜ್ ಪಂಚಾಯಿತಿರಾಜ್ 2ನೇ ತಿದ್ದುಪಡಿ ವಿಧೇಯಕ ವಿಧಾನಸಭೆಯಲ್ಲಿ ಅಂಗೀಕಾರಗೊಂಡಿದೆ. ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಈಶ್ವರ್ ಖಂಡ್ರೆ ಮಾಹಿತಿ ನೀಡಿ, ಅನುಮೋದನೆ ಇಲ್ಲದ ಬಡಾವಣೆಗಳ ಹೆಚ್ಚಳ ತಡೆಗಟ್ಟಲು ಹಾಗೂ ಗ್ರಾಮ ಪಂಚಾಯಿತಿ ಸಂಪನ್ಮೂಲ ವೃದ್ಧಿಸಲು ತಿದ್ದುಪಡಿ ಸಹಕಾರಿಯಾಗಲಿದೆ ಎಂದರು. 2026-27ನೇ ಸಾಲಿನ ಕರ್ನಾಟಕ ರೈತ ಸುರಕ್ಷೆ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ ರಾಜ್ಯದ ಒಟ್ಟು 49 ಲಕ್ಷ ರೈತರು ಹೆಸರು ನೋಂದಾಯಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಈ ವಿಷಯ ತಿಳಿಸಿ, ಸರ್ಕಾರ ರಾಜ್ಯದ 31 ಜಿಲ್ಲೆಗಳಿಗೆ 117 ಕೋಟಿ ರೂಪಾಯಿ ಬರ ನಿರ್ವಹಣೆ ಅನುದಾನ ಬಿಡುಗಡೆ ಮಾಡಿದೆ. ಪ್ರತಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರಕ್ಕೆ ತಲಾ 1 ಕೋಟಿ ರೂಪಾಯಿಯಂತೆ 189 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಎಂದಿದ್ದಾರೆ. ಸಮಗ್ರ ಕರಾವಳಿ ಪ್ರವಾಸೋದ್ಯಮ ಅಭಿವೃದ್ಧಿ ಯೋಜನೆ ಭಾಗವಾಗಿ ಜಲಸಾಹಸ ಪ್ರವಾಸೋದ್ಯಮಕ್ಕೆ ಹೊಸ ಸ್ಪರ್ಶ ನೀಡಲಾಗುತ್ತಿದೆ ಎಂದು ನಗರಾಭಿವೃದ್ಧಿ ಖಾತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ವಿಧಾನ ಪರಿಷತ್ತಿನ ಕಲಾಪದಲ್ಲಿ ತಿಳಿಸಿದ್ದಾರೆ. ಮೇಲ್ಮನೆ ಶಾಸಕ ಐವಾನ್ ಡಿಸೋಜಾ ಅವರ ಗಮನ ಸೆಳೆಯುವ ಸೂಚನೆಗೆ ಉತ್ತರಿಸಿದರು. ಸಾರ್ವಜನಿಕ ಹಾಗೂ ಖಾಸಗಿ ಸಹಭಾಗಿತ್ವದ ಟ್ರಿಪಲ್ ಪಿ ಮಾದರಿಯಲ್ಲಿ ವಾಯುಯಾನ ಹಾಗೂ ಜಲಸಾಹಸ ಕ್ರೀಡೆ ಪ್ರವಾಸೋದ್ಯಮಕ್ಕೆ ಹೊಸ ಸ್ಪರ್ಶ ನೀಡಲಾಗುತ್ತಿದೆ ಎಂದರು. ರಾಜ್ಯದ ಕರಾವಳಿ ಪ್ರವಾಸೋದ್ಯಮ ಅಭಿವೃದ್ಧಿ ಯೋಜನೆ ಭಾಗವಾಗಿ ಸೀಪ್ಲೇನ್, ಹೆಲಿ

0: ಟ್ಯಾಕ್ಸಿ, ಜಾಯ್ ರೈಡ್, ರಿವರ್ ಕ್ರೂಸ್ ಚಟುವಟಿಕೆಗಳನ್ನು ಉತ್ತೇಜಿಸಲು ಸರ್ಕಾರ ತಾತ್ವಿಕ ಅನುಮೋದನೆ ನೀಡಿದೆ. ಮತದಾರರ ಪಟ್ಟಿ ಸಮಗ್ರ ಸಮೀಕ್ಷೆಯ ಕರಡು ಪಟ್ಟಿಯನ್ನು ಚುನಾವಣಾ ಆಯೋಗ ಪ್ರಕಟಿಸಿದೆ. ಮತದಾರರು ತಮ್ಮ ವಿವರಗಳನ್ನು ಪರಿಶೀಲಿಸಿಕೊಂಡು ಆಕ್ಷೇಪಣೆ ಸಲ್ಲಿಸಲು ಸೆಪ್ಟೆಂಬರ್ 23ನೇ ತಾರೀಖಿನವರೆಗೆ ಕಾಲಾವಕಾಶವಿದೆ. ವಿಜಯನಗರ ಜಿಲ್ಲೆಯ ವಿವರಗಳನ್ನು ಜಿಲ್ಲಾ ಚುನಾವಣಾಧಿಕಾರಿ ಕವಿತಾ ಮನ್ನಿಕೇರಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು.
1: ನಮ್ಮಲ್ಲಿ ಈಗ 30,623 ನೋಟಿಸ್ಗಳನ್ನ ನಾವು ಮುಂದೆ ಸರ್ವ್ ಮಾಡಬೇಕಾಗುತ್ತೆ. ಹೊಸದಾಗಿ ಸೇರ್ಪಡೆ ಮಾಡ್ಕೋಬೇಕಾದವರು ಫಾರ್ಮ್ 6 ಅನ್ನ ಸಲ್ಲಿಸಬಹುದಾಗಿದೆ. ಹೋದ ಸಲ 11,42,732 ಮತದಾರರಿದ್ರು, ಈಗ 9,94,157 ಮತದಾರ ಇದೆ. ಒಂದು ಆಧಾರ್ ಕಾರ್ಡ್, ಅದ್ರ ಜೊತೆಗೆ ಇನ್ನ ಒಂದು ಡಾಕ್ಯುಮೆಂಟ್ ಅವ್ರು ತಗೊಂಡ್ಬಂದು ಸಲ್ಲಿಸಿದ್ರೆ ಹೇಗೆ ಯಾರೋ ಇದಾರೆ, ಕರೆಕ್ಟ್ ಆಗಿದೆಯಾ ಡಾಕ್ಯುಮೆಂಟ್ ಅಂತ ನೋಡಿ ಸೇರ್ಪಡೆ ಮಾಡ್ತಾರೆ.
0: ಬಳ್ಳಾರಿ ಜಿಲ್ಲೆಯಲ್ಲಿ 10,06,307 ಮತದಾರರು ಕರಡು ಮತದಾರರ ಪಟ್ಟಿಯಲ್ಲಿದ್ದಾರೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ತಿಳಿಸಿದ್ದಾರೆ. 223,279 ಮತದಾರರು ಕರಡು ಪಟ್ಟಿಯಿಂದ ಹೊರಗುಳಿದಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ 13,92,523 ಜನ ಮತದಾರರ ಹೆಸರು ಕರಡು ಮತದಾರ ಪಟ್ಟಿಯಲ್ಲಿ ದಾಖಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಅಮೃತ ಭಾರತ ಯೋಜನೆಯಡಿ ಬೆಳಗಾವಿ ರೈಲು ನಿಲ್ದಾಣಕ್ಕೆ 19 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದ್ದು, ಕಾಮಗಾರಿ ಪ್ರಗತಿಯನ್ನು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಸಂಸದ ಜಗದೀಶ್ ಶೆಟ್ಟರ್ ಹಿರಿಯ ಅಧಿಕಾರಿಗಳೊಂದಿಗೆ ಪರಿಶೀಲಿಸಿದರು. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಮಾಹಿತಿ ನೀಡಿರುವ ಸಂಸದರು, ಪ್ರಯಾಣಿಕರ ಅನುಕೂಲತೆಗಾಗಿ ಎಸ್ಕಲೇಟರ್ ಮತ್ತು ಲಿಫ್ಟ್ ಅಳವಡಿಕೆ ಕಾರ್ಯ ಸೆಪ್ಟೆಂಬರ್ 30ನೇ ತಾರೀಖಿನ ಒಳಗೆ ಪೂರ್ಣಗೊಳಿಸಲು ಸೂಚಿಸಿದ್ದಾಗಿ ತಿಳಿಸಿದ್ದಾರೆ. ದೇಸೂರು ರೈಲ್ವೆ ನಿಲ್ದಾಣವನ್ನು ಬೆಳಗಾವಿ ಮುಖ್ಯ ರೈಲು ನಿಲ್ದಾಣಕ್ಕೆ ಪರ್ಯಾಯ ನಿಲ್ದಾಣವನ್ನಾಗಿ ಅಭಿವೃದ್ಧಿಪಡಿಸಲು ನೈಋತ್ಯ ರೈಲ್ವೆ ಹಿರಿಯ ಅಧಿಕಾರಿಗಳಿಗೆ ಅಧ್ಯಯನ ವರದಿ ಸಲ್ಲಿಸುವಂತೆ ನಿರ್ದೇಶನ ನೀಡಿದ್ದಾಗಿ ಸಂಸದ ಶೆಟ್ಟರ್ ಹೇಳಿದ್ದಾರೆ. ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣದಿಂದ ಇಂದು ಬೆಳಗ್ಗೆ 5:10 ಪ್ರಯಾಣ ಆರಂಭಿಸಬೇಕಿದ್ದ ರೈಲು ಸಂಖ್ಯೆ 26651 ಕೆಎಸ್ಆರ್ ಬೆಂಗಳೂರು ಎರ್ನಾಕುಲಂ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಇಂದು ಬೆಳಗ್ಗೆ 8 ಹೊರಡಲಿದೆ ಎಂದು ಪ್ರಕಟಣೆ ತಿಳಿಸಿದೆ. ಸಂಸ್ಕೃತ ಭಾಷೆ ಭಾರತೀಯ ಜ್ಞಾನ ಪರಂಪರೆಯ ಭಾಗವಾಗಿದೆ. ರಾಷ್ಟೀಯ ಶಿಕ್ಷಣ ನೀತಿ ಸಂಸ್ಕೃತ ಭಾಷೆಗೆ ಆದ್ಯತೆ ಹಾಗೂ ಮನ್ನಣೆ ನೀಡಿದೆ ಎಂದು ತಿರುಪತಿ ರಾಷ್ಟೀಯ ವಿಶ್ವವಿದ್ಯಾಲಯದ ಸಂಸ್ಕೃತ ವಿಭಾಗದ ಪ್ರಾಧ್ಯಾಪಕ ನಾರಾಯಣ ಪೂಜಾರ್ ತಿಳಿಸಿದ್ದಾರೆ. ಧಾರವಾಡದ ಕರ್ನಾಟಕ ಕಲಾ ಮಹಾವಿದ್ಯಾಲಯದಲ್ಲಿ ಸಂಸ್ಕೃತ ಪ್ರಾಕೃತ ಹಾಗೂ ಯೋಗ ಅಧ್ಯಯನ ವಿಭಾಗ ಪ್ರಿನ್ಸಿಪಾಲ್ ಫ್ಯಾರನ್ ಸ್ಮಾರಕ ಸಭಾಂಗಣದಲ್ಲಿ ಆಯೋಜಿಸಿದ್ದ ವಿಶ್ವ ಸಂಸ್ಕೃತ ದಿನಾಚರಣೆ ಹಾಗೂ ಸಂಸ್ಕೃತ ಸಪ್ತಾಹ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಸಂಸ್ಕೃತ ಭಾಷೆ ಕಲಿಕೆಯಿಂದ ಉಳಿದ ಭಾಷೆಗಳ ಕಲಿಕೆ ಸುಲಭವಾಗಲಿದೆ ಎಂದು ಅವರು ವಿದ್ಯಾರ್ಥಿಗಳಿಗೆ ಹೇಳಿದರು. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕು ಸಮಟಗಾರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಎಸ್ ರತ್ನಕುಮಾರಿ ಅತ್ಯುತ್ತಮ ರಾಷ್ಟೀಯ ಶಿಕ್ಷಕಿ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಸೆಪ್ಟೆಂಬರ್ 5ನೇ ತಾರೀಖು ಶಿಕ್ಷಕರ ದಿನ ಹಾಗೂ ಡಾ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದಂದು ಹೊಸದಿಲ್ಲಿಯಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ರಾಷ್ಟೀಯ ಪ್ರಶಸ್ತಿಗಳನ್ನು ಪ್ರದಾನಿಸಲಿದ್ದಾರೆ. ಎಸ್ ರತ್ನಕುಮಾರಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
5: 2026 ಸಾಲಿನ ರಾಷ್ಟ್ರಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ನನಗೆ ಸಂದಿದೆ. ತುಂಬಾ ಖುಷಿ ಅನಿಸ್ತಾ ಇದೆ ನನಗೆ. ನಾನು ಈ ಶಾಲೆಯಲ್ಲಿ 24 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. 15 ಕಿಲೋಮೀಟರ್ ದೂರದಿಂದ 15 ಹಳ್ಳಿಗಳಿಂದ ಈ ಶಾಲೆಗೆ ಮಕ್ಕಳು ಬರ್ತಾ ಇದ್ದಾರೆ. ಈ ಊರಿನವ್ರು ಕೇವಲ 4 ಜನ. ಮಕ್ಕಳನ್ನ ಪರೀಕ್ಷೆ ಮಾಡಿ ಅವ್ರ ಒಳಗಿರುವಂತಹ ಅಂತರ್ಸತ್ವ ಗೊತ್ತಾಗ್ತದೆ, ಅದನ್ನ ತುಂಬುತ್ತೀವಿ. ಬರೀ ಅವ್ರನ್ನ ಎಜುಕೇಟ್ ಮಾಡ್ತಿರೋದಿಲ್ಲ, ನಾನು ಏನಾಗ್ಬೇಕು ಅನ್ನೋ ಅದನ್ನ ಬಿತ್ತುವಂತ ಪ್ರಯತ್ನ ಎಲ್ಲ ಶಿಕ್ಷಕರ ಕಡೆಯಿಂದ ನಡೆದಿದೆ. ನಾನಿಲ್ಲಿ ಹಿರಿಯೊಳಗೆ ಇನಿಷಿಯೇಟ್ ತಗೊಂಡಿದ್ದೇನೆ, ಒಂದಷ್ಟು ಕೆಲಸಗಳಿಗೆ ಮುಂದೋಗಿದ್ದೇನೆ.
0: ಲೋಕಾಯುಕ್ತ ಸಂಸ್ಥೆಯಲ್ಲಿ ಅಂದಾಜು 40,000 ಪ್ರಕರಣಗಳು ವಿಚಾರಣೆಗೆ ಬಾಕಿ ಇವೆ ಎಂದು ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ತಿಳಿಸಿದ್ದಾರೆ. ಹಾವೇರಿಯಲ್ಲಿ ಲೋಕಾಯುಕ್ತ ಕಚೇರಿಯ ನೂತನ ಕಟ್ಟಡಕ್ಕೆ ಭೂಮಿಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಹಾಗೂ ನ್ಯಾಯಮೂರ್ತಿ ಬಿ ವೀರಪ್ಪ ಅವರು ಹಾವೇರಿ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲಿಸಿದರು. ನಶೆಮುಕ್ತ ಭಾರತ, ನಶೆಮುಕ್ತ ಕರ್ನಾಟಕ, ಆಪರೇಷನ್ ರೈಸ್ ಹಾಗೂ ಬೇಡಬ್ರೋ ಅಭಿಯಾನದ ಭಾಗವಾಗಿ ಮಾದಕ ವಸ್ತುಗಳ ಸಾಗಣೆ ಮತ್ತು ಬಳಕೆ ತಡೆಗಟ್ಟುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ವಿಷಯ ಕುರಿತು ಸಂವಾದ ಕಾರ್ಯಕ್ರಮ ಇಂದು ಬೆಳಗ್ಗೆ 10 ಗಂಟೆಗೆ ಧಾರವಾಡದ ಕಿಟೆಲ್ ಕಲಾ ಮಹಾವಿದ್ಯಾಲಯದಲ್ಲಿ ಆಯೋಜಿತವಾಗಿದೆ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಶಿಕ್ಷಣ ಮಂಟಪ, ರಾಷ್ಟೀಯ ಸೇವಾ ಯೋಜನೆ, ಯುವ ರೆಡ್ ಕ್ರಾಸ್ ಹಾಗೂ ಧಾರವಾಡದ ಮನೋ ಆರೋಗ್ಯ ಹಾಗೂ ನರ ವಿಜ್ಞಾನಗಳ ಆಸ್ಪತ್ರೆ ಡಿಮಾನ್ಸ್ ಸಹಯೋಗದಲ್ಲಿ ನಡೆಯಲಿರುವ ವಿಶೇಷ ಉಪನ್ಯಾಸವನ್ನು ಮನೋವೈದ್ಯಕೀಯ ಸಮಾಜ ಕಾರ್ಯ ವಿಭಾಗದ ಪ್ರಶಾಂತ್ ಪಾಟೀಲ್ ನಡೆಸಿಕೊಡಲಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾ ಕೆ ಸುಧಾಕರ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ಬೆಳಗ್ಗೆ 10:30 ಆಯೋಜಿತವಾಗಿದ್ದ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಮಿತಿ ದಿಶಾ ಸಭೆ ಅನಿವಾರ್ಯ ಕಾರಣಗಳಿಂದ ಮುಂದೂಡಲಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಮಂಡಲದ ಮುಂಗಾರು ಅಧಿವೇಶನ ನಿಗದಿತ 2 ದಿನಗಳಿಗೆ ಮುಂಚೆಯೇ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ, ಕರಡು ಪಟ್ಟಿ ಪ್ರಕಟ. ಸೆಪ್ಟೆಂಬರ್ 24ರವರೆಗೆ ಮತದಾರರಿಂದ ಆಕ್ಷೇಪಣೆ ಸಲ್ಲಿಕೆಗೆ ಅವಕಾಶ. ಅಮೃತ ಭಾರತ್, ಬೆಳಗಾವಿ ರೈಲು ನಿಲ್ದಾಣಕ್ಕೆ 19 ಕೋಟಿ ರೂಪಾಯಿ ಅನುದಾನ ಮಂಜೂರು. ರಾಷ್ಟ್ರೀಯ ಶಿಕ್ಷಣ ನೀತಿ ಸಂಸ್ಕೃತ ಭಾಷೆಗೆ ಮನ್ನಣೆ ನೀಡಿದೆ. ತಿರುಪತಿ ರಾಷ್ಟ್ರೀಯ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ನಾರಾಯಣ ಪೂಜಾರ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
6: ಸೆಕೆಂಡ್ಗಳಾಗಿದೆ. ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃ ಬಂಧುಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ.

0: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರೇ, ನಿಮಗೆ ಸ್ವಾಗತ. ರಂಶ್ರೀ ಮುಗಳಿ, ರಂಗನಾಥ ಶ್ರೀನಿವಾಸ ಮುಗಳಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದರು. ನಾಟಕಕಾರರು, ವಿದ್ವಾಂಸರು, ಕಾದಂಬರಿಕಾರರು, ಪ್ರಬಂಧಗಳನ್ನು ಬರೆದರು. ವಿಮರ್ಶಕರು ಅನೇಕರಿಗೆ ಪ್ರೇರಣೆ ನೀಡಿದರು. ಬೇಂದ್ರೆಯವರ ಒಡನಾಟ ಹೊಂದಿದ್ದರು. ಕನ್ನಡ ಸಾಹಿತ್ಯ ಚರಿತ್ರೆ ಇವರು ಬರೆದದ್ದು. ಇಂದಿಗೂ ಇದು ಆಕರ ಪುಸ್ತಕ. ದುಃಖವನ್ನು ಸವಿಯಬೇಕು ಅಂದರು ರಂಶ್ರೀ ಮುಗಳಿ.
1: ಹಲವಾರು ಪುಸ್ತಕಗಳು ನನ್ನ ಮೇಲೆ ತರತರದ ಪ್ರಭಾವ ಬೀರಿವೆ. ನನ್ನ ಜೀವನದ ಧ್ಯೇಯವೇನು, ನಾನದನ್ನು ಹೇಗೆ ಸಾಧಿಸಬೇಕು ಎಂಬ ಚಿಂತನೆ ಮೊದಲಾಯಿತು. ಮ್ಯಾಟ್ರಿಕ್ ಪರೀಕ್ಷೆಗಿಂತ ಮೊದಲಿನ ಎರಡು ವರ್ಷಗಳಲ್ಲಿ ನಾನು ಒಂದು ಯೋಜನೆಯನ್ನು ಮಾಡಿಕೊಂಡು ಪಠ್ಯಪುಸ್ತಕಗಳನ್ನಲ್ಲದೆ ಇಂಗ್ಲಿಷ್ ಮತ್ತು ಸಂಸ್ಕೃತ ವಾಂಗ್ಮಯದಲ್ಲಿಯ ಕೆಲವು ಉತ್ತಮ ಗ್ರಂಥಗಳನ್ನು ಓದತೊಡಗಿದೆ. ಪ್ರಾತಃಕಾಲಕ್ಕೆ ಮುಂಚೆ ಒಂದೆರಡು ಗಂಟೆ ನಿಯಮಿತವಾಗಿ ಎದ್ದು ಹಾಸಿಗೆಯ ತುದಿಗೆ ಒಂದರ ಮೇಲೊಂದು ಅಡಕಲೇರಿಸಿಟ್ಟ ಪುಸ್ತಕಗಳ ಸ್ವಲ್ಪ ಸ್ವಲ್ಪ ಭಾಗವನ್ನು ದಿನಾಲೂ ಓದುತ್ತಿದ್ದೇನೆಂಬ ನೆನಪು ಇಂದಿಗೂ ಅಚ್ಚಳಿಯದೇ ಇದೆ. ಆ ಪುಸ್ತಕಗಳಲ್ಲಿ ಕಾಳಿದಾಸನ ಶಕುಂತಲ, ರಘುವಂಶ ಇವು ಪ್ರಮುಖವಾಗಿದ್ದವು. ಆವಾಗಿನಿಂದ ನನಗೆ ಸಂಸ್ಕೃತ ಸಾಹಿತ್ಯದಲ್ಲಿ ವಿಶೇಷವಾಗಿ ಕಾಳಿದಾಸನ ಕೃತಿಗಳಲ್ಲಿ ಅಭಿರುಚಿ ಹುಟ್ಟಿತು. ನನಗೆ ಮೆಚ್ಚುಗೆಯಾದ ಪದ್ಯಗಳನ್ನು ಆಗ ನಾನು ತಿರುತಿರುಗಿ ಓದಿ ನೆನವಿನ ಕೋಶದಲ್ಲಿ ಜತನದಿಂದ ಇರಿಸುತ್ತಿದ್ದೆ. ಅವುಗಳ ಪ್ರಭಾವ ನನ್ನ ಅಂತಃಕರಣದ ಮೇಲೆ ತೀವ್ರವಾಗಿ ಆಗುತ್ತಿರಬೇಕು. ನನ್ನ ಸಂವೇದನಾ ಶಕ್ತಿ ಧ್ಯೇಯವಾಗಿ

0: ಮತ್ತು ಸಾಹಿತ್ಯ ನಿರ್ಮಿತಿಗೆ ಅವು ನನಗೆ ತಿಳಿಯದೆಯೂ ಬೇರುಣಿಸುವ ಝರಿಗಳಾಗಿರಬೇಕು. ನಾನು ಬೆಳೆದು ದೊಡ್ಡವನಾದಂತೆ, ಬಾಳಿನ ವಿವಿಧ ಅನುಭವಗಳಿಂದ ಹೆಚ್ಚು ತಿಳಿವಳಿಕೆ ಪಡೆದಂತೆ, ಅವು ಮರಮರಳಿ ನೆನವಿನ ಕೋಶದಿಂದ ಹೊರಬಂದು ನನಗೆ ಧೈರ್ಯವನ್ನು ಶಾಂತಿಯನ್ನು ಕೊಡುತ್ತಾ ಬಂದಿವೆ. ಉದಾಹರಣೆಗೆ, ರಘುವಂಶದ ಅಜವಿಲಾಪದಲ್ಲಿ ಇಂದುಮತಿಯ ಆಕಸ್ಮಿಕ ಮರಣದಿಂದ ಹತಾಶನಾದ ಅಜನಿಗೆ ಅವನ ಗುರುಗಳು ಹೇಳಿದರಂತೆ, ಮರ ಮತ್ತು ಪರ್ವತ ಇವುಗಳ ನಡುವಿನ ಅಂತರವೇನು? ಗಾಳಿ ಬಿಟ್ಟಾಗ ಎರಡೂ ನಡುಗಿದರೆ. ಶೋಕ ಪ್ರಸಂಗದಲ್ಲಿ ಧೀರನು ಪರ್ವತದಂತೆ ಸ್ಥಿರವಾಗಿ ನಿಲ್ಲಬೇಕು, ಮರದಂತೆ ಅಲುಗಬಾರದು. ನಾನು ಬೆಳೆದಂತೆ ನನ್ನೊಡನೆ ಈ ಶ್ಲೋಕದ ಅರ್ಥವು ಬೆಳೆದಿದೆ, ತನ್ನೆಲ್ಲ ಸ್ವಾರಸ್ಯವನ್ನು ತೆರೆದು ತೋರಿಸಿದೆ. ದುಃಖದ ತರುವಾಯ ಬರುವ ಸುಖವು ರಸವತ್ತರ, ಅಂದರೆ ಹೆಚ್ಚು ರುಚಿಯಾಗಿರುತ್ತದೆ. ಬಿಸಿಲಿನಲ್ಲಿ ಬೆಂದವನಿಗೆ ಗಿಡದ ನೆರಳು ಹೇಗೆ ಹೆಚ್ಚು ತಣಿವನ್ನು ಕೊಡುತ್ತದೋ ಹಾಗೆ. ಇದನ್ನು ಓದಿದ ಮೇಲೆ ಬಹುಕಾಲ ದುಃಖದ ತರುವಾಯ ಬರುವ ಸುಖಕ್ಕೆ ಹೆಚ್ಚು ರುಚಿ ಹೇಗೆ ಬರುತ್ತದೆ? ದುಃಖದಿಂದ ರುಚಿ ಹೆಚ್ಚುತ್ತಿದ್ದರೆ ದುಃಖವೆಂದು ಏಕೆ ಅದನ್ನು ಕರೆಯಬೇಕು ಎಂಬ ಪ್ರಶ್ನೆಗಳು ನನ್ನನ್ನು ಬಾರಿಸುತ್ತಿದ್ದವು. ಆದರೆ ಸ್ವಂತ ಜೀವನದಲ್ಲಿ ನೆನೆಯಬಾರದ ದುಃಖವನ್ನು ಅನುಭವಿಸಿ ಅದರ ಬೆನ್ನೇರಿ ಬಂದ ಸುಖವನ್ನು ಸವಿದು ಕಾಳಿದಾಸನ ಸುಭಾಷಿತದ ರಹಸ್ಯವನ್ನು ಸ್ವಾರಸ್ಯವನ್ನು ಈಗ ಚೆನ್ನಾಗಿ ಅರಿತುಕೊಂಡಿದ್ದೇನೆ ಎಂದು ಹೇಳಬಲ್ಲೆ. ದಿವ್ಯ ಕರುಣೆಯ ಹೂವು ಪರಿಮಳೆ ಎಂಬ ನನ್ನ ಕವನದಲ್ಲಿಯ ಮುಂದಿನ ಸಾಲುಗಳು ಇದಕ್ಕೆ ಸಾಕ್ಷಿಯಾಗಿವೆ. ನಿನ್ನ ಸನ್ನಿಧಿ ಸುಖವನ್ನುಣ್ಣುತ ದುಃಖ ಸವಿಯನು ನಾವು ಸವಿದೆವು ಎಂದು ಹಣ್ಣುತ ದೈವ ನೀಡಿದ ಮುನ್ನ ಕೊರಗಿಗೆ ಹೇಗೋ ಈಗಲೇ ರುಚಿಯು ದೊರೆಯಿತು ಶುಚಿಯ ಬರವಿಗೆ. ಕೆಲವು ಇತರ ಕವನಗಳಲ್ಲಿಯೂ ದುಃಖ ಸವಿಯನ್ನು ಬಣ್ಣಿಸಲಾಗಿದೆ. ನನ್ನ ಜೀವನದಲ್ಲಿಯ ಎರಡನೆಯ ಘಟ್ಟವು ನಾನು ಕಾಲೇಜನ್ನು ಸೇರಲು ಧಾರವಾಡಕ್ಕೆ ಬಂದಂದಿನಿಂದ ಪ್ರಾರಂಭವಾಯಿತು. ಈ ಕಾಲದಲ್ಲಿ ನನ್ನೊಳಗಿನ ಕವಿ ಕಣ್ತೆರೆದನು, ಗೆಳೆಯ ಎಚ್ಚೆತ್ತನು. ಅಂಬಿಕಾತನಯದತ್ತರ ಸಂಪರ್ಕ ಮತ್ತು ಪ್ರೇರಣೆಯಿಂದ ರವೀಂದ್ರನಾಥರ ಹಾಗೂ ಇತರ ಪ್ರಸಿದ್ಧ ಗ್ರಂಥಕಾರರ ಕೃತಿಗಳ ಪರಿಚಯವಾಗತೊಡಗಿತು. ರಸಿಕತೆ ಬೆಳೆಯಿತು, ವಿಮರ್ಶೆ ದೃಷ್ಟಿ ಲಭಿಸಿತು. ಅಂಬಿಕಾತನಯದತ್ತರ ಹಿರಿತನದಲ್ಲಿ ಹೊಸಬಾಳಿನ ಕನಸು ಕಾಣುತ್ತಿರುವ ಗೆಳೆಯರ ಗುಂಪಿನಲ್ಲಿ ನಾನು ಒಬ್ಬನಾದೆನು. ಈ ಕಾಲಾವಧಿಯಲ್ಲಿ ನಾನು ಓದಿದ ಅನೇಕ ಕನ್ನಡ, ಸಂಸ್ಕೃತ ಮತ್ತು ಇಂಗ್ಲಿಷ್ ಪುಸ್ತಕಗಳಲ್ಲಿ ರವೀಂದ್ರರ ಗೀತಾಂಜಲಿ ನನ್ನ ಮೇಲೆ ವಿಶೇಷ ಪ್ರಭಾವ ಬೀರಿತು. ನನ್ನಲ್ಲಿಯ ದೈವಭಕ್ತಿಗೆ ಅದು ಪುಟ ಕೊಟ್ಟಿತು.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಇಂದು ನೀವು ಆಲಿಸಿದ ಧ್ವನಿ ಹಿರಿಯ ವಿದ್ವಾಂಸರಾದ ರಂಶ್ರೀ ಮುಗಳಿ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
1: ಇದು ಸಮಯ, ಇದು ಬೆಳಗು, ಇದು ಭಾವ.
3: ಎಷ್ಟು ವಯಸ್ಸು ನಿನಗೆ?
4: 19 ಒಡೆಯ.
3: ಆಸೆಗಳ ವಯಸ್ಸು, ಆಸೆಗಳ ವಯಸ್ಸು.
1: ಸಂದೇಶ
5: ಕೇಳ್ರಪ್ಪ, ಕೇಳ್ರಿ, ನಾವಿವತ್ತು ಶುಚಿತ್ವವೇ ದೈವತ್ವ ಅನ್ನೋ ನಾಟಕ ನಾಯಿಗ ಮಾಡ್ತಾ ಇದೀವಿ.
1: ಸಾವಧಾನ ಸಮಾಧಾನ.
6: ಆ ಪಾತ್ರನೇ ನಮ್ಗೆ ಹೇಳುತ್ತದು, ಆ ಕಥೆ, ಆ ಕಥಾವಸ್ತು, ಆ ಪಾತ್ರನೇ ನಮ್ಗೆ ಹೇಳುತ್ತೆ. ಯಾಕಂದ್ರೆ ಪಾತ್ರ ಒಳಗಡೆ ಬಂದು ಇನ್ನೊಂದು ವ್ಯಕ್ತಿತ್ವ ಒಳಗಡೆ ಬಂದು ಸೇರಿಕೊಂಡಾಗ ಬೇರೆ ಆ ಕಡೆ ಕಡೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ನನಗನ್ಸೋದು.
1: ಜಗದ ಜಗುಲಿ ಬಾನುಲಿ. ಮನಸ್ಸಿನ ರಂಗಭೂಮಿ ರೇಡಿಯೋ. ಆಕಾಶವಾಣಿ ವೇಗದ ಜಗತ್ತಿನ ಪಿಸುಮಾತು, ಭಾವ ಜಗತ್ತಿನ ಭೋರ್ಗರತ.
7: ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ.
1: ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
7: ನಿನ್ನಿಂದಲೇ ಮನಸ್ಸೆಂದು ಕುಣಿದಾಡಿದೆ.
1: ಆಕಾಶವಾಣಿ, ಆಕಾಶವಾಣಿ, ಆಕಾಶವಾಣಿ.
8: ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃಬಂಧುಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ. ಭಾವಗೀತೆಗಳನ್ನು ಕೇಳ್ತಾ ಸಾಗುವ ಈ ಸಮಯದಲ್ಲಿ ದರಾ ಬೇಂದ್ರೆ ಅವರ ರಚನೆಯ ಒಂದು ಭಾವಗೀತೆ ಮೂಡಿಬರುತ್ತೆ ಲೀಲಾವತಿ ಹೆಚ್ಆರ್ ಅವರ ಧ್ವನಿಯಲ್ಲಿ.

ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಕುವೆಂಪು ಅವರ ರಚನೆಯ ಭಾವಗೀತೆಯನ್ನು ಕೇಳಿದ್ರಿ. ಶಾಂತಾ ಜಯತೀರ್ಥ ಅವರ ಧ್ವನಿಯಲ್ಲಿ ಕೆ ಎಸ್ ನಿಸಾರ್ ಅಹಮದ್ ಅವರ ರಚನೆಯ ಈ ಒಂದು ಸುಂದರ ಭಾವಗೀತೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು: ಕರ್ತವ್ಯ ನಿರತ ರಾಷ್ಟಗಳಲ್ಲಿ ಭಾರತದ ಜಾಗತಿಕ ಬಾಂಧವ್ಯ ಬಲಪಡಿಸಲು ಯುವ ರಾಜತಾಂತ್ರಿಕ ಅಧಿಕಾರಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಅಕ್ರಮ ಒಳನುಸುಳುವಿಕೆ ಕುರಿತು ಶೂನ್ಯ ಸಹಿಷ್ಣುತೆಗೆ ಕೇಂದ್ರ ಸಚಿವ ಅಮಿತ್ ಶಾ ಸೂಚನೆ. ರಾಷ್ಟೀಯ ಭದ್ರತೆಗಾಗಿ ಕಟ್ಟುನಿಟ್ಟಿನ ಕ್ರಮಕ್ಕೆ ನಿರ್ದೇಶನ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೆನಡಾ ಅಮೆರಿಕ ಪ್ರವಾಸ, ದ್ವಿಪಕ್ಷೀಯ ಆರ್ಥಿಕ ಪಾಲುದಾರಿಕೆಯ ಬಲವರ್ಧನೆಗೆ ಒತ್ತು. ಗಡಿ ಬಿಕ್ಕಟ್ಟು ಶಮನಕ್ಕಾಗಿ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವೆಲ್ಗೆ ದೋವೆಲ್ ಚೀನಾಗೆ ಭೇಟಿ. ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್, ಸರಣಿ ಗೆಲುವಿನ ವಿಶ್ವಾಸದಲ್ಲಿ ಭಾರತ. ವಾರ್ತೆಗಳ ವಿವರ: ಭಾರತೀಯ ವಿದೇಶಾಂಗ ಸೇವೆಯ ಯುವ ಅಧಿಕಾರಿಗಳು ತಾವು ಕಾರ್ಯನಿರ್ವಹಿಸುವ ದೇಶಗಳಲ್ಲಿ ಸ್ಥಳೀಯ ಸಮುದಾಯಗಳೊಂದಿಗೆ ಹೆಚ್ಚಿನ ಸಂಪರ್ಕ ಬೆಳೆಸಿಕೊಂಡು ಭಾರತದ ಜಾಗತಿಕ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ನಿನ್ನೆ ಸೇವಾತೀರ್ಥದಲ್ಲಿ 2025ನೇ ಬ್ಯಾಚ್ನ 50 ಐಎಫ್ಎಸ್ ತರಬೇತಿ ನಿರತ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಿದ ಪ್ರಧಾನಿ, ಸಾಂಪ್ರದಾಯಿಕ ರಾಜತಾಂತ್ರಿಕ ವಲಯಗಳನ್ನು ಮೀರಿ ಜನರೊಂದಿಗೆ ಸಂಪರ್ಕ ಬೆಳೆಸಿಕೊಳ್ಳುವಂತೆ ಸಲಹೆ ನೀಡಿದರು. ಭಾರತದ ನಾಗರಿಕತೆಯ ಶಕ್ತಿಯನ್ನು ತಂತ್ರಜ್ಞಾನ, ನಾವೀನ್ಯತೆ ಮತ್ತು ಪರಿಣಾಮಕಾರಿ ಸಂವಹನದೊಂದಿಗೆ ಸಂಯೋಜಿಸಿ ಆರ್ಥಿಕ ಹಾಗೂ ಪ್ರವಾಸೋದ್ಯಮ ಕ್ಷೇತ್ರಗಳಲ್ಲಿ ಭಾರತದ ಜಾಗತಿಕ ಸಂಪರ್ಕವನ್ನು ವಿಸ್ತರಿಸುವಂತೆ ಅವರು ಕರೆ ನೀಡಿದ್ದಾರೆ. ಅಕ್ರಮ ಒಳನುಸುಳುವಿಕೆ ತಡೆಗೆ ಶೂನ್ಯ ಸಹಿಷ್ಣುತೆಯೊಂದಿಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಎಲ್ಲಾ ಭದ್ರತಾ ಸಂಸ್ಥೆಗಳಿಗೆ ಸೂಚಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ 9ನೇ ರಾಷ್ಟೀಯ ಭದ್ರತಾ ಕಾರ್ಯತಂತ್ರಗಳ ಸಮಾವೇಶ 2026ನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ದೇಶದ ಭದ್ರತಾ ಸವಾಲುಗಳನ್ನು ಎದುರಿಸಲು ಬಹು ಸಂಸ್ಥೆ ಕೇಂದ್ರದ ವೇದಿಕೆಗಳಲ್ಲಿ ಲಭ್ಯವಿರುವ ಮಾಹಿತಿಯನ್ನು ಕೃತಕ ಬುದ್ದಿಮತ್ತೆ ಆಧಾರಿತ ವಿಶ್ಲೇಷಣೆಗೆ ಒಳಪಡಿಸಿ ಕಾರ್ಯನಿರ್ವಹಣಾ ವಿಧಾನಗಳನ್ನು ರೂಪಿಸುವಂತೆ ತಿಳಿಸಿದ್ದಾರೆ. ಭಯೋತ್ಪಾದನೆ ಮತ್ತು ಮೂಲಭೂತವಾದವನ್ನು ತಡೆಗಟ್ಟಲು ಗೃಹ ಸಚಿವಾಲಯದ ಪ್ರಹಾರ್ ಯೋಜನೆಯ ಪರಿಣಾಮಕಾರಿ ಅನುಷ್ಠಾನ, ತಲೆಮರೆಸಿಕೊಂಡಿರುವ ಅಪರಾಧಿಗಳನ್ನು ಮರಳಿ ತಂದು ನ್ಯಾಯಾಂಗ ಪ್ರಕ್ರಿಯೆಯನ್ನು ವೇಗಗೊಳಿಸುವುದು ಹಾಗೂ ಯುಎಪಿಬಿಎ ಪ್ರಕರಣಗಳ ಸಮಗ್ರ ತನಿಖೆಗೆ ಒತ್ತು ನೀಡಿದರು. 2 ದಿನಗಳ ಕಾಲ ಹೈಬ್ರಿಡ್ ಮಾದರಿಯಲ್ಲಿ ನಡೆಯುತ್ತಿರುವ ಈ ಸಮಾವೇಶದಲ್ಲಿ ಸೈಬರ್ ಅಪರಾಧ ತಡೆ, ಮಾದಕ ದ್ರವ್ಯ ನಿಯಂತ್ರಣ, ಅಕ್ರಮ ವಲಸಿಗರ ಪತ್ತೆ ಹಾಗೂ ಕಾರ್ಯಾಚರಣೆಗಳ ಕುರಿತು ಚರ್ಚೆಗಳು ನಡೆದಿವೆ. 2021ರಿಂದ ಪ್ರತಿ ವರ್ಷ ಆಯೋಜನೆಯಾಗುತ್ತಿರುವ ಈ ಸಮಾವೇಶದಲ್ಲಿ ದೇಶಾದ್ಯಂತದ 850ಕ್ಕೂ ಹೆಚ್ಚು ಉನ್ನತ ಭದ್ರತಾ ಅಧಿಕಾರಿಗಳು, ರಾಜ್ಯಗಳ ಪೊಲೀಸ್ ಮಹಾನಿರ್ದೇಶಕರು ಹಾಗೂ ವಿಷಯ ತಜ್ಞರು ಭಾಗವಹಿಸಿದ್ದಾರೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೆನಡಾ ಮತ್ತು ಅಮೆರಿಕಗೆ ಅಧಿಕೃತ ಪ್ರವಾಸವನ್ನು ಕೈಗೊಂಡಿದ್ದಾರೆ. ದ್ವಿಪಕ್ಷೀಯ ಆರ್ಥಿಕ ಹಾಗೂ ಹಣಕಾಸು ಪಾಲುದಾರಿಕೆಯನ್ನು ಬಲಪಡಿಸುವುದು, ಹೂಡಿಕೆ ಸಂಬಂಧಗಳನ್ನು ವಿಸ್ತರಿಸುವುದು ಮತ್ತು ಜಾಗತಿಕ ಆರ್ಥಿಕ ಆದ್ಯತೆಗಳಲ್ಲಿ ಪರಸ್ಪರ ಸಹಯೋಗವನ್ನು ಹೆಚ್ಚಿಸುವುದು ಈ ಪ್ರವಾಸದ ಮುಖ್ಯ ಉದ್ದೇಶವಾಗಿದೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ತಮ್ಮ ಈ ಭೇಟಿಯ ವೇಳೆ ಸಚಿವರು ಟೊರೊಂಟೋದಲ್ಲಿ ಕೆನಡಾದ

ಹಣಕಾಸು ಸಚಿವ ಫ್ರಾಂಕೋಯಿಸ್ ಫಿಲಿಪ್ ಶಾಂಪೇನ್ ಅವರೊಂದಿಗೆ ಚೊಚ್ಚಲ ಆರ್ಥಿಕ ಮತ್ತು ಹಣಕಾಸು ಸಂವಾದದಲ್ಲಿ ಭಾಗವಹಿಸಲಿದ್ದಾರೆ. ಈ ಸಭೆಯು ಉಭಯ ದೇಶಗಳ ನಡುವಿನ ಹಣಕಾಸು ವಲಯದ ಸಹಕಾರ, ದ್ವಿಪಕ್ಷೀಯ ಹೂಡಿಕೆ ಅವಕಾಶಗಳು ಹಾಗೂ ಅಂತಾರಾಷ್ಟೀಯ ಆರ್ಥಿಕ ವಿಚಾರಗಳ ಕುರಿತು ಒಳನೋಟಗಳನ್ನು ವಿನಿಮಯ ಮಾಡಿಕೊಳ್ಳಲು ಪ್ರಮುಖ ವೇದಿಕೆಯಾಗಲಿದೆ. ಭಾರತ ಮತ್ತು ಚೀನಾ ನಡುವಿನ ಗಡಿ ವಿವಾದಕ್ಕೆ ಸಂಬಂಧಿಸಿದಂತೆ ನಡೆಯಲಿರುವ 25ನೇ ಸುತ್ತಿನ ವಿಶೇಷ ಪ್ರತಿನಿಧಿಗಳ ಮಾತುಕತೆಯಲ್ಲಿ ಪಾಲ್ಗೊಳ್ಳಲು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಚೀನಾದ ಬೀಜಿಂಗ್ಗೆ ತಲುಪಿದ್ದಾರೆ. ಎರಡು ದಿನಗಳ ಅಧಿಕೃತ ಭೇಟಿ ಕೈಗೊಂಡಿರುವ ಅವರು ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಅವರೊಂದಿಗೆ ಇಂದು ಉನ್ನತ ಮಟ್ಟದ ಚರ್ಚೆ ನಡೆಸಲಿದ್ದಾರೆ. ಈ ಮಾತುಕತೆಯ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿರುವ ಚೀನಾ ವಿದೇಶಾಂಗ ಸಚಿವಾಲಯದ ವಕ್ತಾರ ಲಿನ್ ಜಿಯಾನ್, ಎರಡೂ ದೇಶಗಳ ಪ್ರತಿನಿಧಿಗಳು ಗಡಿ ಸಮಸ್ಯೆಯ ಜೊತೆಗೆ ದ್ವಿಪಕ್ಷೀಯ ಬಾಂಧವ್ಯ, ಪ್ರಾದೇಶಿಕ ಭದ್ರತೆ ಹಾಗೂ ಜಾಗತಿಕ ವಿಷಯಗಳ ಕುರಿತು ವಿಸ್ತೃತ ಸಮಾಲೋಚನೆ ನಡೆಸಲಿದ್ದಾರೆ ಎಂದು ತಿಳಿಸಿದ್ದಾರೆ. ಕೇಂದ್ರ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾಸ್ಕೋದ ಕ್ರೆಮ್ಲಿನ್ನಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನು ಭೇಟಿ ಮಾಡಿ ಉನ್ನತ ಮಟ್ಟದ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರ, ಆರ್ಥಿಕ ಸಹಕಾರ, ಇಂಧನ ವಲಯದ ಪಾಲುದಾರಿಕೆ ಹಾಗೂ ಮುಂದಿನ ಉನ್ನತ ಮಟ್ಟದ ಶೃಂಗಸಭೆಗಳ ಕುರಿತು ವಿಸ್ತೃತವಾಗಿ ಚರ್ಚಿಸಲಾಯಿತು. ಸಭೆಯ ವೇಳೆ ಡಾ ಜೈಶಂಕರ್ ಪ್ರಧಾನಿ ನರೇಂದ್ರ ಮೋದಿ ಅವರ ವೈಯಕ್ತಿಕ ಸಂದೇಶವನ್ನು ಅಧ್ಯಕ್ಷ ಪುಟಿನ್ ಅವರಿಗೆ ಹಸ್ತಾಂತರಿಸಿದರು ಹಾಗೂ ಭಾರತೀಯ ವಿನಿಯೋಗದೊಂದಿಗೆ ನಡೆಸಿದ ಅಂತರ್ ಸರ್ಕಾರಿ ಆಯೋಗದ ಸಭೆಯ ಫಲಿತಾಂಶಗಳ ಕುರಿತು ಹರ್ಷ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಭಾರತದ ಕೃಷಿ ವಲಯ ಹಾಗೂ ರೈತರ ಹಿತದೃಷ್ಟಿಯಿಂದ ದೇಶಕ್ಕೆ ಪೂರೈಸಲಾಗುವ ರಸಗೊಬ್ಬರದ ಪ್ರಮಾಣವನ್ನು ಹೆಚ್ಚಿಸಲು ರಷ್ಯಾ ಸಿದ್ದವಿರುವುದಾಗಿ ತಿಳಿಸಿದರು. ಹಾಗೂ ಭಾರತ ಮತ್ತು ರಷ್ಯಾ ನಡುವೆ ಬೆಳೆಯುತ್ತಿರುವ ವ್ಯಾಪಾರ ವಹಿವಾಟಿನ ಕುರಿತು ಶ್ಲಾಘನೆ ವ್ಯಕ್ತಪಡಿಸಿದರು. ಭಾರತೀಯ ನಿಯೋಗದಲ್ಲಿ ಭಾರತೀಯ ರಾಯಭಾರಿ ವಿನಯ್ ಕುಮಾರ್ ಸೇರಿದಂತೆ ಹಿರಿಯ ಅಧಿಕಾರಿಗಳಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ, ವಿಶ್ವವಿದ್ಯಾಲಯ ಧನಸಹಾಯ ಆಯೋಗ ಯುಜಿಸಿ ಮತ್ತು ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಎಐಸಿಟಿಇ ಅಧಿಕಾರಿಗಳೊಂದಿಗೆ ನಿನ್ನೆ ವರ್ಚುವಲ್ ಸಭೆ ನಡೆಸಿದರು. ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ಬಲಪಡಿಸುವ ಕಾರ್ಯತಂತ್ರಗಳ ಕುರಿತು ಚರ್ಚೆ ನಡೆಸಲಾಯಿತು. ಶಿಕ್ಷಣ ಸಂಸ್ಥೆಗಳಲ್ಲಿ ಕ್ರೀಡೆಗೆ ಉತ್ತೇಜನ, ವಿದ್ಯಾರ್ಥಿಗಳ ಹೆಚ್ಚಿನ ಪಾಲ್ಗೊಳ್ಳುವಿಕೆ ಮತ್ತು ಯುವ ಕ್ರೀಡಾ ಪ್ರತಿಭೆಗಳನ್ನು ಬೆಳೆಸುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಕೇಂದ್ರ ಶಿಕ್ಷಣ ಸಚಿವರು ನಿನ್ನೆ ನವದೆಹಲಿಯಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಕೇಂದ್ರ ಪ್ರೌಢ ಶಿಕ್ಷಣ ಮಂಡಳಿ ಸಿಬಿಎಸ್ಇಗೆ ಸಂಬಂಧಿಸಿದ ವಿಷಯಗಳ ಕುರಿತು ಸಭೆ ನಡೆಸಿದರು. ಸಿಬಿಎಸ್ಇಯ ಶೈಕ್ಷಣಿಕ, ಪರೀಕ್ಷಾ ಮತ್ತು ಆಡಳಿತಾತ್ಮಕ ಪ್ರಕ್ರಿಯೆಗಳನ್ನು ಮತ್ತಷ್ಟು ಬಲಪಡಿಸುವ ಪ್ರಮುಖ ಆದ್ಯತೆಗಳ ಕುರಿತು ಸಭೆಯಲ್ಲಿ ಪರಿಶೀಲನೆ ನಡೆಸಲಾಯಿತು ಎಂದು ಪ್ರಹ್ಲಾದ್ ಜೋಶಿ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಗೋಧಿ ಹಿಟ್ಟು ಹಾಗೂ ಅದಕ್ಕೆ ಸಂಬಂಧಿಸಿದ ಉತ್ಪನ್ನಗಳ ರಫ್ತಿನ ಮೇಲಿದ್ದ ನಿರ್ಬಂಧವನ್ನು ಸರ್ಕಾರ ತೆರವುಗೊಳಿಸಿದೆ. ಇದರಿಂದ ಗೋಧಿ ಹಿಟ್ಟು, ಮೈದಾ, ರವೆ ಸೇರಿದಂತೆ ಗೋಧಿ ಆಧಾರಿತ ಉತ್ಪನ್ನಗಳ ಸಾಗರೋತ್ತರ ರಫ್ತಿಗೆ ಅವಕಾಶ ದೊರೆತಿದೆ. ತಕ್ಷಣದಿಂದಲೇ ಜಾರಿಗೆ ಬರುವಂತೆ ರಫ್ತು ನೀತಿಯಲ್ಲಿ ಬದಲಾವಣೆ ಮಾಡಲಾಗಿದೆ ಎಂದು ವಿದೇಶಿ ವ್ಯಾಪಾರ ಮಹಾನಿರ್ದೇಶನಾಲಯ ಡಿಜಿಎಫ್ಟಿ ತಿಳಿಸಿದೆ. ರಾಷ್ಟೀಯ ಕ್ರೀಡಾ ದಿನದ ಅಂಗವಾಗಿ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಇದೇ ತಿಂಗಳ 27ರಂದು ಖೇಲೋ ಇಂಡಿಯಾ ಸಂವಾದ, ಖೇಲ್ ಕಿ ಬಾತ್ ಪಿಎಂ ಕೆ ಸಾತ್ ಎಂಬ ರಾಷ್ಟ್ರವ್ಯಾಪಿ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಈ ಉಪಕ್ರಮದ ಮೂಲಕ ದೇಶಾದ್ಯಂತ 1,500 ಸ್ಥಳಗಳಲ್ಲಿ ಯುವಜನರು, ಕ್ರೀಡಾಪಟುಗಳು ಮತ್ತು ಶೈಕ್ಷಣಿಕ ಸಂಸ್ಥೆಗಳನ್ನು ಒಟ್ಟುಗೂಡಿಸಲಾಗುವುದು ಎಂದು ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಾರ್ಯಕ್ರಮದಲ್ಲಿ ವರ್ಚುಯಲ್ ಮೂಲಕ ಪಾಲ್ಗೊಂಡು ಯುವಜನರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಪೌರತ್ವ ತಿದ್ದುಪಡಿ ಕಾಯ್ದೆ ಸಿಎಎ ಅಡಿಯಲ್ಲಿ ಅರ್ಜಿಗಳ ವಿಚಾರಣೆ ನಡೆಸಿ ಅರ್ಹರಿಗೆ ಪೌರತ್ವ ಪ್ರಮಾಣ ಪತ್ರ ನೀಡಲು ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಅಧಿಕಾರ ನೀಡಿದೆ. ಈ ಸಂಬಂಧ ಕೇಂದ್ರ ಗೃಹ ಸಚಿವಾಲಯ ಸೂಚನೆ ಹೊರಡಿಸಿದೆ. ರಾಜ್ಯದಲ್ಲಿ ಇದುವರೆಗೆ 23,000 ಮಂದಿಯನ್ನು ಅರ್ಹರೆಂದು ಗುರುತಿಸಿ ಪೌರತ್ವ ಪ್ರಮಾಣ ಪತ್ರ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಬಾಂಗ್ಲಾದೇಶದಲ್ಲಿ ಧಾರ್ಮಿಕ ಕಿರುಕುಳದಿಂದ ಭಾರತಕ್ಕೆ ಬಂದವರು ಸಿಎಎ ಅಡಿಯಲ್ಲಿ ಪೌರತ್ವಕ್ಕಾಗಿ ಅರ್ಜಿ ಸಲ್ಲಿಸುವಂತೆ ಮನವಿ ಮಾಡಿದ್ದಾರೆ. ದೆಹಲಿ ಸರ್ಕಾರದ ಶಿಕ್ಷಣ ನಿರ್ದೇಶನಾಲಯ ಹಾಗೂ ನವದೆಹಲಿ ಮಹಾನಗರ ಪಾಲಿಕೆ ಅಡಿಯಲ್ಲಿ ನಡೆಯಲಿರುವ ಶಾಲೆಗಳಿಗೆ 2025-26 ಸಾಲಿನ 58ನೇ ಯುವ ಸಂಸತ್ ಸ್ಪರ್ಧೆ ಬಹುಮಾನ

0: ವಿತರಣೆ ಸಮಾರಂಭ ಇಂದು ನವದೆಹಲಿಯಲ್ಲಿ ನಡೆಯಲಿದೆ. ಕೇಂದ್ರ ಕಾನೂನು ಮತ್ತು ನ್ಯಾಯ ಖಾತೆ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಸ್ಪರ್ಧೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳು ಹಾಗೂ ಶಾಲೆಗಳಿಗೆ ಬಹುಮಾನ ವಿತರಿಸಲಿದ್ದಾರೆ. ಸಂಸದೀಯ ವ್ಯವಹಾರಗಳ ಸಚಿವಾಲಯ ಕಳೆದ 60 ವರ್ಷಗಳಿಂದ ದೆಹಲಿಯ ಶಾಲೆಗಳಲ್ಲಿ ಯುವ ಸಂಸತ್ ಸ್ಪರ್ಧೆಗಳನ್ನು ಆಯೋಜಿಸುತ್ತಿದೆ. ಯುವಜನರಲ್ಲಿ ಸ್ವಯಂ ಶಿಸ್ತು, ವಿವಿಧ ಅಭಿಪ್ರಾಯಗಳನ್ನು ಸಹಿಸುವ ಮನೋಭಾವ, ಸೌಜನ್ಯಯುತವಾಗಿ ಅಭಿಪ್ರಾಯ ವ್ಯಕ್ತಪಡಿಸುವುದು ಸೇರಿದಂತೆ ಪ್ರಜಾಪ್ರಭುತ್ವ, ಜೀವನದ ಮೌಲ್ಯಗಳನ್ನು ಬೆಳೆಸುವುದು ಯುವ ಸಂಸತ್ ಯೋಜನೆಯ ಉದ್ದೇಶವಾಗಿದೆ. ಛತ್ತೀಸ್ಗಢದ ಸುಕ್ಮಾ ಜಿಲ್ಲೆಯಲ್ಲಿ ಮಾವೋವಾದಿಗಳ ಅಡಗುತಾಣದಿಂದ ಭದ್ರತಾ ಪಡೆಗಳು ಭಾರೀ ಪ್ರಮಾಣದ ಶಸ್ತಾಸ್ತ್ರ, ಮದ್ದುಗುಂಡು ಹಾಗೂ ಸ್ಫೋಟಕಗಳನ್ನು ವಶಪಡಿಸಿಕೊಂಡಿವೆ. ಕಾರ್ಯಾಚರಣೆಯಲ್ಲಿ 23 ಶಸ್ತಾಸ್ತ್ರಗಳು, 492 ಸಜೀವ ಗುಂಡುಗಳು, 240 ಜಿಲೆಟಿನ್ ಕಡ್ಡಿಗಳು, 18 ಕೆಜಿ ಗನ್ ಪೌಡರ್, 5 ದೇಶಿ ನಿರ್ಮಿತ ಗ್ರೆನೇಡ್ಗಳು ಸೇರಿದಂತೆ ಹಲವು ಸ್ಫೋಟಕಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಕೊಲಂಬೋದಲ್ಲಿ ನಡೆಯುತ್ತಿರುವ ಶ್ರೀಲಂಕಾ ವಿರುದ್ದದ 2ನೇ ಹಾಗೂ ಅಂತಿಮ ಟೆಸ್ಟ್ ಪಂದ್ಯದ 2ನೇ ದಿನದ ಆಟದಲ್ಲಿ ನಿನ್ನೆ ಭಾರತ ತನ್ನ ಮೊದಲ ಇನ್ನಿಂಗ್ಸ್ ಅನ್ನು 9 ವಿಕೆಟ್ನಷ್ಟಕ್ಕೆ 503 ರನ್ಗಳ ಬೃಹತ್ ಮೊತ್ತಕ್ಕೆ ಡಿಕ್ಲೇರ್ ಮಾಡಿಕೊಂಡಿದೆ. ಮಳೆಯಿಂದಾಗಿ ಪಂದ್ಯಕ್ಕೆ ಅಡಚಣೆಯುಂಟಾಗಿದ್ದರೂ ಉತ್ತಮ ಬ್ಯಾಟಿಂಗ್ ಪ್ರದರ್ಶಿಸುವ ಧ್ರುವ ಜುರೆಲ್ ಅಜಯ 115 ರನ್ ಗಳಿಸಿದರೆ ಕನ್ನಡಿಗ ದೇವದತ್ ಪಡಿಕಲ್ 117 ರನ್ ಗಳಿಸಿ ಸಾಥ್ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ತವ್ಯ ನಿರತ ರಾಷ್ಟಗಳಲ್ಲಿ ಭಾರತದ ಜಾಗತಿಕ ಬಾಂಧವ್ಯ ಬಲಪಡಿಸಲು ಯುವ ರಾಜತಾಂತ್ರಿಕ ಅಧಿಕಾರಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಅಕ್ರಮ ಒಳನುಸುಳುವಿಕೆ ಕುರಿತು ಶೂನ್ಯ ಸಹಿಷ್ಣುತೆಗೆ ಕೇಂದ್ರ ಸಚಿವ ಅಮಿತ್ ಶಾ ಸೂಚನೆ. ರಾಷ್ಟೀಯ ಭದ್ರತೆಗಾಗಿ ಕಟ್ಟುನಿಟ್ಟಿನ ಕ್ರಮಕ್ಕೆ ನಿರ್ದೇಶನ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೆನಡಾ ಅಮೆರಿಕ ಪ್ರವಾಸ. ದ್ವಿಪಕ್ಷೀಯ ಆರ್ಥಿಕ ಪಾಲುದಾರಿಕೆಯ ಬಲವರ್ಧನೆಗೆ ಒತ್ತು. ಗಡಿ ಬಿಕ್ಕಟ್ಟು ಶಮನಕ್ಕಾಗಿ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವೆಲ್ ಚೀನಾಗೆ ಭೇಟಿ. ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ ಸರಣಿ ಗೆಲುವಿನ ವಿಶ್ವಾಸದಲ್ಲಿ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12ಕ್ಕೆ.
1: ಮನೆ ಎಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು, 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲಾ ಗುಣ.

0: ವಿವಿಧ ಭಾರತಿ ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಮಾತಿನಿಂದಲೇ ಸಂಪತ್ತು, ಮಿತ್ರರು, ಬಂಧುಗಳು, ಶತ್ರುಗಳು ಹಾಗೂ ಬಂಧನ, ಕೊನೆಗೆ ಮರಣವೂ ಕೂಡ ನಾಲಗೆಯ ತುದಿಯಲ್ಲಿ ನೆಲೆಸಿರುತ್ತದೆ ಎಂದಿದೆ ಸುಭಾಷಿತ. ಮಾತಿನಿಂದಲೇ ಅನುಕೂಲ, ಮಾತಿನಿಂದಲೇ ಪ್ರತಿಕೂಲ.

ದರಾಬೇಂದ್ರವರ ರಚನೆ, ಬಿ ಆರ್ ಛಾಯಾ ಅವರ ಧ್ವನಿಯಲ್ಲಿ ಮೂಡಿಬಂತು ಒಂದು ಭಾವಗೀತೆ. ಕೌಸಲ್ಯ ಬನಶಂಕರಿಯಿಂದ ಸಂದೇಶವನ್ನು ಕಳಿಸಿ ಗುಡ್ ಮಾರ್ನಿಂಗ್ ವಿವಿಧ ಭಾರತಿಗೆ ಅಂತೇಳಿ ಹೇಳ್ತಾ ಇದ್ದಾರೆ. ಬೀದರ್ ಗಣೇಶ್ ನಗರದ ಮುದ್ದ ಮಹೇಶ್, ಗಣೇಶ್, ರಶ್ಮಿ, ಶಾಂಭವಿ ಮತ್ತು ಚಂದ್ರಶೇಖರ್ ಅವರ ಸಂದೇಶ ನಮ್ಮ ಹತ್ತ ಬಂದಿದೆ. ಗಣೇಶ್ ಲಿಖಿತ, ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ ಅವರ ಸಂದೇಶ ನಮ್ಮ ಹತ್ತ ಬಂದಿದೆ. ಕಾರ್ಯಕ್ರಮ ಕೇಳ್ತಾ ಇದ್ದೀನಿ ಅಂತೇಳಿ ಹೇಳ್ತಾ ಇದ್ದಾರೆ. ಗೋಗಾಕ್ ತಾಲೂಕು ಬಯನಹಟ್ಟಿ ಗ್ರಾಮದ ದೇವರಾಜ್ ಕಿಲಾರಿ ಮತ್ತು ಮನೆಯವರ ಸಂದೇಶ, ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿಯಿಂದ ಸಂದೇಶವನ್ನು ಕಳಿಸಿ ಗುಡ್ ಮಾರ್ನಿಂಗ್ ವಿವಿಧ ಭಾರತಿಗೆ ಕಾರ್ಯಕ್ರಮದೊಂದಿಗೆ ನಾವಿದ್ದೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ನಾದೋಪಾಸನೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಸರ್, ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ ಅಂಥೇಳಿ ಜಗದೀಶ್ವರಾಚಾರ್ ಮಹಾಲಕ್ಷ್ಮಿ ಲೇಔಟ್ನಿಂದ ಹೇಳ್ತಾ ಇದ್ದಾರೆ. ಭಾಗ್ಯಲಕ್ಷ್ಮಿ ರಾಜಾಜಿನಗರದಿಂದ ಗುಡ್ ಮಾರ್ನಿಂಗ್ ವಿವಿಧ ಭಾರತಿ ಅಂತೇಳಿ ಹೇಳ್ತಾ ಇದ್ದಾರೆ, ನಿಮಗೂ ಕೂಡ ಗುಡ್ ಮಾರ್ನಿಂಗ್. ಮಧುಜಯ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮ ಇಷ್ಟ ಆಗ್ತಾ ಇದೆ ಸರ್, ಧನ್ಯವಾದ ಅಂಥೇಳಿ ಹೇಳ್ತಾ ಇದ್ದಾರೆ. ಅಕ್ಷಯ್ ಪಾರ್ಕ್ ಹುಬ್ಳಿಯಿಂದ ಹನುಮಂತಪ್ಪ ಅವರ ಸಂದೇಶ ನಮ್ಮ ಹತ್ತ ಬಂದಿದೆ. ಗಣೇಶನ್ ಟಿ ಆರ್ ಮಿಲ್ ಚಾಮರಾಜಪೇಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಬೋಪಾ ವೆಂಕಟೇಶ್ ಸಂದೇಶವನ್ನು ಕಳಿಸಿ ಗುಡ್ ಮಾರ್ನಿಂಗ್ ವಿವಿಧ ಭಾರತಿಗೆ ಕಾರ್ಯಕ್ರಮದೊಂದಿಗೆ ನಾವು ಜೊತೆಯಾಗಿದ್ದೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ಶಿವಗಂಗಾ ಹೆಬ್ಬಾಳದಿಂದ ಸಂದೇಶವನ್ನು ಕಳಿಸಿದ್ದಾರೆ. ರೂಪಾ ಅವರ ಸಂದೇಶ ನಮ್ಮ ಹತ್ತ ಬಂದಿದೆ. ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾರೆ. ಈ ಸಮಯದಲ್ಲಿ ಮೂಡಿ ಬರ್ತಕ್ಕಂಥ ಭಕ್ತಿಗೀತೆಗಳು, ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಮೂಡಿ ಬಂದ ಭಕ್ತಿಗೀತೆಗಳು, ಆರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬಂತು ಸರ್, ಕಾರ್ಯಕ್ರಮ ಇಷ್ಟ ಆಯಿತು, ಧನ್ಯವಾದ ಅಂತೇಳಿ ಹೇಳ್ತಾರೆ. ಧಾರವಾಡದ ಪೂರ್ಣಿಮಾ ಮೇಸ್ತ್ರಿ ಅವರ ಸಂದೇಶ ನಮ್ಮ ಹತ್ತ ಬಂದಿದೆ. ಶ್ರೀರಾಮಚಂದ್ರನ ಬಗೆಗಿನ ಕಿರು ಮಾಹಿತಿ ನಿರೂಪಣೆ ವಿವರಣೆ ತುಂಬ ಚೆನ್ನಾಗಿತ್ತು, ಧನ್ಯವಾದಗಳು ಅಂತೇಳಿ ಹೇಳ್ತಾ ಇದ್ದಾರೆ. ಅಂಜನ ಗಾಂಧಿ ಬಜಾರ್ನಿಂದ ಸಂದೇಶವನ್ನು ಕಳಿಸಿ ಬ್ಯೂಟಿಫುಲ್ ನಾದೋಪಾಸನೆ ಅಂತೇಳಿ ಹೇಳ್ತಾ ಇದ್ದಾರೆ. ನಳಿನಾ ಲಂಕೇಶ್ ವಿಜಯನಗರದಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮ ಇಷ್ಟ ಆಯಿತು ಅಂತೇಳಿ ಹೇಳ್ತಾರೆ. ಅರುಣಾ ಮೈತ್ರಿ ಜೆ ಸಿ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಡಾಕ್ಟರ್ ಅರುಣಾ ಕೆ ಆರ್ ಕೆ ಜಿ ಎಫ್ನಿಂದ ಹೇಳ್ತಾ ಇದ್ದಾರೆ, ಗುಡ್ ಮಾರ್ನಿಂಗ್ ಡಿ ಆರ್ ಶ್ರೀ ಸುಬ್ರಹ್ಮಣ್ಯ, ವಿವಿಧ ಭಾರತೀಯ ಟೀಮ್ ಲಿಸನರ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಯು ಗೇವ್ ಅಸ್ ಸೋ ಮಚ್ ಇನ್ಫಾರ್ಮೇಷನ್ ಆ್ಯಂಡ್ ಸೋ ಬ್ಯೂಟಿಫುಲ್ ಸಾಂಗ್ಸ್ ಮೇಕ್ ಅಸ್ ರಿಚ್ ಇನ್ ನಾಲೆಡ್ಜ್ ಆ್ಯಂಡ್ ವಿಸ್ಡಮ್.

We always love our dear Vivid Bharati channel, never off the radio until we have an emergency. Be blessed always. Continue the program ಅಂತೇಳಿ ಹೇಳ್ತಾ ಇದ್ದಾರೆ. ನಿಮ್ಮ ಅಭಿಮಾನಪೂರ್ವಕ ಸಂದೇಶಕ್ಕೆ ಧನ್ಯವಾದಗಳು. ಪ್ರಶಾಂತ್ ಸ್ನೇಹ ಆರ್ಯನ್ ಧೀಮ್ ಅಂತ ಮಯೂರ್ ನಗರ ತುಮಕೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶ್ರದ್ಧತ್ ಮುಳೆ ನೇತಾಜಿ ರಸ್ತೆ ನ್ಯಾಮತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಚಂದ್ರಮುಖಿ ITI ಲೇಔಟ್ನಿಂದ ಸುಭಾಶಾಸ್ತ್ರಿ ಚಿತ್ರದ ಒಂದು ಗೀತೆ ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಮೂಡಿ ಬಂತು, ತುಂಬ ಖುಷಿಯಾಯಿತು, ಧನ್ಯವಾದ ಅಂತೇಳಿ ಹೇಳ್ತಾರೆ. ಜಯಶಂಕರ ಈ ಗೀತೆಯನ್ನು ಕೇಳಿ ತುಂಬ ವರ್ಷದ ಮೇಲೆ ಈ ಗೀತೆಯನ್ನು ಕೇಳಿದೆ ನಾನು. ಮನೆಯಲ್ಲಿ ಮಂಗಳಗೌರಿ ಪೂಜೆ ಮಾಡ್ತಾ ಇದ್ದಾರೆ, ಒಳ್ಳೆಯ ಟೈಮ್ನಲ್ಲಿ ಪ್ರಸಾರ ಮಾಡಿದ್ರಿ, ಧನ್ಯವಾದಗಳು ಅಂತೇಳಿ ಹೇಳ್ತಾರೆ. ಉಷಾ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿ ಹೇಳ್ತಾರೆ, ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಶ್ರೀರಾಮಚಂದ್ರನ ಬಗೆಗಿನ ಕಿರು ಮಾಹಿತಿ ಕತೆ ತುಂಬ ಚಂದವಾಗಿತ್ತು, ಧನ್ಯವಾದಗಳು ಅಂಥೇಳಿ. ನಾಗರಾಜ್ ಕೊಡೇಕಲ್ ಗಂಗಾವತಿಯಿಂದ ಹೇಳ್ತಾರೆ, 14 ವರ್ಷದ ವನವಾಸದಲ್ಲಿ ಆದಿವಾಸಿಗಳ ಜೀವನವನ್ನು ಸುಧಾರಿಸಿ ಸಮಾಜಮುಖಿ ಕೆಲಸಗಳನ್ನು ಮಾಡಿದ, ಸತ್ಕಾರ್ಯಗಳನ್ನು ಮಾಡಿದ ಶ್ರೀರಾಮಚಂದ್ರನ ಕಾರ್ಯಗಳನ್ನು 14 ನಿಮಿಷದಲ್ಲಿ ನಮ್ಮ ಮನ ಮುಟ್ಟುವಂತೆ ತಿಳಿಸಿದ್ರಿ, ಧನ್ಯವಾದಗಳು ಅಂತೇಳಿ ಹೇಳ್ತಾರೆ. ಇಂಡಿ ತಾಲೂಕು ಹಿಂಗಣಿಯ ಚಿದಾನಂದ ಪತ್ತಾರವರ ಸಂದೇಶ ನಮ್ಮ ಹತ್ತ ಬಂದಿದೆ. ವಿವಿಧ ಭಾರತಿಗೆ ಹಾಗೂ ನಿರೂಪಕರಿಗೆ ಧನ್ಯವಾದಗಳು, ಒಳ್ಳೊಳ್ಳೆ ಗೀತೆಗಳನ್ನು ಕೇಳಿಸಿದ್ರಿ ಅಂತೇಳಿ ಹೇಳ್ತಾರೆ. ಎನ್ ಕೃಷ್ಣಮೂರ್ತಿ ಹನುಮಂತ ನಗರದಿಂದ ಸಂದೇಶವನ್ನು ಕಳಿಸಿ, ಕೃಷ್ಣನ ಕೊಳಲಿನ ಕರೆ, ಜಯಶಂಕರ ಭಾವಗೋಚರ, ನಿನ್ನಲುಮೆ ನಮಗಿಲ್ಲಲಿ ತಂದೆ, ತುಂಬ ಇಷ್ಟವಾದ ಗೀತೆಗಳೇ ಪ್ರಸಾರವಾಯಿತು ಅಂತೇಳಿ ಹೇಳ್ತಾರೆ. ಚಂದ್ರಮತಿ ಪ್ರಕಾಶ್ ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿ, ನಿನ್ನೊಲುಮೆ ನಮಗಿರಲಿ ತಂದೆ ಎನ್ನುವ ಭಕ್ತಿಗೀತೆ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾರೆ. ಕಲಬುರಗಿ ಜಿಲ್ಲೆ ಕಡಗಂಚಿಯ ಧರ್ಮಣ್ಣಾದನಿಯವರ ಸಂದೇಶ ಕೂಡ ನಮ್ಮ ಹತ್ತು ಬಂದಿದೆ, ಕಾರ್ಯಕ್ರಮ ಇಷ್ಟ ಆಯಿತು ಅಂತೇಳಿ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಪ್ರೀತಿಪೂರ್ವಕ ಸಂದೇಶಕ್ಕೆ ಧನ್ಯವಾದಗಳು. ಸಮಯ 8 ಗಂಟೆ ಆಗ್ತಾ ಇದೆ. ಇನ್ನು ಮುಂದೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಅಕ್ರಮ ಒಳನುಸುಳುವಿಕೆ ತಡೆಗೆ ಶೂನ್ಯ ಸಹಿಷ್ಣುತೆಯೊಂದಿಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಎಲ್ಲಾ ಭದ್ರತಾ ಸಂಸ್ಥೆಗಳಿಗೆ ಸೂಚಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ 9ನೇ ರಾಷ್ಟೀಯ ಭದ್ರತಾ ಕಾರ್ಯತಂತ್ರಗಳ ಸಮಾವೇಶ 2026ನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ, ವಿಶ್ವವಿದ್ಯಾಲಯ ಧನಸಹಾಯ ಆಯೋಗ ಯುಜಿಸಿ ಮತ್ತು ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಎಐಸಿಟಿಇ ಅಧಿಕಾರಿಗಳೊಂದಿಗೆ ನಿನ್ನೆ ವರ್ಚುವಲ್ ಸಭೆ ನಡೆಸಿದರು. ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ಬಲಪಡಿಸುವ ಕಾರ್ಯತಂತ್ರಗಳ ಕುರಿತು ಚರ್ಚೆ ನಡೆಸಲಾಯಿತು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೆನಡಾ ಮತ್ತು ಅಮೆರಿಕಗೆ ಅಧಿಕೃತ ಪ್ರವಾಸವನ್ನು ಕೈಗೊಂಡಿದ್ದಾರೆ. ದ್ವಿಪಕ್ಷೀಯ ಆರ್ಥಿಕ ಹಾಗೂ ಹಣಕಾಸು ಪಾಲುದಾರಿಕೆಯನ್ನು ಬಲಪಡಿಸುವುದು, ಹೂಡಿಕೆ ಸಂಬಂಧಗಳನ್ನು ವಿಸ್ತರಿಸುವುದು ಮತ್ತು ಜಾಗತಿಕ ಆರ್ಥಿಕ ಆದ್ಯತೆಗಳಲ್ಲಿ ಪರಸ್ಪರ ಸಹಯೋಗವನ್ನು ಹೆಚ್ಚಿಸುವುದು ಈ ಪ್ರವಾಸದ ಮುಖ್ಯ ಉದ್ದೇಶ. ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿ ದೇವಸ್ಥಾನದ 355ನೇ ಆರಾಧನಾ ಸಪ್ತರಾತ್ರೋತ್ಸವ ಕಾರ್ಯಕ್ರಮ ಇದೇ 27ರಿಂದ ಸೆಪ್ಟೆಂಬರ್ 2ರವರೆಗೆ ನಡೆಯಲಿದೆ ಎಂದು ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಪೀಠಾಧಿಪತಿ ತಿಳಿಸಿದ್ದಾರೆ. ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಕೋಲಾರದ ತೋಟಗಾರಿಕೆ ಮಹಾವಿದ್ಯಾಲಯ, ಹೊಗಳಗೆರೆ ಹಾಗೂ ಹೊಳಲಿ ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಹಾಗೂ ಕೋಲಾರದ ಕೃಷಿ ವಿಜ್ಞಾನ ಕೇಂದ್ರದ ಸಂಯುಕ್ತಾಶ್ರಯದಲ್ಲಿ ಸಸ್ಯ ಸಂತೆ 2026 ಬೃಹತ್ ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಇಂದು ಮತ್ತು ನಾಳೆ ಕೋಲಾರದಲ್ಲಿ ಆಯೋಜಿಸಲಾಗಿದೆ. ಕೆಲಸದ ಸ್ಥಳಗಳಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆಗಟ್ಟುವ ನಿಟ್ಟನಲ್ಲಿ ಜಾರಿಯಲ್ಲಿರುವ ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ಕಾಯ್ದೆ 2013ರ ಕುರಿತು ಪ್ರತಿಯೊಬ್ಬರೂ ಸಮಗ್ರ ಅರಿವು ಹೊಂದಿರಬೇಕು ಎಂದು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ವಿಜಯಪುರದಲ್ಲಿ ತಿಳಿಸಿದ್ದಾರೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.

0: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಎಐಆರ್ ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
1: ஆகாஷவாணியின் அனைத்து தமிழ் நிகழ்ச்சிகளும் நியூஸ் ஆன் ஏஐஆர் ஆப்பில் கிடைக்கும்.

0: ರಾಗಂ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
1: ಧರ್ಮಣ್ಣನೇ ಕಡಗಂಚಿಯಿಂದ ಸಂದೇಶವನ್ನು ಕಳಿಸಿ, ಓ ದೇವಿ ಭಾರತಿ ಅನ್ನೋ ಭಕ್ತಿಗೀತೆಗಳನ್ನು ಕೇಳಿದ ಕ್ಷಣ ನಮ್ಮಲ್ಲಿನ ದೇಶಪ್ರೇಮ ಇಮ್ಮಡಿಗೊಂಡಿತು, ಕಾರ್ಯಕ್ರಮ ಸೊಗಸಾಗಿ ಮೂಡಿಬಂತು, ಧನ್ಯವಾದ ಅಂತೇಳಿ ಹೇಳ್ತಾ ಇದ್ದಾರೆ. ಕತ್ರಗುಪ್ಪೆಯಿಂದ ಉಷಾ ಗೋಪಾಲ್ ಹೇಳ್ತಾರೆ, ಕಾಡಿನಲ್ಲಿ ವನವಾಸವಿದ್ದರೂ ಕೂಡ ಶ್ರೀರಾಮ ಎಲ್ಲರಿಗೂ ಹೇಗೆ ಮಾದರಿಯಾಗಿದ್ದ ಅಂಥೇಳಿ ಸವಿಸ್ತಾರವಾಗಿ ತಿಳಿಸಿದ ವಿವಿಧ ಭಾರತಿಗೆ ನಮನಗಳು ಅಂಥೇಳಿ ಹೇಳ್ತಾರೆ. ಬೆಂಗಳೂರಿನ ರಾಮಮೂರ್ತಿ ನಗರದ ಗುರುಪ್ರಸಾದ್ ಕಡೆಯಿಂದ ಶುಭ ಮುಂಜಾನೆ ವಿವಿಧ ಭಾರತಿಗೆ ಅಂತೇಳಿ ಹೇಳ್ತಾರೆ. ಗುಡ್ ಮಾರ್ನಿಂಗ್ ನಿಮಗೂ ಕೂಡ. ಹೇಮಾ ಶಶಿಕುಮಾರ್ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮ ಇಷ್ಟ ಆಯಿತು ಅಂತೇಳಿ ಹೇಳ್ತಾರೆ. ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸಿದ್ರೆ MG ರಂಗಸ್ವಾಮಿ ಹಿರಿಯೂರಿನಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮ ತುಂಬಾ ಇಷ್ಟ ಆಯಿತು ಅಂತೇಳಿ ಹೇಳ್ತಾರೆ. ಎಸ್ ರಾಜು ಚಿಕ್ಕ ಅಂಕನಹಳ್ಳಿಯಿಂದ ಸಂದೇಶವನ್ನು ಕಳಿಸಿ ನಾನು ನಿಮ್ಮ ನಿತ್ಯ ರೇಡಿಯೋ ಕೇಳಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಎಸ್ ರಾಜು ಅವರೇ. ಬಸಯ್ಯ ಬೀದರ್ನಿಂದ ಬಸಯ್ಯ ಸ್ವಾಮಿ ಬೀದರ್ ಇಮಾಮಾಬಾದ್ನಿಂದ ಸಂದೇಶವನ್ನು ಕಳಿಸಿ ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಶ್ರೀರಾಮರ ಕುರಿತಾಗ ಹಾಗೂ ಕೃಷ್ಣನ ಭಕ್ತಿಗೀತೆಗಳು ತುಂಬ ಚೆನ್ನಾಗಿತ್ತು, ಪ್ರಸಾರಿಸಿದ ನಿಲಯಕ್ಕೆ ಧನ್ಯವಾದಗಳು ಅಂತಾರೆ. ಇಂದಿನ ಕನ್ನಡ ರತ್ನ ಭಂಡಾರದಲ್ಲಿ ರಂಗನಾಥ ಶ್ರೀ ಮುಗಳಿ ಅವರ ಮಾತುಗಳನ್ನು ಕೇಳಿ ತುಂಬ ಖುಷಿಯಾಯಿತು. ಹಾಗೆ ಭಾವಗೀತೆಗಳು, ಏಳು ಚಿನ್ನ ಬೆಳಗಾಯಿತು, ಅಣ್ಣ ಬಾಗಿನಳು, ಕೈ ಮುಗಿದು ಒಳಗೆ ಬಾಯ ತ್ರಿಕಣಿ ಗೀತೆಗಳನ್ನು ಕೇಳಿ ತುಂಬ ಖುಷಿಯಾಯಿತು ಅಂಥೇಳಿ ವರಲಕ್ಷ್ಮಿ ಪೀಣ್ಯದಿಂದ ಹೇಳ್ತಾರೆ. ಹಾಗೆ ಶ್ರಾವಣ ಶುಭ ಮಂಗಳವಾರದ ಶುಭ ಮುಂಜಾನೆ ಸರ್, ನಾದೋಪಾಸನೆ ಕಾರ್ಯಕ್ರಮ ಅಂತೂ ತುಂಬಾ ಖುಷಿ ಕೊಡ್ತು. ಶ್ರೀರಾಮನಾಮ, ರಾಮದೇವರ ಸಾಧನೆ, ಅವರ ನಾನಾ ಹೆಸರುಗಳನ್ನು ವಿವರವಾಗಿ ತಿಳಿಸಿ ಭಕ್ತಿ ತುಂಬಿದ ಭಕ್ತಿಗೀತೆಗಳನ್ನು ಪ್ರಸಾರ ಮಾಡಿದ್ರಿ. ಮುಂಜಾನೆ ಆಹ್ಲಾದಕರ ತಂಪು ವಾತಾವರಣದಲ್ಲಿ ಭಕ್ತಿರಸ ತುಂಬಿ ಹರಿಯುವ ರಾಮನಾಮ ಪಾಯಸಕ್ಕೆ ಹಾಗೆ ನಿನ್ನೊಲುಮೆ ನಮಗಿರಲಿ ತಂದೆ, ಎಲ್ಲ ಗೀತೆಗಳು ತುಂಬ ಖುಷಿ ಕೊಡ್ತು ಮನಸ್ಸಿಗೆ ಅಂತೇಳಿ ಹೇಳ್ತಾರೆ. ಕವಿತಾ ಅವರ ಸಂದೇಶ ನಮ್ಮತ್ತ ಬಂದಿದೆ, ಕಾರ್ಯಕ್ರಮ ತುಂಬ ಖುಷಿ ಕೊಡ್ತು ಸರ್. ಕನ್ನಡ ರತ್ನ ಭಂಡಾರದಲ್ಲಿ ಭಾವಗೀತೆಗಳಂತೂ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮವೂ ಇಷ್ಟ ಆಯಿತು, ಜೊತೆಗೆ ಭಾವಗೀತೆಗಳು ಇಷ್ಟ ಆಯಿತು. ಹಾಗೆ BR ಛಾಯೆ ಅವರು ಹಾಡಿದ ಕರಡಿಯ ಕುಣಿತ ಗೀತೆಗಳಂತೂ ತುಂಬಾ ಖುಷಿ ಕೊಡ್ತು ಅಂತೇಳಿ ಹೇಳ್ತಾರೆ. ಪುಷ್ಪ ಶಾನುಭೋಗ ಅವರ ಸಂದೇಶ ನಮ್ಮತ್ತ ಬಂದಿದೆ, ಕಾರ್ಯಕ್ರಮ ಇಷ್ಟ ಆಯ್ತಂತೆ. ಕೋಮಲಾರಾಮು ಶಿವರಾಮ್ ಕಾರಂತ್ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸತೀಶ್ ಕುಮಾರ್ ಅವರ ಸಂದೇಶ ದೇವರಾಯನದುರ್ಗದಿಂದ ನಮ್ಮತ್ತ ಬಂದಿದೆ. ನಾದೋಪಾಸನೆಯೊಂದಿಗೆ ಭಕ್ತಿಗೀತೆಗಳನ್ನು ಕೇಳುತ್ತಾ ಮಳೆಯ ಜೊತೆಗೆ ಕಾಫಿಯನ್ನು ಸವಿತಾ ಇದ್ವಿ, ತುಂಬ ಖುಷಿ ಕೊಡ್ತು, ಭಾವಗೀತೆಗಳಂತೂ ತುಂಬ ಖುಷಿ ಕೊಡ್ತು. ಹಾಗೆ ನಿಮ್ಮ ಮೂಲಮೆ ಯಾವಾಗಲೂ ನಮ್ಮ ಮೇಲೆ ಇರಲಿ ಅಂತೇಳಿ ಹೇಳ್ತಾ ಇದ್ದರೆ, ವಿವಿಧ ಭಾರತಿಯೊಂದಿಗೆ ನೀವು ಜೊತೆಯಾಗಿರಿ, ನಿಮ್ಮ ಜೊತೆ ವಿವಿಧ ಭಾರತಿ ಇರುತ್ತೆ. ಪೂರ್ಣಿಮಾ ರಾಘವೇಂದ್ರ ಕುಂದಾಪುರದಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮ ವಿವರಣೆ ತುಂಬ ಚಂದವಾಗಿ ನಡೆಸಿಕೊಟ್ರಿ, ಧನ್ಯವಾದಗಳು ನಿಲಯಕ್ಕೆ ಅಂತೇಳಿ ಹೇಳ್ತಾ ಇದ್ದಾರೆ. ಚಿತ್ರಗೀತೆಗಳೊಂದಿಗೆ ಸಾಗುವ ಈ ಸಮಯ, ಹಾಗೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಅನಿಸಿಕೆ ಮತ್ತು ಅಭಿಪ್ರಾಯಗಳಿಗೆ ನಮ್ಮ ವಾಟ್ಸಪ್ ಸಂಖ್ಯೆ 9483091029, ಸಂಖ್ಯೆ ಮತ್ತೊಮ್ಮೆ 9483091029. ಮುದುಡಿದ ತಾವರೆ ಅರಳಿತು ಚಿತ್ರದ ಗೀತೆ SP ಬಾಲಸುಬ್ರಹ್ಮಣ್ಯಂ ಧ್ವನಿಯಾಗಿದ್ದಾರೆ. ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ MR ರಂಗರಾವ್ ಅವರ ಸಂಗೀತವಿದೆ.

0: ಏಕೆ?
1: ವೈಯಾರಿ ಮಗುವ ನೋಡು, ವೈಯಾರಿ ನಗುವ ನೋಡು,
0: ವೈಯಾರಿ ನಡುವ ನೋಡು, ವೈಯಾರಿ ಸೊಗಸ ನೋಡು.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿಜಯರಾಮ್ ಅವರ ಧ್ವನಿಯಲ್ಲಿ ಜಿಮಿಗಲು ಚಿತ್ರಗೀತೆಯನ್ನು ಕೇಳ್ತಾ ಇದ್ದೀರಾ. ಶ್ರೀ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳಲಿದ್ದೀರಿ.

ಶ್ರಾವಣ ಅಂತ ಹೇಳಿದ್ರೆ ಹಬ್ಬದ ಹೆಬ್ಬಾಗಿಲು. ಕೇವಲ ಕರ್ನಾಟಕದಲ್ಲಷ್ಟೇ ಅಲ್ಲ, ದೇಶದ ವಿವಿಧ ಭಾಗದಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿರುತ್ತೆ ಶ್ರಾವಣದ ಈ ತಿಂಗಳು ಅಂತ ಹೇಳಿದ್ರೆ. ಇಡೀ ದೇಶಕ್ಕೆ ಹಬ್ಬ ಆರಂಭ ಆಗೋದು ಸ್ವಾತಂತ್ರ್ಯೋತ್ಸವದಿಂದ ಆರಂಭಗೊಂಡ್ರೆ ಹೆಚ್ಚು ಕಡಿಮೆ ಸಂಕ್ರಾಂತಿವರೆಗೂ ಒಂದಲ್ಲ ಒಂದು ಹಬ್ಬಗಳು ಹಿಂದೆ ಮುಂದೆ ಬರ್ತಾನೇ ಇರುತ್ತೆ. ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಆಚರಿಸಲಾಗತಕ್ಕಂಥ ಪ್ರಮುಖ ಹಬ್ಬಗಳಲ್ಲಿ ಓಣಂ ಹಬ್ಬ ತುಂಬ ಅದ್ಧೂರಿಯಾಗಿ ಆಚರಿಸ್ತಕ್ಕಂಥ ಹಬ್ಬ. ಕೇರಳದ ದೊಡ್ಡ ಹಬ್ಬ ಇದು ಓಣಂ. ಇದು 10 ದಿನಗಳ ಕಾಲ ಅದ್ಧೂರಿಯಾಗಿ ಆಚರಣೆ ಮಾಡ್ತಕ್ಕಂಥ ಹಬ್ಬ. ತಿರುವೋಣಂ ಅಂತ ಕೂಡ ಕರೀತಾರೆ. ಪ್ರತಿ ವರ್ಷದ ಹಾಗೆ ಈ ವರ್ಷ ಕೂಡ ಓಣಂ ಹಬ್ಬ ಆಚರಿಸಲಾಗ್ತಾ ಇದೆ ಕೇರಳದಲ್ಲಿ. ಈ ದಿನ ತಿರು ಓಣಂ, ನಾಳೆ ಓಣಂ ಹಬ್ಬ ಆಗತ್ತೆ. ಒಂದಿಷ್ಟು ಸೊಗಸಾದ ಗೀತೆಗಳೊಂದಿಗೆ ಸಾಗುವ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ

ಸೊಗಸಾದ ಗೀತೆಯೊಂದಿಗೆ ಕೇಳುವ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಎಸ್ ಜಾನಕಿಯವರ ಧ್ವನಿಯಲ್ಲಿ ಮೂಡಿ ಬಂತು. ರವಿ ವರ್ಮಾ ಚಿತ್ರದ ಗೀತೆ, ಉಪೇಂದ್ರ ಕುಮಾರ್ ಅವರ ಸ್ವರ ಸಂಯೋಜನೆಯಲ್ಲಿ ಮೂಡಿ ಬಂದ ಗೀತೆ ಇದಾಗಿತ್ತು. ರಿಷಿ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಬಿ ಮನೋಹರ್ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರ ಸಂಗೀತವಿದೆ. ರಾಜೇಶ್ ಕೃಷ್ಣನ್ ಮತ್ತು ಚೇತನ್ ಮತ್ತು ಗುರುಕಿರಣ್ ಅವರ ಧ್ವನಿಯಾಗಿದ್ದಾರೆ.

ಸೊಗಸಾದ ಸೊಗಸಿನ ಗೀತೆಯೊಂದಿಗೆ ಸಾಗ್ತಾ ಇದ್ದೀವಿ. ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ 8:47:32 ಸ್ಮಗ್ಲರ್ ಚಿತ್ರದ ಗೀತೆ ಪ್ರಸಾರವಾಗುತ್ತೆ. ಹೇಮಂತ್ ಮತ್ತು ಅನುರಾಧ ಭಟ್ ಅವರ ಧ್ವನಿಯಲ್ಲಿ ರಮೇಶ್ ಅವರ ಸಾಹಿತ್ಯಕ್ಕೆ ಚಕ್ರಿ ಅವರ ಸಂಗೀತವಿದೆ.

ಸೊಗಸಾದ ಗೀತೆಗಳೊಂದಿಗೆ ಸಾಗ್ತಾ ಇದ್ದೀವಿ. ಸೊಗಸಾಗಿರೋ ಸಂದೇಶಗಳು ಬಂದಿದೆ ನಮ್ಮ ಹತ್ರ. ಗಿರೀಶ್ ಮೈಸೂರು ವಿಜಯನಗರದಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮ ತುಂಬ ಇಷ್ಟ ಆಯಿತು ಅಂತೇಳಿ ಹೇಳ್ತಾ ಇದ್ದಾರೆ. ಕಮತೇನಹಟ್ಟಿ ಗ್ರಾಮದಿಂದ ರಾಜಕುಮಾರ ರುಕ್ಮಿಣಿ ಕುಮಾರ್ ಅವರ ಸಂದೇಶ ನಮ್ಮ ಹತ್ರ ಬಂದಿದೆ. ತೀರ್ಥಪ್ರಸಾದ್ ನೇತ್ರಾವತಿ ದೊಡ್ಡ ಮೇಟಿಕುರ್ಕೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮಂಜುಳಾ ಮುನಿಯಪ್ಪ ಪಂತ್ರಪಾಳ್ಯದಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮ ಇಷ್ಟ ಆಯಿತು ಅಂತೇಳಿ ಹೇಳ್ತಾರೆ. ಗಾನಸುಮ ಪಟ್ಟ ಸೋಮನಹಳ್ಳಿಯಿಂದ ಹೇಳ್ತಾರೆ, ಮೋಡ ಮುಸುಕಿದೆ, ಮಳೆಯೂ ನಡುವೆ ಬರ್ತಾ ಇದೆ, ಆದರೆ ಅದರ ನಡುವೆ ಮಿಲನ ಕಾಣದು ಭೂಮಿ ಬಾನು ಅಂತಕ್ಕಂಥ ನನ್ನ ಇಷ್ಟದ ಭಾವನಾತ್ಮಕವಾದ ಹಾಡನ್ನು ಕೇಳಿಸೋದಕ್ಕೆ ನಿಮಗೆ ಅದೆಷ್ಟು ಧನ್ಯವಾದಗಳನ್ನು ಹೇಳಿದ್ರೂ ಸಾಲದು, ವಿವಿಧ ಭಾರತಿಗೆ ಧನ್ಯವಾದ ಅಂತೇಳಿ ಹೇಳ್ತಾ ಇದ್ದಾರೆ. ಅಥಣಿ ಚಂದ್ರಕಾಂತ ಭಟ್ ಮತ್ತು ಫ್ಯಾಮಿಲಿಯವರ ಸಂದೇಶ ನಮ್ಮ ಹತ್ತ ಬಂದಿದೆ. ಸೊಗಸಾದ ಸಾಹಿತ್ಯ ರಗೀತಿಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಿ ಅಂಥೇಳಿ ನಾಗರತ್ನ ಹೇಳ್ತಾ ಇದ್ದಾರೆ. ಮಂಡಿಕಲ್ ಕೃಪಾ ಉಮೇಶ್ ನಮಸ್ಕಾರ, ಶುಭೋದಯ, ವಿವಿಧ ಭಾರತಿಗೆ ಧನ್ಯವಾದಗಳು ಅಂಥೇಳಿ ಹೇಳ್ತಾ ಇದ್ದಾರೆ. ಮುಂಜಾನೆಯಂತೂ ತುಂಬ ತುಂಬ ಸೊಗಸಾಗಿದೆ ಅಂಥೇಳಿ ರಾಣಿ ಹೇಳ್ತಾ ಇದ್ದಾರೆ. ಕೌಡ್ಲೆ ರವಿ ಅಂಜನಾನಗರದಿಂದ ಸಂದೇಶವನ್ನು ಕಳಿಸಿ, ಬೆಳಗಿನಿಂದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀನಿ, ತುಂಬ ಖುಷಿ ಕೊಡ್ತಾ ಇದೆ ಅಂಥೇಳಿ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಸೊಗಸಾದ ಸಂದೇಶಕ್ಕೆ ಧನ್ಯವಾದಗಳು. ಸೊಗಸಾರೋಗ್ಯ ಗೀತೆಗಳು ಕೂಡ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ.

ಚಂದದ ಸುಂದರವಾದ ಗೀತೆಗಳನ್ನು ಕೇಳೋದೇ ಒಂಥರ ಸೊಗಸು. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸೊಗಸಾದ ಗೀತೆಗಳೊಂದಿಗೆ ಸಾಗತ ಬಂದ್ವಿ. ಇಲ್ಲಿಗೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಮುಗಿಸುವ ಸಮಯ ಕೂಡ ಬಂತು. ಜೊತೆಗೆ ಸೊಗಸಾದ ಸಂದೇಶವನ್ನು ಕಳಿಸಿದ ಎಲ್ಲ ಶ್ರೋತೃ ಬಂಧುಗಳಿಗೆಲ್ಲ ಧನ್ಯವಾದ ಹಾಗೂ ನಮಸ್ಕಾರ.

0: ನಗು ನೆಮ್ಮದಿಯ ಪ್ರತೀಕ. ನಾವು ನಕ್ಕು ಇತರರೂ ನಗುತ್ತಾ ನೆಮ್ಮದಿಯಿಂದ ಬಾಳುವಂತೆ ಮಾಡೋಣ.
1: ನಗೆದೀಪ ಕಣ್ಣಲ್ಲಿರಿಸು ಎಂದರು ಕವಿ ಡಾ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ. ಸಂಸಾರ ಸೌಖ್ಯದ ಕುರಿತು ಹೊರಗೆ ಮಂಜಿರಲೇನು ಒಳಗೆ ನಿತ್ಯವೂ ಇವಳ ನಗೆ ಮಲ್ಲಿಗೆ ಎಂದರು ರಾಷ್ಟ್ರಕವಿ ಡಾ ಜಿಎಸ್ ಶಿವರುದ್ರಪ್ಪ. ಮರದ ಅಡಿಗೆ ಗುಡಿಸಲಿರಲಿ ಅಲ್ಲೇ ಒಲವು ಮೆರೆಯದೆ ನಲಿವು ಮೇರೆವರಿಯದೆ ಎಂದರು ವರಕವಿ ಬೇಂದ್ರೆ.
0: ಪ್ರೀತಿ ಸ್ನೇಹ ಸಹಬಾಳ್ವೆ ಆ ಮೂಲಕ ಹೊರಹೊಮ್ಮುವ ನೆಮ್ಮದಿ ಇವು ಬದುಕಿನ ಕತ್ತಲೆಯನ್ನು ಹೊಡೆದೋಡಿಸುವ ನಗೆದೀಪ.
2: ಒಂಬತ್ತು ಗಂಟೆ ಒಂದು ನಿಮಿಷ 45 ಸೆಕೆಂಡ್ಗಳಾಗಿದೆ. ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃ ಬಂಧುಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ.

0: ಈ ಗುರು ಕಿರಣ್ ಮೊದಲ ಗುರು ಅಂತ ಹೇಳಬೇಕಾದ್ರೆ ಆಕಾಶವಾಣಿ ಟ್ಯೂನ್ ಮಾಡಿ 102.9 FM ವಿವಿಧ ಭಾರತಿ. ನಾನು ಟೈಮ್ ಸಿಕ್ಕಾಗಲೆಲ್ಲ ಕೇಳ್ತಾ ಇರ್ತೀನಿ ವಿವಿಧ ಭಾರತಿ, ನೀವು ಕೇಳಿ.
1: ಒನ್ ಆರ್ 2.9 FM.

ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸೊಗಸಾದ ಗೀತೆಗಳನ್ನು ಕೇಳಿದ್ರಿ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಹೂವಂತ ಗೀತೆಗಳನ್ನು ಕೇಳ್ತಾ ಇಂದಿನ ವಿಶೇಷದ ಗುರುತಾದ ಒಂದಿಷ್ಟು ಮಾತು ಮಾಹಿತಿಯೊಂದಿಗೆ ಸಾಗುವ ಈ ಸಮಯ. ಬ್ಯಾಕ್ ಟು ಬ್ಯಾಕ್ ಎರಡು ಗೀತೆಗಳು ಪ್ರಸಾರವಾಯಿತು. ಮೊದಲನೇ ಗೀತೆ ಪ್ರಸಾರವಾದದ್ದು ಆಟೋಗ್ರಾಫ್ ಚಿತ್ತದ್ದು, ರಾಜೇಶ್ ಮತ್ತು ರಶ್ಮಿಯವರ ಧ್ವನಿಯಲ್ಲಿತ್ತು. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಭರದ್ವಾಜ್ ಅವರ ಸಂಗೀತವಿತ್ತು. ಆಮೇಲೆ ನೀವು ಕೇಳಿದ್ದು ತಾಜ್ಮಹಲ್ ಚಿತ್ತದ ಗೀತೆ, ಹರಿಹರನ್ ಮತ್ತು ಸುಪ್ರಿಯಾ ರಾಮಕೃಷ್ಣನ್ ಅವರ ಧ್ವನಿಯಲ್ಲಿ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಅಭಿಮಾನ್ ರಾಯ್ ಅವರ ಸಂಗೀತವಿತ್ತು. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ವಿಶೇಷ ಏನು ಅಂತ ಹೇಳಿದ್ರೆ ಶ್ರಾವಣದ ವಿಶೇಷವೇ ವಿಶೇಷ. ಅದರಲ್ಲೂ ಕೂಡ ಈ ದಿನ ಇವತ್ತಿನ ವಿಶೇಷ ಅಂತ ಹೇಳಿದ್ರೆ ಕೇರಳದಲ್ಲಿ ನಡೀತಾ ಇರತಕ್ಕಂಥ ಓಣಂನ ಸಂಭ್ರಮ. ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥ ಈ ಓಣಂ ಹಬ್ಬದ ಸಂಭ್ರಮ ಕೇರಳದಲ್ಲಿ ಅತ್ಯಂತ ಅದ್ಧೂರಿ ವೈಭವದಿಂದ ನಡೆಸ್ತಕ್ಕಂಥ ಒಂದು ಹಬ್ಬ. ದೇವರ ಸ್ವಂತ ನಾಡು ಕೇರಳದಲ್ಲಿ ಆಚರಿಸ್ತಕ್ಕಂಥ ಪ್ರಸಿದ್ಧವಾದ ಹಬ್ಬ ಇದು ಓಣಂ. ಸುಗ್ಗಿಯ ಹಬ್ಬ ಅಂತ ಕೂಡ ಇದನ್ನು ಕರೀತಾರೆ, ತಿರುವೋಣಂ ಅಂತ ಕೂಡ ಕರೀತಾರೆ. ಇತಿಹಾಸದ ಪುರಾಣಗಳ ಪ್ರಕಾರ ಓಣಮನ್ನು ರಾಜ ಮಹಾಬಲಿಯ ಮರಳಿ ಬರ್ತಕ್ಕಂತಹ ನೆನಪಾಗಿ ಆಚರಿಸ್ತಕ್ಕಂತಹ ಹಬ್ಬ ಇದು. ಬ್ರಾಹ್ಮಣ ಋಷಿ ಮತ್ತು ಪ್ರಹ್ಲಾದನ ಮೊಮ್ಮಗನಾಗಿದ್ದಂತಹ ಕಶ್ಯಪನ ವಂಶಸ್ಥರು ಅಂಥೇಳಿ ಇದನ್ನು ಕರೀತಾರೆ. ಓಣಮ್ಮ ಹಬ್ಬವನ್ನು ಒಟ್ಟು 10 ದಿನಗಳ ಕಾಲ ಆಚರಣೆ ಮಾಡಲಾಗುತ್ತೆ. ಆಚರಣೆಗಳು ಆಥಮ್ ದಿನದಿಂದ ಆರಂಭವಾಗಿ 10 ದಿನಗಳ ಕಾಲ ತಿರುವೋಣಂವರೆಗೂ ಕೂಡ ನಡೆಯುತ್ತೆ. ಅತ್ಯಂತ ಮಂಗಳಕರವಾದ ಶುಭಪ್ರದವಾದ ಈ ಒಂದು ಹಬ್ಬ ಕೇರಳದಲ್ಲಿ ನಡೆಯತಕ್ಕಂತಹ ಓಣಂ ಹಬ್ಬ. ಮಲಯಾಳ ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ಆಚರಣೆಯಿಂದ ಮೂಡಿ ಬರ್ತಕ್ಕಂತಹ ಈ ಹಬ್ಬ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. 10 ದಿನಗಳ ಹಬ್ಬ ಇದು. ಪ್ರತಿ ದಿನ ಕೂಡ ತನ್ನದೇ ಆದ ಮಹತ್ವವನ್ನು ಹೊಂದಿರತಕ್ಕಂತಹ ಹಬ್ಬ ಇದು. ಮೊದಲ ದಿನವನ್ನು ಅಥಮ್ ಅಂಥೇಳಿ ಕರೀತಾರೆ. ನಂತರ ಚಿತಿರ, ಚೋಡಿ, ವಿಶಾಖಂ, ಅನಿಜಂ, ತ್ರಿಕೆಟ್ಟ, ಮೂಲಂ, ಪೂರದಂ, ಉತ್ತರದೋಂ ಮತ್ತು ತಿರುವೋಣಂ ಅಂಥೇಳಿ ಕರೀತಾರೆ. ಕೊನೆಯ ದಿನವನ್ನು ಅತ್ಯಂತ ಮಂಗಳಕರವಾದ ದಿನವನ್ನಾಗಿ ಪರಿಗಣಿಸಲಾಗುತ್ತೆ. ಈ ದಿನ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿ ಪೂಕಳಂ ಅಂಥೇಳಿ ರಚಿಸಿ ಹೂವಿನ ಒಂದು ಚಿತ್ರವನ್ನು ರಚಿಸಿ ಬಗೆ ಬಗೆಯ ಅಡುಗೆಯನ್ನು ತಯಾರಿಸಿ ಓಣಂ ಸದ್ಯವನ್ನು ಅವರು ಸವಿತಾರೆ. ತಿರುವೋಣಂನೊಂದಿಗೆ ಈ ಹಬ್ಬ ಮುಕ್ತಾಯವಾಗುತ್ತೆ. ಈ ಹಬ್ಬದಲ್ಲಿ ಹೂವುಗಳಿಗೆ ವಿಶೇಷವಾದ ಪ್ರಾತಿನಿಧ್ಯ ಕೂಡ ಇರುತ್ತೆ. ಬಗೆ ಬಗೆಯ ಹೂವಿನ ಅಲಂಕಾರದಿಂದ ಕೇರಳದಲ್ಲಿ ಮನೆ ಮನೆಯನ್ನು ಅಲಂಕರಿಸಿರ್ತಾರೆ. ಹೂವಿನ ಹಬ್ಬವೇ ಓಣಂ ಹಬ್ಬ, ಓಣಂನ ಸಂಭ್ರಮ ಕೇರಳದಲ್ಲಿ. ಲೊಡ್ಡೆ ಚಿತ್ರದ ಗೀತೆ, ಶ್ರೇಯಾ ಘೋಷಾಲ್ ಧ್ವನಿಯಾಗಿದ್ದಾರೆ. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಚರಣ್ ಬಾನ್ಸೋ ಅವರ ಸಂಗೀತವಿದೆ.

0: H2O ಚಿತ್ರಗೀತೆ ಕವಿತಾ ಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿ ಬಂತು. ಉಪೇಂದ್ರ ಅವರ ಸಾಹಿತ್ಯಕ್ಕೆ ಸಾಧು ಕೋಕಿಲ್ ಅವರ ಸಂಗೀತವಿತ್ತು.
1: ದಿನಪತ್ರಿಕೆಗಳು ಸಮಾಜಕ್ಕೆ ಕೈಗನ್ನಡಿ ಇದ್ದ ಹಾಗೆ, ಪತ್ರಿಕೆಗಳ ಓದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಹಾಗೆ ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ.
0: ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಕೇರಳದಲ್ಲಿ ಓಣಂನ ಸಂಭ್ರಮ,

ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗ್ತಕ್ಕಂಥ ಹಬ್ಬ ಇದು. ಆಥಮ್ನಿಂದ ಶುರುವಾಗಿ ತಿರು ಓಣಂನವರೆಗೆ 10 ದಿನಗಳ ಕಾಲ ಮೂಡಿ ಬರ್ತಕ್ಕಂಥ ಹಬ್ಬ ಇದು. ಆಥಮ್ ಅಂತ ಹೇಳಿದ್ರೆ ಇದು ಓಣಂನ ಮೊದಲನೆಯ ದಿನ. ಆಥಮ್ನ ದಿನ ಜನ ತಮ್ಮ ಮನೆಯಲ್ಲಿ ಹಳದಿ ಹೂಗಳಿಂದ ಅಲಂಕಾರವನ್ನು ಮಾಡ್ತಾರಂತೆ. ಕೇರಳದಲ್ಲಿ ಈ ಹೂಗಳನ್ನು ಪೂಕಳಂ ಅಂಥೇಳಿ ಕರೀತಾರೆ. ಎರಡನೇ ದಿನ ಅಂತ ಹೇಳಿದ್ರೆ ಅದು ಚಿತಿರ. ಈ ದಿನ ಇಡೀ ಮನೆಯನ್ನು ಎಂದಿನಂತೆ ಸ್ವಚ್ಛ ಮಾಡಲಾಗುತ್ತೆ. ಈ ದಿನ ಹಳದಿ ಹೂವಿನ ಜೊತೆಗೆ ಇನ್ನೊಂದು ಹೂವನ್ನು ಸೇರಿಸಿ ರಂಗೋಲಿಯನ್ನು ಹಾಕ್ತಕ್ಕಂಥದ್ದು ಎರಡನೇ ದಿನ. ಮೂರನೇ ದಿನ ಅಂತ ಹೇಳಿದ್ರೆ ಚೋಡಿ. ಹಬ್ಬದ ಮೂರನೇ ದಿನವನ್ನು ಚೋಡಿ ಅಂಥೇಳಿ ಕರೀತಾರೆ. ಈ ದಿನ ಕುಟುಂಬದ ಸದಸ್ಯರು ತಮ್ಮ ಆತ್ಮೀಯರನ್ನು ಭೇಟಿ ಮಾಡ್ತಾರೆ, ಉಡುಗೊರೆಗಳನ್ನು ಆಭರಣಗಳನ್ನು ವಿನಿಮಯ ಮಾಡಿಕೊಳ್ತಾರೆ, ಸಂಭ್ರಮಾಚರಣೆಯನ್ನು ಮಾಡ್ತಕ್ಕಂಥ ಹಬ್ಬ. ಹಬ್ಬದ ಮೂರನೇ ದಿನ ಚೋಡಿ ಹಬ್ಬ. ನಾಲ್ಕನೆಯ ದಿನ ವಿಶಾಖಂ ಅಂಥೇಳಿ ಕರೀತಾರೆ. ಈ ದಿನ ಹಬ್ಬದ ಪ್ರಮುಖ ದಿನಗಳಲ್ಲಿ ಒಂದಾಗಿರುತ್ತೆ. ವಿಶಾಖಂ ದಿನದಂದು ಜನರು ಓಣಂ ಸದ್ಯಕ್ಕೆ ತಯಾರಿಯನ್ನು ನಡೆಸ್ತಕ್ಕಂಥ ದಿನ. ನಾಲ್ಕು ದಿನ ಆಯಿತು. ಐದನೇ ದಿನ ಅನಿಜಂ. ಈ ದಿನ ಹಾವು ದೋಣಿ ಮತ್ತು ಓಟದ ಸ್ಪರ್ಧೆಯನ್ನು ವಲ್ಲಂಕಳಿಯಿಂದ ಆರಂಭ ಆಗುತ್ತೆ. ಈ ದಿನ ಅನಿಜಂ ಅಂಥೇಳಿ ಕ್ರಿಕೆಟ್ ಆ ದಿನ. ಈ ದಿನಗಳಲ್ಲಿ ಹಬ್ಬದ ಪ್ರಾರ್ಥನೆಗಳನ್ನು ಸಿದ್ಧ ಮಾಡಿಕೊಳ್ಳೋ ದಿನ ಇದು. ಮೂಲಂ ಅಂತಕ್ಕಂಥ ದಿನ ಓಣಂ ಸದ್ಯ ಈ ದಿನ ಆರಂಭ ಆಗುತ್ತೆ. ಹಬ್ಬದ ಉತ್ಸಾಹವನ್ನು ಹೆಚ್ಚಿಸೋದಕ್ಕೆ, ಜನರ ಸಂತೋಷವನ್ನು ಇಮ್ಮಡಿಗೊಳಿಸೋದಕ್ಕೆ ನೃತ್ಯ ಪ್ರದರ್ಶನಗಳನ್ನು ಏರ್ಪಾಡು ಮಾಡ್ತಾರೆ ಈ ದಿನ. ನಂತರದ ದಿನ ಎಂಟನೇ ದಿನ ಅಂತ ಹೇಳಿದ್ರೆ ಈ ದಿನ ರಾಜ ಮಹಾಬಲಿ ಮತ್ತು ವಾಮನ ಮೂರ್ತಿಗಳನ್ನು ಭಕ್ತರು ಹಬ್ಬದ ಆಚರಣೆಗೆ ಸಿದ್ಧತೆ ಮಾಡಿಕೊಳ್ತಕ್ಕಂಥ ದಿನ. ಉತ್ತರಾಡಂ ಅಂತಕ್ಕಂಥ ದಿನ ಎಂಟನೇ ದಿನ. ಒಂಬತ್ತನೇ ದಿನ ಅಂತ ಹೇಳಿದ್ರೆ ಅದು ಉತ್ತರಾಡಂ. ಇದು ಹಬ್ಬದ ಕೊನೆಯ ದಿನದ ಹಿಂದಿನ ದಿನ. ಈ ದಿನ ತರಕಾರಿ ಹಣ್ಣುಗಳಿಂದ ಆಹಾರ ಪದಾರ್ಥವನ್ನು ಸಿದ್ಧ ಮಾಡಿ ಸಂಭ್ರಮದಿಂದ ಆಚರಣೆ ಮಾಡ್ತಕ್ಕಂತಹ ದಿನ. ತಿರುವೋಣಂ ಅಂತ ಹೇಳಿದ್ರೆ ಅದು ಹಬ್ಬದ ಪವಿತ್ರವಾದ ದಿನ, ಹತ್ತನೇ ದಿನ. ಈ ದಿನ 26 ಬಗೆಯ ಭಕ್ಷ್ಯವನ್ನು ಸಿದ್ಧಪಡಿಸಿ ಓಣಂ ಸದ್ಯವನ್ನು ಸವಿತಾರೆ. ಈ ದಿನ ಅತ್ಯಂತ ವಿಜೃಂಭಣೆಯಿಂದ 10 ದಿನಗಳ ಕಾಲ ಜರುತ್ತಕ್ಕಂತಹ ಹಬ್ಬ ಇದು. ಕೇರಳದ ವಿಶೇಷ ಹಬ್ಬ. ಪ್ರಾಚೀನ ಗ್ರಂಥಗಳ ಪ್ರಕಾರ ರಾಜ ಮಹಾಬಲಿ ಒಮ್ಮೆ ಕೇರಳ ರಾಜ್ಯವನ್ನು ಆಳ್ತಾ ಇದ್ದರು. ಕರುಣಾಮಯಿ ಆಗಿರ್ತಕ್ಕಂತಹ ರಾಜ ಮಹಾಬಲಿ ದೇವತೆಗಳನ್ನು ಸೋಲಿಸಿ 3 ಲೋಕಗಳನ್ನು ಆಳಲು ಪ್ರಾರಂಭಿಸ್ತಾರೆ. ಆದರೆ ಮಹಾಬಲಿಯ ಜನಪ್ರಿಯತೆಯ ಬಗ್ಗೆ ದೇವರುಗಳಿಗೆ ಒಂಥರ ಅಭದ್ರತೆ ಇರುತ್ತೆ ಅಂತ ಹೇಳಿ ಹೇಳ್ತಾರೆ. ಮಹಾಬಲಿಯ ಉದಾರ ಮತ್ತು ಬುದ್ಧಿವಂತ ನಾಯಕ ಮಹಾಬಲಿ, ಹೀಗಾಗಿ ಈತನನ್ನು ಸೋಲಿಸೋದಕ್ಕೆ ದೇವರುಗಳು ಭಗವಾನ್ ವಿಷ್ಣುವಿನ ಸಹಾಯವನ್ನು ಬೇಡ್ಕೊಳ್ತಾರೆ. ಆ ಸಮಯದಲ್ಲಿ ವಿಷ್ಣು ಬ್ರಾಹ್ಮಣ ಕುಬ್ಜ ವಾಮನನ 5ನೇ ಅವತಾರವನ್ನು ತೆಗೆದುಕೊಳ್ತಾನೆ ಅಂಥೇಳಿ ಹೇಳ್ತಾರೆ. ನಂತರ ವಾಮನನ ಅವತಾರದಲ್ಲಿದ್ದಂತಹ ವಿಷ್ಣು ರಾಜ ಮಹಾಬಲಿಯನ್ನು ಭೇಟಿ ಮಾಡ್ತಾನೆ. ಉದಾರಿಯಾಗಿರ್ತಕ್ಕಂತಹ ರಾಜ ಭೇಟಿಯಾದ ವಾಮನ ಮೂರ್ತಿಗೆ ಏನು ಬೇಕು ಅಂತ ಕೇಳಿದಾಗ ವಾಮನ 3 ಭೂಮಿಯ ತುಂಡುಗಳನ್ನು ಕೇಳ್ತಾನೆ. ವಾಮನ ನಂತರ ಬೃಹತ್ ಗಾತ್ರದಲ್ಲಿ ಬೆಳೀತಾನೆ. ಅವನ ಮೊದಲ ಹೆಜ್ಜೆ 2ನೇ ಹೆಜ್ಜೆಗಳಲ್ಲಿ ಆಕಾಶ ಭೂಮಿಯನ್ನು ಆವರಿಸ್ಕೊಂಡ್ರೆ ವಾಮನನ 3ನೇ ಹೆಜ್ಜೆಯನ್ನು ಎಲ್ಲಿ ಹಿಡಲಿ ಅಂತ ಕೇಳಿದಾಗ ರಾಜ ಮಹಾಬಲಿ ತನ್ನ ತಲೆಯನ್ನು ತೋರಿಸ್ತಾರೆ. ವಾಮನ ಆತನ ತಲೆಯ ಮೇಲೆ ಕಾಲಿಟ್ಟು ಪಾತಾಳಕ್ಕೆ ತಳ್ತಾನೆ. ಸಂತಸಗೊಂಡ ಭಗವಾನ್ ವಿಷ್ಣು ವಾಮನ ರೂಪ ರಾಜನಿಗೆ ಓಣಂ ಸಮಯದಲ್ಲಿ ತನ್ನ ರಾಜ್ಯ ಮತ್ತು ಜನರನ್ನು ಭೇಟಿ ಮಾಡತಕ್ಕಂತಹ ಹಕ್ಕನ್ನು ನೀಡ್ತಾನೆ. ಹಾಗಾಗಿ ರಾಜ ಮಹಾಬಲಿಯನ್ನು ನೋಡುವ ಉತ್ಸುಕತೆಯಿಂದ, ಆ ಸಂತೋಷದಿಂದ 10 ದಿನಗಳ ಓಣಂ ಉತ್ಸವದಲ್ಲಿ ಭಕ್ತರು ಮುಂಜಾನೆಯಿಂದ ಸಂಜೆಯವರೆಗೆ ಮನೆಯ ಮುಂದೆ ಹೂಗಳಿಂದ, ಬಗೆ ಬಗೆಯ ಹೂಗಳಿಂದ ಅಲಂಕಾರವನ್ನು ಮಾಡಿ ರಾಜ ಮಹಾಬಲಿಗಾಗಿ ಆಹ್ವಾನವನ್ನು ಕೊಡ್ತಾರೆ. ಅವನ ಆಗಮನಕ್ಕಾಗಿ ಸಂತಸ ಸಡಗರದಿಂದ ಅವರು ಇರ್ತಾರೆ. ಮಹಿಳೆಯರು ಕೂಡ ಕಸುವ ಸೀರೆ ಅಂತಕ್ಕಂತಹ ಕರೆಯಲ್ಪಡ್ತಕ್ಕಂತಹ ಬಿಳಿ ಮತ್ತು ಚಿನ್ನದ ಝರಿಯನ್ನು ಹೊಂದಿರತಕ್ಕಂತಹ ಸೀರೆಯನ್ನು ಧರಿಸ್ತಾರೆ. ಇದನ್ನು ಓಣಂ ಸೀರೆ ಅಂತ ಹೇಳಿ ಕರೀತಾರೆ.

ಮುಂಜಾನೆ ಚಿತ್ತದ ಗೀತೆ ಪ್ರಸಾರವಾಯಿತು. ಶ್ರೇಯಾ ಘೋಷಾಲ್, ರವೀಂದ್ರ ಸೊರಗಾವಿಯವರ ಧ್ವನಿಯಲ್ಲಿ ಎಸ್ ನಾರಾಯಣ್ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿತ್ತು. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಪ್ರೇಮರಾಗ ಹಾಡು ಗೆಳತಿ ಚಿತ್ರಗೀತೆ ಗಂಗಾಧರ್ ಅವರ ಧ್ವನಿಯಲ್ಲಿದೆ. ಇಳೆಯರಾಜ ಅವರ ಸಂಗೀತವಿದೆ.

ಹಬ್ಬಗಳಲ್ಲಿ ಓಣಂ ಕೂಡ ಒಂದು ಸುಗ್ಗಿಯ ಹಬ್ಬವಾಗಿಯೂ ಕೂಡ ಇದನ್ನು ಆಚರಣೆ ಮಾಡ್ತಾರೆ. ಪೌರಾಣಿಕ ಹಿನ್ನೆಲೆಯುಳ್ಳಂತಹ ಮಹಾಬಲಿ ಚಕ್ರವರ್ತಿಯನ್ನು ಸ್ವಾಗತಿಸತಕ್ಕಂತಹ ಹಬ್ಬವಾಗಿ ಕೂಡ ಇದನ್ನು ಆಚರಣೆ ಮಾಡ್ತಕ್ಕಂಥದ್ದು. ಅತ್ಯಂತ ಅದ್ಧೂರಿ ವಿಜೃಂಭಣೆಯಿಂದ ಕೂಡಿರ್ತಕ್ಕಂಥ 10 ದಿನಗಳ ಹಬ್ಬ ಅಂತ ಹೇಳಿದ್ರೆ ಕೇರಳದ ಓಣಂ ಹಬ್ಬ. ಸುಗ್ಗಿಯ ಸಂಭ್ರಮ ಕೂಡ ಇರುತ್ತೆ. ಮಳೆಗಾಲದ ನಂತರ ಕೃಷಿ ಭೂಮಿಯಲ್ಲಿ ಬೆಳೆಗಳು ಸಮೃದ್ಧಿಯಾಗಿ ಬೆಳೆದು ರೈತರು ತಮ್ಮ ಪರಿಶ್ರಮದ ಫಲವನ್ನು ಪಡೆಯತಕ್ಕಂಥ ಈ ಸಮಯದಲ್ಲಿ ಪ್ರಕೃತಿಗೆ ಮತ್ತು ರೈತರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂತಹ ಹಬ್ಬ ಇದು ಓಣಂ ಹಬ್ಬ, ಹೂವಿನ ಹಬ್ಬ. ರಾಜ ಮಹಾಬಲಿಯ ಪುನರಾಗಮನಕ್ಕಾಗಿ ಜನ ಸಿದ್ಧತೆಯನ್ನು ಮಾಡಿಕೊಳ್ತಾ ಇರ್ತಾರೆ. ಅದ್ಧೂರಿಯಿಂದ ಅವನ ಆಗಮನವನ್ನು ನಿರೀಕ್ಷಿಸ್ತಕ್ಕಂತಹ ಹಬ್ಬ ಇದು. ವರ್ಷಕ್ಕೊಮ್ಮೆ ಭೂಲೋಕಕ್ಕೆ ಬರ್ತಕ್ಕಂತಹ ದಿನವನ್ನು ಸೂಚಿಸುವ ಹಬ್ಬ ಇದು ಓಣಂ ಹಬ್ಬ. ಮಹಾಬಲಿ ಚಕ್ರವರ್ತಿ ತನ್ನ ಪ್ರಜೆಗಳನ್ನು ನೋಡೋದಕ್ಕೆ ವರ್ಷಕ್ಕೊಮ್ಮೆ ಭೂಲೋಕಕ್ಕೆ ಬರ್ತಾನೆ ಅನ್ನೋ ಒಂದು ನಂಬಿಕೆಯಿಂದ ಮನೆಯ ಮುಂದಿನ ಭಾಗದಲ್ಲಿ ಹಾಗೂ ಮನೆಯನ್ನು ಹೂಗಳಿಂದ ಸಿಂಗರಿಸಿ ಮಹಾಬಲಿ ಚಕ್ರವರ್ತಿಯ ಆಗಮನಕ್ಕೆ ಆಹ್ವಾನಕ್ಕೆ ಸಿದ್ಧತೆಯನ್ನು ನಡೆಸಿರ್ತಕ್ಕಂಥ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಎತ್ತಿ ಹಿಡಿತಕ್ಕಂಥ ಹಬ್ಬ ಇದು. ಪೂಕ್ಕಳಂ ಅಂತ ಹೇಳಿದ್ರೆ ಹೂವಿನ ರಂಗೋಲಿ, ಮತ್ತು ಓಣಂ ಸದ್ಯ ಅಂತ ಹೇಳಿದ್ರೆ ಅದ್ಧೂರಿಯಾದ ಭೋಜನ, ಪುಲಿಕಲಿ ಹುಲಿವೇಷದ ನೃತ್ಯ ಮುಂತಾದ ಸಾಂಪ್ರದಾಯಿಕ ಆಚರಣೆಗಳಿಂದ ಒಡಗೂಡಿರ್ತಕ್ಕಂತಹ ಶ್ರೇಷ್ಠವಾದ ಅತ್ಯಂತ ಶ್ರೀಮಂತ ಸಾಂಸ್ಕೃತಿಕ ವೈಭವದಿಂದ ಕೂಡಿರ್ತಕ್ಕಂತಹ ಹಬ್ಬ ಇದು ಓಣಂ ಹಬ್ಬ. ವಾಮನ ರೂಪದಲ್ಲಿದ್ದಂತಹ ವಿಷ್ಣು ಮಹಾಬಲಿ ಚಕ್ರವರ್ತಿಗೆ ತನ್ನ ಪ್ರಜೆಗಳ ಮೇಲಿದ್ದ ಪ್ರೀತಿಯನ್ನು ಕಂಡು ವರ್ಷಕ್ಕೊಮ್ಮೆ ಭೂಲೋಕಕ್ಕೆ ಬಂದು ತನ್ನ ಜನರನ್ನು ಭೇಟಿಯಾಗೋದಕ್ಕೆ ವಿಷ್ಣುವಿನ ಅನುಗ್ರಹವಾಗುತ್ತೆ, ವರವನ್ನು ನೀಡ್ತಾನೆ. ಆ ದಿನವನ್ನು ಓಣಂ ಹಬ್ಬವಾಗಿ ಕೇರಳದಲ್ಲಿ ಆಚರಿಸಲ್ಪಡ್ತಾರೆ. ಕೇರಳಿಗರು ಮಹಾಬಲಿ ಚಕ್ರವರ್ತಿಯನ್ನು ಸ್ವಾಗತಿಸೋದಕ್ಕೆ ತಮ್ಮ ಮನೆಯನ್ನು ಸ್ವಚ್ಛಗೊಳಿಸ್ತಾರೆ, ಹೂವಿನ ರಂಗೋಲಿಯನ್ನು ಹಾಕಿ ಸದ್ಯದ ಭೋಜನವನ್ನು ಸಿದ್ಧಪಡಿಸಿ ಸಂಭ್ರಮಿಸ್ತಾರೆ. ತನ್ನ ಪ್ರೀತಿಯ ಚಕ್ರವರ್ತಿಯನ್ನು ಬರಮಾಡಿಕೊಳ್ಳೋದಕ್ಕೆ ತುಂಬ ಸಿದ್ಧತೆಯನ್ನು ಕೂಡ ನಡೆಸ್ತಾರೆ. ಮತ್ತು ಮಹಾಬಲಿ ಚಕ್ರವರ್ತಿಯ ಆಳ್ವಿಕೆಯಲ್ಲಿ ಎಲ್ಲರೂ ಕೂಡ ಸಮಾನರಾಗಿದ್ದರು ಅಂತೇಳಿ ಹೇಳ್ತಾರೆ, ಯಾರಲ್ಲೂ ಭೇದ ಭಾವ ಇರಲಿಲ್ಲ. ಓಣಂ ಹಬ್ಬ ಸಮಾನತೆ, ಸಾಮರಸ್ಯ ಮತ್ತು ಒಗ್ಗಟ್ಟಿನ ಸಂಕೇತವಾಗಿ ಅವರು ಆಚರಣೆ ಮಾಡ್ತಕ್ಕಂಥ ಹಬ್ಬ. ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಸಂಭ್ರಮಿಸಿರುವ ಸಾಂಸ್ಕೃತಿಕ ಶ್ರೀಮಂತಿಕೆಯ ಹಬ್ಬ ಅಂತ ಹೇಳಿದ್ರೆ ಓಣಂ ಹಬ್ಬ. ಇಂದಿನ ಸಂಭ್ರಮ ಸಡಗರ ಓಣಂದು.

0: ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕರ. ಬೀಡಿ ಸಿಗರೇಟುಗಳ ಸೇವನೆ ಕೆಮ್ಮು, ದಮ್ಮು ಹಾಗೂ ಹೃದಯ ರೋಗಗಳಿಗೆ ಮೂಲ ಕಾರಣ. ಕವಿ ಕಿಗ್ಗಾಲು ಗಿರೀಶ್ ಅವರು ತಮ್ಮ ಕವಿತೆಯೊಂದರಲ್ಲಿ ಹೀಗೆಂದಿದ್ದಾರೆ. ಬೀಡಿಯೇ ಆಗಲಿ ಸಿಗರೇಟ್ ಆಗಲಿ, ಕೇಡನು ತರುವುದು ತಿಳಿದಿರಲಿ, ಬಾಡಿಸಿ ಬದುಕಿನ ಮಾಧುರ್ಯವನ್ನು ಕಾಡಿಸಿ ಸುಡುವುದು ಅರಿವಿರಲಿ. ತಂಬಾಕು ತ್ಯಜಿಸಿ ನಿಮ್ಮ ಹಾಗೂ ನಿಮ್ಮ ಸುತ್ತಮುತ್ತಲಿನವರ ಜೀವ ಉಳಿಸಿ.
1: ಇಂದಿನ ವಿಶೇಷ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ಎರಡನೇ ಹೆಜ್ಜೆ ಆಕಾಶವನ್ನು ಆವರಿಸಿಕೊಳ್ಳುತ್ತೆ. ಬಲಿಚಕ್ರವರ್ತಿ ವಾಮನಿಗೆ ದಾನವಾಗಿ ಕೊಟ್ಟಂಥದ್ದು ಮೂರನೇ ಹೆಜ್ಜೆ ಬಲಿಚಕ್ರವರ್ತಿಯ ತಲೆಯ ಮೇಲೆ ಇಡುತ್ತೆ. ಆದರೆ ವರವನ್ನು ಪಡೀತಾರೆ. ವರ್ಷಕ್ಕೊಂದ್ಸಲ ನನ್ನ ಪ್ರೀತಿಯ ಪ್ರಜೆಗಳನ್ನು ನೋಡೋದಕ್ಕೆ ನನಗೆ ಅವಕಾಶವಾಗಿ ಮಾಡಿಕೊಡು ಅಂತ ಹೇಳಿದಾಗ, ವಿಷ್ಣುವಿನ ವರದಿಂದ ಭೂಲೋಕವನ್ನು ಭೇಟಿ ಮಾಡುವ ದಿನವನ್ನು ಕೇರಳದಲ್ಲಿ ಓಣಂ ಹಬ್ಬವಾಗಿ ಆಚರಣೆ ಮಾಡ್ತಾರೆ. ತಮ್ಮ ಪ್ರೀತಿ ಪಾತ್ರ ಅರಸ ನೆಡೆಗೆ ತಮಗಿರತಕ್ಕಂತಹ ಅಭಿಮಾನ ಮತ್ತು ಸಂತಸವನ್ನು ಕೃತಜ್ಞತಾಪೂರ್ವಕವಾಗಿ ವ್ಯಕ್ತಪಡಿಸೋದಕ್ಕೆ ಅತ್ಯಂತ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಓಣಂ ಹಬ್ಬವನ್ನು. ಸಾಂಸ್ಕೃತಿಕ ವೈಭವವೆಲ್ಲ ಮೈದಾಳಿರುತ್ತೆ ಈ ಒಂದು ಹಬ್ಬದಲ್ಲಿ. ಜನಗಳ ಉತ್ಸಾಹ ಸಂಭ್ರಮ ಮುಗಿಲು ಮುಟ್ಟಿರುತ್ತೆ. ಓಣಂ ಉತ್ಸವ ಮತ್ತು ಆಚರಣೆ ಅತ್ಯಂತ ಆಕರ್ಷಣೀಯ ಅಂಶ ಅಂತ ಹೇಳಿದ್ರೆ, 10 ದಿನಗಳ ಹಬ್ಬದ ಪ್ರಮುಖ ಕೊನೆಯ ಘಟ್ಟದ ದಿನ ಮತ್ತು ಆ ದಿನ ತಯಾರಿ ಮಾಡ್ತಕ್ಕಂಥ ಓಣಂ ಸದ್ಯ ಅಂತಕ್ಕಂಥ ಒಂದು ಅದ್ಭುತವಾದ ಭೋಜನ. ಮತ್ತೊಂದು ಮೋಡಿ ಮಾಡ್ತಕ್ಕಂತಹ ಕ್ರೀಡೆ ಅಂತ ಹೇಳಿದರೆ ಅದು ವಳ್ಳಂಕಳ್ಳಿ ಅಂತಕ್ಕಂಥ ಹಾಯಿದೋಣಿ ಪಂದ್ಯ. ಈ ಪಂದ್ಯವನ್ನು ಕೇರಳದ ಪಂಪಾ ನದಿಯಲ್ಲಿ ಆಯೋಜನೆ ಮಾಡಲಾಗುತ್ತದೆ. ಕಣ್ಮನ ಸೆಳೆಯೋ ಹಾಗೆ ಸಿಂಗಾರಗೊಂಡಿರ್ತಕ್ಕಂಥ ದೋಣಿಗಳಲ್ಲಿ ನೂರಾರು ಕ್ರೀಡಾಪಟುಗಳು ಕೇಕೆ ಹಾಕಿ ಹಬ್ಬವನ್ನು ಸಂಭ್ರಮಿಸ್ತಕ್ಕಂಥ ದಿನ ಓಣಂ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮಾಸ್ಕೋ ಪ್ರವಾಸದಲ್ಲಿರುವ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ರಷ್ಯಾದ ವಿದೇಶಾಂಗ ಸಚಿವ ಸರ್ಗೆ ಲಾವ್ರೌ ಅವರೊಂದಿಗೆ ಉನ್ನತ ಮಟ್ಟದ ವಿಸ್ತೃತ ಮಾತುಕತೆ ನಡೆಸಿದ್ದಾರೆ. ಸಭೆಯಲ್ಲಿ ಉಭಯ ದೇಶಗಳ ದ್ವಿಪಕ್ಷೀಯ ಸಹಕಾರ, ಪ್ರಾದೇಶಿಕ ಭದ್ರತಾ ಸವಾಲುಗಳು, ಜಾಗತಿಕ ವಿದ್ಯಮಾನಗಳು ಹಾಗೂ ಬಹುಪಕ್ಷೀಯ ವೇದಿಕೆಗಳಲ್ಲಿನ ಪಾಲುದಾರಿಕೆಯ ಕುರಿತು ಸುದೀರ್ಘವಾಗಿ ಚರ್ಚಿಸಲಾಯಿತು. ಭಾರತ ಮತ್ತು ಚೀನಾ ನಡುವಿನ ಗಡಿ ವಿವಾದಕ್ಕೆ ಸಂಬಂಧಿಸಿದಂತೆ ನಡೆಯಲಿರುವ 25ನೇ ಸುತ್ತಿನ ವಿಶೇಷ ಪ್ರತಿನಿಧಿಗಳ ಮಾತುಕತೆಯಲ್ಲಿ ಪಾಲ್ಗೊಳ್ಳಲು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಚೀನಾದ ಬೀಜಿಂಗ್ಗೆ ತಲುಪಿದ್ದಾರೆ. 2 ದಿನಗಳ ಅಧಿಕೃತ ಭೇಟಿ ಕೈಗೊಂಡಿರುವ ಅವರು ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಅವರೊಂದಿಗೆ ಇಂದು ಉನ್ನತ ಮಟ್ಟದ ಚರ್ಚೆ ನಡೆಸಲಿದ್ದಾರೆ. H1B ವೀಸಾ ಅರ್ಜಿಗಳನ್ನು ಸಲ್ಲಿಸುವ ಉದ್ಯೋಗದಾತ ಕಂಪನಿಗಳ ಮೇಲೆ ಸುಮಾರು 1,03,265 ಅಮೆರಿಕನ್ ಡಾಲರ್ ಹೆಚ್ಚುವರಿ ಶುಲ್ಕವನ್ನು ವಿಧಿಸಲು ಹೊಸ ಪ್ರಸ್ತಾವನೆಯನ್ನು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತ ಮುಂದಿಟ್ಟಿದೆ. ಇದು ಭಾರತೀಯ ಮಾಹಿತಿ ತಂತ್ರಜ್ಞಾನ ವೃತ್ತಿಪರರು ಹಾಗೂ ಕೌಶಲ್ಯಯುತ ಉದ್ಯೋಗಿಗಳನ್ನು ನೇಮಿಸಿಕೊಳ್ಳುವ ಕಂಪನಿಗಳ ಮೇಲೆ ಭಾರೀ ಆರ್ಥಿಕ ಹೊರೆಯಾಗಲಿದೆ. ಗೋಧಿ ಹಿಟ್ಟು ಹಾಗೂ ಅದಕ್ಕೆ ಸಂಬಂಧಿಸಿದ ಉತ್ಪನ್ನಗಳ ರಫ್ತಿನ ಮೇಲಿದ್ದ ನಿರ್ಬಂಧವನ್ನು ಸರ್ಕಾರ ತೆರವುಗೊಳಿಸಿದೆ. ಇದರಿಂದ ಗೋಧಿ ಹಿಟ್ಟು, ಮೈದಾ, ರವೆ ಸೇರಿದಂತೆ ಗೋಧಿ ಆಧಾರಿತ ಉತ್ಪನ್ನಗಳ ಸಾಗರೋತ್ತರ ರಫ್ತಿಗೆ ಅವಕಾಶ ದೊರೆತಿದೆ. ಮತದಾರರ ಪಟ್ಟಿ ಸಮಗ್ರ ಸಮೀಕ್ಷೆಯ ಕರಡು ಪಟ್ಟಿಯನ್ನು ಚುನಾವಣಾ ಆಯೋಗ ಪ್ರಕಟಿಸಿದೆ. ಮತದಾರರು ತಮ್ಮ ವಿವರಗಳನ್ನು ಪರಿಶೀಲಿಸಿಕೊಂಡು ಆಕ್ಷೇಪಣೆ ಸಲ್ಲಿಸಲು ಸೆಪ್ಟೆಂಬರ್ 23 ಕಾಲಾವಕಾಶವಿದೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾ ಕೆ ಸುಧಾಕರ್ ಅಧ್ಯಕ್ಷತೆಯಲ್ಲಿ ಇಂದು ನಡೆಯಬೇಕಾಗಿದ್ದ ಜಿಲ್ಲಾ ಅಭಿವೃದ್ದಿ ಸಮನ್ವಯ ಹಾಗೂ ಉಸ್ತುವಾರಿಯ ದಿಶಾ ಸಭೆಯನ್ನು ಅನಿವಾರ್ಯ ಕಾರಣಗಳಿಂದಾಗಿ ಮುಂದೂಡಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಪ್ರಕಟಣೆ ತಿಳಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿ.

ನಾನು ಸಂಗೀತ ನಿರ್ದೇಶಕ ಗೀತ ರಚನೆಕಾರ ವಿ ಮನೋಹರ್ ವಿವಿಧ ಭಾರತಿ 102.9 FM ಕೇಳ್ತಾ ಇರ್ತೀನಿ. ನ್ಯೂ ಟೈಮ್ಸ್ಗಾಗ ಕೇಳಿ. ಥ್ಯಾಂಕ್ ಯು.

0: ವಿವಿಧ ಭಾರತಿ ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: 10:13 ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃ ಬಂಧುಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ. ನಿಮ್ಮಿಷ್ಟದ ಅಪರೂಪದ ಗೀತೆಗಳನ್ನು ಕೇಳಿಸುವ ಪ್ರಯತ್ನ ನಮ್ಮದು, ಕೇಳುವ ಕರ್ತವ್ಯ ನಿಮ್ಮದು. ಒಂದಿಷ್ಟು ಅಪರೂಪದ ಗೀತೆಗಳನ್ನು ಹೆಕ್ಕಿ ತಂದಿದ್ದೇನೆ. ಗೀತೆಗಳು ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅಂತೇಳಿ ಭಾವಿಸಿದ್ದೇನೆ. ಚಿನ್ನದಂತಹ ಗೀತೆಗಳನ್ನು 1 ಗಂಟೆಯ ಅವಧಿಯಲ್ಲಿ ಕೇಳುವ ಸಮಯ ಎಷ್ಟು ಕೇಳಿದ್ರೂ ಅಂತಹ ಗೀತೆಗಳನ್ನು ಮತ್ತಷ್ಟು ಕೇಳಬೇಕು, ಮಗದಷ್ಟು ಕೇಳಬೇಕು ಅನ್ನೋ ಆಸೆ ಇರುತ್ತೆ. ಆದರೆ ಸಮಯ ಇರೋದಿಲ್ವೇ, 1 ಗಂಟೆ ಸಮಯ ಇರಲಿ. 1 ಗಂಟೆಯ ಸಮಯದಲ್ಲಿ ಪ್ರತಿದಿನ 1 ಗಂಟೆ ಅಂತ ಹೇಳಿದ್ರೆ 1 ತಿಂಗಳಿಗೆ 30 ಗಂಟೆ ಆಯಿತು. 1 ವರ್ಷಕ್ಕೆ 365 ಗಂಟೆ ಆಗೋಯಿತು, ಬೇಕಾದಷ್ಟು ಆಗೋಯಿತು. ಇರಲಿ, ಒಂದಿಷ್ಟು ಒಳ್ಳೆಯ ಗೀತೆಗಳನ್ನು ಕೇಳ್ತಾ ಸಾಗುವ ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ 102.9 FM. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳಿಗೆ ನಮ್ಮ ವಾಟ್ಸಪ್ ಸಂಖ್ಯೆ 9483091029 9483091029. ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಸಂದೇಶಗಳಿಗೆ ಆದ್ಯತೆ.

ಮೂಡಿಬಂದ ಚಿನ್ನದ ಗೀತೆ ಭೂದಾನ ಚಿತ್ತದಾಗಿತ್ತು. ಜಿ ಕೆ ವೆಂಕಟೇಶ್ ಧ್ವನಿಯಾಗಿದ್ದರು. ಜಿ ವಿ ಅಯ್ಯರ್ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸ್ವರ ಕಲ್ಪನೆ ಇತ್ತು. ಭೂದಾನ ಚಿತ್ರ ತೆರೆಕಂಡದ್ದು 1962 ಡಾಕ್ಟರ್ ರಾಜ್ ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್, ಅಶ್ವಥ್ ನರಸಿಂಹರಾಜು, ಬಾಲಕೃಷ್ಣ ಮುಂತಾದವರು ತಾರಾಗಣದಲ್ಲಿದ್ದರು. ಪಿ ಎನ್ ಗೋಪಾಲಕೃಷ್ಣ ಅಯ್ಯರ್ ಮತ್ತು ಜಿ ವಿ ಅಯ್ಯರ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂತು ಭೂದಾನ ಚಿತ್ರ. ಆ ಚಿತ್ರದ ಸುಂದರ ಗೀತೆ ಕೂಡ ಮೂಡಿ ಬಂತು. ಮುಂದಿನ ಗೀತೆ ಮೂಡಿ ಬರುತ್ತೆ.

ಎಸ್ ಜಾನಕಿಯವರ ಸಿರಿಕಂಠದಲ್ಲಿ ಕರುಣಿಯೇ, ಕುಟುಂಬದ ಕಣ್ಣು ಚಿತ್ರದ ಗೀತೆ ಪ್ರಸಾರವಾಯಿತು. ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳ ರಚನೆ ಇದು. ಜಿ ಕೆ ವೆಂಕಟೇಶ್ ಅವರ ಸಂಗೀತವಿತ್ತು. 1962 ತೆರೆಕಂಡ ಚಿತ್ರ ಇದು. ಟಿ ವಿ ಸಿಂಗಟ್ಕೂರ್ ಅವರ ನಿರ್ದೇಶನದಲ್ಲಿ ಚಿತ್ರ ಮೂಡಿಬಂತು. ಡಾಕ್ಟರ್ ರಾಜಶಂಕರ್, ಉದಯ್ ಕುಮಾರ್, ಲೀಲಾವತಿ, ಬಾಲಕೃಷ್ಣ ಮುಂತಾದವರು ತಾರಾಗಣದಲ್ಲಿದ್ದರು.

0: ಕುಡಿತವು ಹಲವು ಅನರ್ಥಗಳಿಗೆ ಮೂಲ. ದಿನದ ಸಂಪಾದನೆ ಹಾಳು, ಆರೋಗ್ಯಕ್ಕೆ ಹಾನಿ, ಸಂಬಂಧಗಳು ನುಚ್ಚುನೂರು, ಗೌರವ ಬೀದಿಪಾಲು.
1: ಮರಣದ ಬಾಗಿಲು ತಟ್ಟದೆ ನೀನು ಬುದ್ಧ ವಿವೇಕರ ಮಾರ್ಗದಿ ನೀ ನಡೆಯೋ.
2: ಕುಡಿತದ ಚಟವೆಂದರೆ ಧರ್ಮಾರ್ಥಗಳ ನಾಶ ಮಾತ್ರವಲ್ಲ, ಸರ್ವನಾಶ ಎಂದೇ ಅರ್ಥ. ನಿಮಗಾಗಿ, ನಿಮ್ಮ ಕುಟುಂಬದ ನೆಮ್ಮದಿಗಾಗಿ, ಒಳಿತಿಗಾಗಿ ಕುಡಿತ ತ್ಯಜಿಸಿ ಗೌರವ ಹೆಚ್ಚಿಸಿಕೊಳ್ಳಿ.

ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಲಗ್ನಪತ್ರಿಕೆ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿತ್ತು. ಲಗ್ನಪತ್ರಿಕೆ ಚಿತ್ರ ತೆರೆ ಕಂಡದ್ದು 1967 ಕೆ ಎಸ್ ಎಲ್ ಸ್ವಾಮಿಯವರ ನಿರ್ದೇಶನದಲ್ಲಿ ಚಿತ್ರ ಮೂಡಿಬಂತು. ಡಾಕ್ಟರ್ ರಾಜ್ ನರಸಿಂಹರಾಜು, ದ್ವಾರಕೇಶ್, ಚಿ ಉದಯಶಂಕರ್, ಜಯಂತಿ ಮುಂತಾದವರು ತಾರಾಗಣದಲ್ಲಿದ್ದರು. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಈಗ ಮೂಡಿ ಬರುತ್ತೆ ಪ್ರೇಮಕ್ಕೂ ಪರ್ಮಿಟೆ ಚಿತ್ರದ ಗೀತೆ. ಪಿ ಸುಶೀಲಾ ಧ್ವನಿಯಾಗಿದ್ದಾರೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ. 1967 ಆರ್ ನಾಗೇಂದ್ರರಾವ್ ಅವರ ನಿರ್ದೇಶನದಲ್ಲಿ ಮೂಡಿಬಂತು ಚಿತ್ರ ಪ್ರೇಮಕ್ಕೂ ಪರ್ಮಿಟೆ. ಕಲ್ಯಾಣ್ ಕುಮಾರ್ ಇದ್ದರು, ಅರುಣ್ ಕುಮಾರ್ ಇದ್ದರು, ದಿನೇಶ್, ಕಲ್ಪನಾ, ರಮಾದೇವಿ ಮುಂತಾದವರು ತಾರಾಗಣದಲ್ಲಿದ್ದರು. ಆ ಚಿತ್ರದ ಒಂದು ಗೀತೆ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ ಕೇಳ್ತಾ ಇರಿ. 102.9 FM ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ನಾಡಿನ ಮಧುರ ಮಿಡಿತ.

ಜಾಕ್ಪಾಟ್ನಲ್ಲಿ CID 999 ಚಿತ್ರದ ಗೀತೆ ಮೂಡಿ ಬರುತ್ತೆ. LR ಈಶ್ವರಿಯವರ ಧ್ವನಿಯಲ್ಲಿ MN ಬಾಬು ಅವರ ಸಾಹಿತ್ಯಕ್ಕೆ GK ವೆಂಕಟೇಶ್ ಅವರ ಸಂಗೀತವಿದೆ. ಜಾಕ್ಪಾಟ್ನಲ್ಲಿ CID 999 ಚಿತ್ರ ತೆರೆಕಂಡದ್ದು 1969. ಡಾಕ್ಟರ್ ರಾಜ್ ಇದ್ದರು, ನರಸಿಂಹರಾಜು ಇದ್ದರು, ರೇಖಾ, ಸುರೇಖಾ, ವಿಜಯ್, ಲಲಿತಾ ಮುಂತಾದವರು ತಾರಾಗಣದಲ್ಲಿದ್ದರು. ದೊರೈ ಭಗವಾನ್ ಅವರ ನಿರ್ದೇಶನದಲ್ಲಿ ಜಾಕ್ಪಾಟ್ನಲ್ಲಿ CID 999 ಚಿತ್ರ ಮೂಡಿಬಂತು. ಆ ಚಿತ್ರದ ಒಂದು ಸುಂದರ ಗೀತೆ

0: ಯಾರಾಮ್, ನನ್ನ ಫೇವ್ರೆಟ್ ಎಫ್ ಎಂ ನಾನು ಯಾವಾಗ್ಲೂ ಕೇಳ್ತಾ ಇರ್ತೀನಿ, ವಿವಿಧ್ ಭಾರತಿ ಎಫ್ ಎಂ ನ. ತುಂಬಾ ಬ್ಯೂಟಿಫುಲ್ ಪ್ರೋಗ್ರಾಮ್, ತುಂಬಾ ಒಳ್ಳೊಳ್ಳೆ ಆರ್ಜೆಗಳಿಲ್ಲಿ ತುಂಬಾ ಅದ್ಭುತವಾಗಿ ಪ್ರೋಗ್ರಾಮ್ ನ ನಡೆಸ್ಕೊಡ್ತಾರೆ. ನೀವು ಕೂಡ ತಪ್ಪದೆ ಕೇಳಿ, ಮನರಂಜನೆಗಾಗಿ ಕೇಳಿ ವಿವಿಧ್ ಭಾರತಿ ಎಫ್ ಎಂ.
1: ವಿವಿಧ ಭಾರತಿ, ವಿವಿಧ ಭಾರತಿ, ವಿವಿಧ ಭಾರತಿ ಮಧುರ, ಏನು ಇಂಚರ, ಏನು ಸುಂದರ, ನಾದ ಮಕರಂದ.
2: ಇದು ವಿವಿಧ್ ಭಾರತಿ, ಆಕಾಶವಾಣಿ ಕನ್ನಡ.
3: ಮನೆಗೆಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು, 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
4: ಹಾಗೆ ಹೇಳು ಮತ್ತೆ.
3: ನಿರ್ಮಾ ಶುದ್ಧ ಉಪ್ಪು.
5: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
2: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
6: ಕಾರ್ಯಕ್ರಮದಲ್ಲಿ ಮುಂದುವರಿಯುತ್ತಾ ಬಿಳಿ ಹೆಂಡತಿ ಚಿತ್ರದ ಗೀತೆ ಪ್ರಸಾರವಾಗುತ್ತೆ. ವಾಣಿ ಜಯರಾಮ್ ಧ್ವನಿಯಾಗಿದ್ದಾರೆ. ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ವಿಜಯಭಾಸ್ಕರ್ ಅವರ ಸಂಗೀತವಿದೆ. ಬಿಳಿ ಹೆಂಡತಿ ಚಿತ್ರ 1975 ಬೆಳ್ಳಿತೆರೆಯಲ್ಲಿ ಮೂಡಿಬಂತು. ಪುಟ್ಟಣ್ಣ ಕಣಗಾಲ್ ಅವರು ನಿರ್ದೇಶನ ಮಾಡಿದ ಚಿತ್ರ ಇದು. ಬಿಳಿ ಹೆಂಡತಿ ಆರತಿ, ಲೀಲಾವತಿ, ಅನಿಲ್ ಕುಮಾರ್, ಅಶ್ವಥ್, ನಾರಾಯಣ್, ಲೋಕನಾಥ್ ಮುಂತಾದವರು ತಾರಾಗಣದಲ್ಲಿದ್ದರು. ಬಿಳಿ ಹೆಂಡತಿ ಚಿತ್ರದ ಆಯ್ದ ಒಂದು ಗೀತೆ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ.

0: ಅಣ್ಣಾಹೊತ್ತಿಗೆ ಚಿತ್ರಗೀತೆ ಪ್ರಸಾರವಾಯಿತು. ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಧ್ವನಿಯಾಗಿದ್ದರು. ಕೋರಾ ಸೀತಾರಾಮ ಶಾಸ್ತ್ರಿಗಳ ರಚನೆ ಇದು. ಜಿ ಕೆ ವೆಂಕಟೇಶ್ ಅವರ ಸಂಗೀತವಿತ್ತು. ಅಣ್ಣ ಅತಿಗೆ ಚಿತ್ರ ತೆರೆಕಂಡದ್ದು 1974 ಎಂ ಆರ್ ವಿಠಲ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಅಶ್ವಥ್, ವಿಷ್ಣುವರ್ಧನ್, ರಾಮ್ಗೋಪಾಲ್, ಪಂಡ್ರಿಬಾಯಿ, ಭಾರತಿ ಮುಂತಾದವರು ತಾರಾಗಣದಲ್ಲಿ ಇದ್ದರು. ಗೀತೆಗಳು ತುಂಬ ಚಂದ ಚಂದ ಇದೆ, ಚಂದದ ಗೀತೆಗಳಿಗೆ ಧನ್ಯವಾದ ಅಂಥೇಳಿ ಸಾಕಷ್ಟು ಸಂದೇಶಗಳು ಕೂಡ ಬಂದಿದೆ. ನಿಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದಗಳು.
1: ನಾನು ಕವಿತಾ ಲಂಕೇಶ್ ಮಾತಾಡ್ತಾ ಇದ್ದೀನಿ. ನಾನು ಚಿಕ್ಕವಳದಾಗಿಂದ ವಿವಿಧ ಭಾರತಿ ಆಕಾಶವಾಣಿ ಕೇಳ್ಕೊಂಡು ಬಂದವಳು. ಮನೆಯಲ್ಲಿ ಹಿಂದೆ ಅಮ್ಮ ಅಡುಗೆ ಮಾಡ್ತಾ ಇದ್ದಾಗ ಎಲ್ಲೋ ಒಂದ್ ಕಡೆ ಕೇಳಿಸ್ತಾ ಇತ್ತು. ಇದರಿಂದ ಗೊತ್ತಿಲ್ದಿರೋದ್ ಹಾಡು ನಮಗ್ ಬಂದ್ಬಿಡುತ್ತೆ. ಅಪ್ಪನ ಹಾಡಂತೂ ಬಂದ ಕೂಡಲೇ ಯಾವ್ದೋ ಒಂದು ಎಲ್ಲಿದ್ದೆ ಇಲ್ಲಿ ತನಕ ಅಥವಾ ಕೆಂಪಾದವೋ ಅಂದ ಕೂಡಲೇ ವಾಲ್ಯೂಮ್ ಜೋರ್ ಮಾಡಿ ಕೇಳಿಸ್ಕೊಳ್ತಾ ಇದೆ. ಅದನ್ನ ಯಾವ ಸ್ಟೇಷನ್ ಬರ್ತಾ ಇದೆ ಅಂತ ಕೇಳಿದ್ರೆ ವಿವಿಧ ಭಾರತಿ ಆಕಾಶವಾಣಿ ತುಂಬಾ ಅದ್ಭುತವಾದ ಪ್ರೋಗ್ರಾಮ್ ಗಳು ಮಾಡ್ತಾರೆ, ಅದ್ಭುತವಾದ ಹಾಡು ಹಾಕ್ತಾರೆ. ನೀವು ಕೇಳಿಸ್ಕೊಳ್ಳಿ, ನಾನು ಕೇಳಿಸ್ಕೊಳ್ತಾ ಇರ್ತೀನಿ.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
0: ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಈಗ ಸಾಗತ ಬಾಡದ ಹೂವು ಚಿತ್ರದ ಗೀತೆ ಇವಾಗ ಪ್ರಸಾರವಾಗ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸಿರಿಕಂಠದಲ್ಲಿ ಈ ಗೀತೆ ಮೂಡಿ ಬರುತ್ತೆ. ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಅಶ್ವಥ್ ವೈದ್ಯವರ ಸಂಗೀತವಿದೆ. ಕೆ ವಿ ಜಯರಾಮ್ ಅವರ ನಿರ್ದೇಶನದಲ್ಲಿ ಮೂಡಿಬಂತು ಚಿತ್ರ 1982 ಅನಂತನಾಗ್, ಪದ್ಮಪ್ರಿಯ, ಅಶ್ವಥ್, ಲೋಕನಾಥ್, ಶಿವರಾಮ್, ಸುಧಾ ಮುಂತಾದವರು ತಾರಾಗಣದಲ್ಲಿದ್ದರು. ಆ ಚಿತ್ರದ ಒಂದು ಗೀತೆ ಬಾಡದ ಹೂವು ಚಿತ್ರದ ಒಂದು ಸುಂದರ ಗೀತೆ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ.

ಮೂಡಿ ಬಂದ ಸುಂದರ ಗೀತೆ ಗಾಯತ್ರಿ ಮದುವೆ ಚಿತ್ರದಾಗಿತ್ತು. ಎಸ್ ಜಾನಕಿಯವರ ಸಿರಿಕಂಠದಲ್ಲಿ ಮೂಡಿ ಬಂತು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಗಾಯತ್ರಿ ಮದುವೆ ಚಿತ್ರ ತೆರೆಕಂಡದ್ದು 1983 ಬಿ ಮಲ್ಲೇಶ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿ ಬಂತು. ಅನಂತ್ನಾಗ್, ಅಂಬಿಕಾ, ಕೆಎಸ್ ಅಶ್ವಥ್, ಪ್ರಭಾಕರ್, ಜಯಮಾಲಿನಿ ಮುಂತಾದವರು ತಾರಾಗಣದಲ್ಲಿದ್ದರು. ಸುಂದರವಾದ ಸೊಗಸಾದ ಗೀತೆಗಳೊಂದಿಗೆ ಸಾಗುವ ಈ ಸಮಯ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತು ಸಾಕಷ್ಟು ಸಂದೇಶಗಳು ಕೂಡ ಬಂದಿದೆ. ನಿಮ್ಮೆಲ್ಲರ ಸಂದೇಶಕ್ಕೆ ಹೃದಯ ಪೂರ್ವಕವಾದ ಧನ್ಯವಾದಗಳು. ಒಂದಿಷ್ಟು ಅಪರೂಪದ ಸುಂದರವಾದ ಗೀತೆಗಳನ್ನು ಕೇಳಿಸುವ ತವಕ ಪ್ರಯತ್ನ ನಮ್ಮದು. ಆನಂದ ಭೈರವಿ ಚಿತ್ರದ ಗೀತೆ ಇವಾಗ ಪ್ರಸಾರವಾಗುತ್ತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಧ್ವನಿಯಾಗಿದ್ದಾರೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಮೇಶ್ ನಾಯ್ಡು ಅವರ ಸಂಗೀತವಿದೆ. ಆನಂದ ಭೈರವಿ ಚಿತ್ರ ತೆರೆಕಂಡದ್ದು 1983. ಜಂಧ್ಯಾಲೆ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿ ಬಂತು. ಗಿರೀಶ್ ಕಾರ್ನಾಡ್, ಕಾಂಚನ, ಮಾಳವಿಕಾ, ರಾಜೇಶ್, ರತ್ನಾಕರ್ ಮುಂತಾದವರು ತಾರಾಗಣದಲ್ಲಿದ್ದರು. ಆನಂದ ಭೈರವಿ ಈ ಚಿತ್ರದ ಒಂದು ಸುಂದರ ಗೀತೆ.

0: ಕೇಳುಗರೆ, ಹಳೆಯ ಸುಮಧುರ ಚಿತ್ರಗೀತೆಗಳನ್ನ ಕೇಳಬೇಕೆ? ಹಾಗಾದರೆ ವಿವಿಧ ಭಾರತಿ 102.9 FM ಕೇಳಿ, ಸಂದೇಶ ಕಳಿಸಿ, ಗೀತೆ ಕೇಳಿ ಆನಂದಿಸಿ. ಬೆಳಿಗ್ಗೆ 10-11 ಗಂಟೆಯವರೆಗೆ ಹಾಗೂ ಸಂಜೆ 5-6 ಗಂಟೆಯವರೆಗೆ ಮೂಡಿಬರಲಿದೆ ಓಲ್ಡ್ ಈಸ್ ಗೋಲ್ಡ್ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ವಿವಿಧ ಭಾರತಿ 102.9 FM.
1: ಕಲ್ಪನೆಗೆ ಕನ್ನಡಿ.
2: ಏನೀ ಕಲಾ ವಿಲಾಸ, ಏನೀ ಮನೋವಿಕಾಸ,
1: ಸೃಜನಶೀಲತೆಗೆ ಮುನ್ನುಡಿ.
3: ಧನ್ಯನಾದೆ ಧನ್ಯನಾದೆ, ಓಹೋಯ್ ಕೇಳಬೇಕಯ್ಯ.
1: ಮನಸ್ಸಿನ ಸವಿನುಡಿ ರೇಡಿಯೋ
4: ಪರಂಪರೆ ಇದು, ಚಿಕ್ಕತನದಿಂದ ಬಂದಿರೋದು ಹಾಡು ಹಾಡ ಹಾಡೋದು.
1: ಏಕಾಂತದ ಮೆಲುಧ್ವನಿ, ಸಂತೆಯಲ್ಲಿ ಮಾರ್ದನೆ, ಸಂಚಾರದಲ್ಲಿ ಸಹಧ್ವನಿ ರೇಡಿಯೋ.
5: ಯಾವ ಊರಾಕೆ ನೀ ಮೈ ಕಾರ್ತಿ, ನನಗಯ್ಯಾವ ಮನಿ ಮನಿ ಆರ್ತಿ.
1: ಮನಸ್ಸಿನ ವಿಡಿಯೋ, ಭಾವದ ಆಡಿಯೋ ಆಕಾಶವಾಣಿ. ಆಕಾಶವಾಣಿ ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

ವಿವಿಧ ಭಾರತಿ 102.9 FM ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ ನಾವಿದ್ದೇವೆ. ಇನ್ನೊಂದು ಗೀತೆಯನ್ನು ಕೇಳುವಷ್ಟು ಸಮಯ ನಮ್ಮಲ್ಲಿ ಉಳಿದಿದೆ. ಡಾಕ್ಟರ್ ರಾಜ್ ಧ್ವನಿಯಾಗಿದ್ದಾರೆ. ಶ್ರಾವಣ ಬಂಧು ಚಿತ್ತದ ಈ ಗೀತೆಗೆ ಚಿವದಿಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ. 1984 ಶ್ರಾವಣ ಬಂಧು ಚಿತ್ರ ತೆರೆ ಕಾಣ್ತು. ಡಾಕ್ಟರ್ ರಾಜ್, ಊರ್ವತಿ, ಶ್ರೀನಾಥ್, ಅಶ್ವಥ್, ಶಿವರಾಮ್ ಮುಂತಾದವರು ತಾರಾಗಣದಲ್ಲಿದ್ದರು. ಸಂಗೀತಂ ಶ್ರೀನಿವಾಸ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಶ್ರಾವಣ ಬಂಧು ಚಿತ್ರದ ಈ ಗೀತೆಯೊಂದಿಗೆ ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನು ಮುಗಿಸುವ ಸಮಯ ಕೂಡ ಬರುತ್ತೆ.

ಈ ಒಂದು ಸುಂದರ ಗೀತೆಯೊಂದಿಗೆ ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಇಲ್ಲಿಗೆ ಮುಗಿಯುತ್ತೆ. 11 ಗಂಟೆಗೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳನ್ನು ಕೇಳುವಿರಿ. ನಂತರ ಮಧ್ಯಾಹ್ನದ ಪ್ರಸಾರದಲ್ಲಿ ನಿಮ್ಮೊಂದಿಗೆ ಇರ್ತಾರೆ ಚಂದು. ಕೇಳ್ತಾರೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ನಾಡಿನ ಮಧುರ ಮಿಡಿತ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಯುಪಿಐ ಡಿಜಿಟಲ್ ಪಾವತಿ ವ್ಯವಸ್ಥೆ 10 ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಸಂದೇಶ ಹಂಚಿಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ, ಭಾರತದ ಈ ಡಿಜಿಟಲ್ ಕ್ರಾಂತಿಯ ಪ್ರಮಾಣ ಮತ್ತು ವ್ಯಾಪ್ತಿಗೆ ಪ್ರತಿಯೊಬ್ಬ ಭಾರತೀಯನೂ ಹೆಮ್ಮೆ ಪಡಬೇಕೆಂದು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಭಾರತೀಯ ಸಕ್ಕರೆ ಮತ್ತು ಜೈವಿಕ ಇಂಧನ ಉತ್ಪಾದಕರ ಸಂಘಟನೆ ಐಎಸ್ಎಂಎ ಮಹಾನಿರ್ದೇಶಕ ದೀಪಕ್ ಬಲ್ಲಾನಿ, ಆತಂಕ ಮತ್ತು ಊಹಾಪೋಹದ ಖರೀದಿ ತಗ್ಗದಂತೆ ಸಕ್ಕರೆ ಬೆಲೆಗಳು ಇಳಿಕೆಯಾಗುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ. ದೇಶದಲ್ಲಿ ಸಾಕಷ್ಟು ಪ್ರಮಾಣದ ಸಕ್ಕರೆ ದಾಸ್ತಾನು ಲಭ್ಯವಿದೆ ಎಂದು ಅವರು ತಿಳಿಸಿದ್ದಾರೆ. ಬಾಂಬಿಹ ಗ್ಯಾಂಗ್ಗೆ ಸಂಬಂಧ ಹೊಂದಿರುವ ಮೂವರು ಪರಾರಿಯಾಗಿದ್ದ ಗ್ಯಾಂಗ್ಸ್ಟರ್ಗಳನ್ನು ಭಾರತೀಯ ತನಿಖಾ ಸಂಸ್ಥೆಗಳು ಮಲೇಷ್ಯಾದಲ್ಲಿ ಬಂಧಿಸಿ ಭಾರತಕ್ಕೆ ಕರೆತಂದಿವೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ನೀಡಿರುವ ಗೃಹ ಸಚಿವರ ಕಚೇರಿ, ಜಸ್ಪ್ರೀತ್ ಸಿಂಗ್, ಅಜಯ್ ಸಿಂಗ್ ಮತ್ತು ಪವನ್ದೀಪ್ ಸಿಂಗ್ ಎಂಬ ಮೂವರನ್ನು ಭಾರತಕ್ಕೆ ಕರೆತಂದು ಪೊಲೀಸ್ ವಶಕ್ಕೆ ಒಪ್ಪಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಅಮೆರಿಕ ಮತ್ತು ಕೆನಡಾ ನಡುವಿನ ವ್ಯಾಪಾರ ಸಂಘರ್ಷ ತೀವ್ರಗೊಂಡಿದ್ದು, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೆನಡಾದಿಂದ ಆಮದು ಮಾಡಿಕೊಳ್ಳುವ ಕಾರು, ಟ್ರಕ್, ವಾಹನ ಬಿಡಿ ಭಾಗಗಳು ಮತ್ತು ಉಕ್ಕಿನ ಮೇಲಿನ ಸುಂಕವನ್ನು 2027 ಜನವರಿಯಿಂದ ಶೇಕಡ 50% ಹೆಚ್ಚಿಸುವುದಾಗಿ ಘೋಷಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕು ಸಮಟಗಾರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಎಸ್ ರತ್ನಕುಮಾರಿ ಅತ್ಯುತ್ತಮ ರಾಷ್ಟೀಯ ಶಿಕ್ಷಕಿ ಪ್ರಶಸ್ತಿಗೆ ಆಯ್ಕೆಯಾಗಿದ್ದು, ಸೆಪ್ಟೆಂಬರ್ 5 ನವದೆಹಲಿಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ರಾಷ್ಟೀಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಅಮೃತ ಭಾರತ ಯೋಜನೆಯಡಿ ಬೆಳಗಾವಿ ರೈಲು ನಿಲ್ದಾಣಕ್ಕೆ 19 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದ್ದು, ಕಾಮಗಾರಿ ಪ್ರಗತಿಯನ್ನು ಸಂಸದ ಜಗದೀಶ್ ಶೆಟ್ಟರ್ ಹಿರಿಯ ಅಧಿಕಾರಿಗಳೊಂದಿಗೆ ಪರಿಶೀಲಿಸಿದರು. ಪ್ರಯಾಣಿಕರ ಅನುಕೂಲತೆಗಾಗಿ ಎಸ್ಕಲೇಟರ್ ಮತ್ತು ಲಿಫ್ಟ್ ಅಳವಡಿಕೆ ಕಾರ್ಯ ಸೆಪ್ಟೆಂಬರ್ 30 ಒಳಗೆ ಪೂರ್ಣಗೊಳಿಸಲು ಸೂಚಿಸಿದ್ದಾಗಿ ಸಾಮಾಜಿಕ ಮಾಧ್ಯಮದಲ್ಲಿ ಅವರು ತಿಳಿಸಿದ್ದಾರೆ. 10 ದಿನಗಳ ಓಣಂ ಹಬ್ಬದ ಅಂತಿಮ ಹಂತವಾದ ಉತ್ರಾಂಡಂ ಅನ್ನು ಕೇರಳದಲ್ಲಿ ಇಂದು ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ನಾಳೆ ಆಚರಿಸಲಾಗುವ ತಿರುವೋಣಂಗೆ ರಾಜ್ಯ ಸಜ್ಜಾಗುತ್ತಿದೆ. ಕೊಲಂಬೋದಲ್ಲಿ ನಡೆಯುತ್ತಿರುವ ಭಾರತ ಶ್ರೀಲಂಕಾ ನಡುವಿನ ಟೆಸ್ಟ್ ಕ್ರಿಕೆಟ್ ಸರಣಿಯ 2ನೇ ಹಾಗೂ ಅಂತಿಮ ಪಂದ್ಯದ 3ನೇ ದಿನದಾಟದಲ್ಲಿಂದು ತನ್ನ ಮೊದಲನೇ ಇನ್ನಿಂಗ್ಸ್ ಮುಂದುವರೆಸಿರುವ ಶ್ರೀಲಂಕಾ 3 ವಿಕೆಟ್ನಷ್ಟಕ್ಕೆ 58 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಮಧ್ಯಾಹ್ನ 1 ಗಂಟೆಗೆ.

ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ವಿವಿಧ ಭಾರತಿ
1: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
3: ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಸಮಯ ಆಗಿದೆ 11:05:55. ಮಂಗಳವಾರದ ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಜೊತೆ ಆಗ್ತಾ ಇದ್ದೇನೆ ಬಾನುಲಿ ಬಂಧು ಚಂದು. ಬನ್ನಿ, ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳನ್ನು ಕೇಳ್ತಾ ಹೋಗೋಣ. ಮೊದಲ ಹಾಡು ಸೋನೆ ಮಳೆಯ ಹನಿಯಲ್ಲಿ ಅಂತ, ಎಲ್ಎನ್ ಶಾಸ್ತ್ರಿ ಹಾಗೂ ಸುಮಾ ಶಾಸ್ತ್ರಿ ಅವರ ಇವುಗಳ ಹಾಡುಗಾರಿಕೆ, ಕೆ ಕಲ್ಯಾಣ್ ಅವರ ರಚನೆ, ಚೈತನ್ಯ ಅವರ ಸಂಗೀತ. ಇನ್ನೊಂದು ಹಾಡು ಮುಂಗಾರು ಮಳೆ ಚಿತ್ರದ ಸೋನು ನಿಗಮ್ ಅವರ ಧ್ವನಿ, ಯೋಗರಾಜ್ ಭಟ್ ಅವರ ರಚನೆ, ಮನುಮೂರ್ತಿ ಅವರ ಸಂಗೀತ.

ವಿವಿಧ ಭಾರತಿಯಲ್ಲಿ ಮಳೆಯ ಹಾಡುಗಳನ್ನು ಕೇಳ್ತಾ ಇದ್ದೀರಿ. ಮಳೆಯ ಹಾಡುಗಳನ್ನು ಕೇಳ್ತಾ ಇರಬೇಕಾದ್ರೆ ನೀವು ಇಷ್ಟೊತ್ತು ಕೇಳಿದ್ದು ಮುಂಗಾರು ಮಳೆ ಚಿತ್ರದ ಗೀತೆ ಪ್ರಸಾರವಾಯಿತು. ಅದಾದ ನಂತರ ಸಂಜಿತ್ ಹೆಗಡೆಯವರು ಹಾಡಿದ ಹಾಡನ್ನು ಕೇಳಿದ್ರಿ. ಮುಂಗಾರು ಮಳೆ ಚಿತ್ರದ ಹಾಡು ಬರೆದಿದ್ದು ನಮಗೆಲ್ಲ ಗೊತ್ತಿರುವ ಹಾಗೆ ಯೋಗರಾಜ್ ಭಟ್ ಅವರು, ಮನಮೂರ್ತಿಯವರ ಸಂಗೀತ ಇತ್ತು, ಸೋನು ನಿಗಮ್ ಅವರು ಹಾಡಿಗೆ ಧ್ವನಿಯಾಗಿದ್ದರು. ಸಲಗ ಚಿತ್ರದ ಹಾಡು ಮಳೆಯೇ ಮಳೆಯೇ ಅನ್ನುವ ಗೀತೆ ನಾಗಾರ್ಜುನ ಶರ್ಮಾ ಅವರು ಬರೆದಿದ್ದು, ಚರಣ್ ರಾಜ್ ಅವರ ಸಂಗೀತ ಇತ್ತು, ಐಶ್ವರ್ಯ ರಂಗರಾಜನ್ ಮತ್ತು ಸಂಜಿತ್ ಹೆಗಡೆಯವರು ಹಾಡಿಗೆ ಧ್ವನಿಯಾಗಿದ್ದರು. ಮೈನಾ ಚಿತ್ರದ ಹಾಡನ್ನು ಬರೆದದ್ದು ಕವಿರಾಜ್ ಅವರು. ನಿತ್ಯಾ ಮೆನನ್ ಅವರ ಧ್ವನಿಯಲ್ಲಿ ಕೇಳಿದ ಈ ಗೀತೆಗೆ ಸಂಗೀತ ಸಂಯೋಜನೆಯನ್ನು ಮಾಡಿದ್ದವರು ಜೆಸ್ಸಿ ಗಿಫ್ಟ್. ಇನ್ನೊಂದು ಮಳೆಯ ಹಾಡನ್ನು ನಾವು ಕೇಳೋಣ. ಸಂಜು ವೆಡ್ಸ್ ಗೀತಾ 2 ಚಿತ್ರದ ಹಾಡು, ಸಂಗೀತ ರವೀಂದ್ರನಾಥ್ ಅವರ ಧ್ವನಿ ಇದೆ. ಕವಿರಾಜ್ ಅವರು ಬರೆದ ಗೀತೆಗೆ ಶ್ರೀಧರ್ ವಿ ಸಂಭ್ರಮ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ.

ಮಳೆ ಹಾಡುಗಳನ್ನ ಕೇಳ್ತಾ ಕೇಳ್ತಾ ನಮ್ಮೂರಲ್ಲಿ ಮಳೆ ಜೋರಾಗಿದೆ, ಮಳೆ ಜೊತೆಗೆ ಮಳೆ ಹಾಡು ಕೇಳೋದು ಖುಷಿಯಾಗಿದೆ ಅಂತ ಹೇಳಿ ನೀವೆಲ್ಲ ಸಂದೇಶವನ್ನ ಕಳಿಸಿದ್ದೀರಿ ಕೆಲವರು. ಎಸ್, ಇವತ್ತು ಅಂದ್ರೆ 11:04 ಇಲ್ಲಿವರೆಗೂ ಮಳೆಯ ಒಂದಷ್ಟು ಹಾಡುಗಳನ್ನು ಕೇಳಿದ್ವಿ. ಯಾಕಂದರೆ ಇಲ್ಲಿವರೆಗೂ ಅಷ್ಟು ಮಳೆ ಬಂದಿರಲಿಲ್ಲ, ಈಗೇನೋ ಸ್ವಲ್ಪ ಸ್ವಲ್ಪ ಮಳೆ ಆಗ್ತಾ ಇದೆ. ಯೂಶ್ವಲಾಗಿ ಮಳೆಗಾಲದಲ್ಲಿ ಮಳೆ ಹಾಡನ್ನು ಕೇಳುವಂಥ ಸಂಪ್ರದಾಯ, ಆದರೆ ಇತ್ತೀಚೆಗೆ ಯಾಕೋ ಮಳೆ ಬರಲೇ ಇಲ್ಲ, ಹಾಗಾಗಿ ಮಳೆ ಹಾಡನ್ನು ಕೇಳೋಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಅಂದ್ಕೊಂಡು ಇವತ್ತು ಮಳೆಯ ಹಾಡುಗಳನ್ನು ನಾವು ಕೇಳಿದ್ದೇವೆ. ಹೌದು, ಮಳೆಯ ಹಾಡುಗಳನ್ನು ಕೇಳಾಯಿತು. 11:31:10 ಸಮಯ ಕೂಡ ಆಗಿದೆ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. ನಾವೀಗ ಮುಂದಿನ ಕಾರ್ಯಕ್ರಮದ ಕಡೆಗೆ ಹೋಗೋಣ. ನಮಸ್ಕಾರ, ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಕಲಾಭಾರತಿ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಇಂದಿನ ಕಲಾಭಾರತಿಯ ತಾರೆ ಯಾರು ಅಂತ ನಾವು ಕೇಳಬೇಕು. ಯಾಕಂದರೆ ಬಹಳಷ್ಟು ಜನ ಹೇಳ್ತಾ ಇದ್ರೆ ಇವತ್ತು ಇವ್ರದ್ದು ಬರ್ಡೇ ಇದೆ, ಅವ್ರ ಬಗ್ಗೆ ಮಾಡ್ತೀರಾ, ಇವ್ರ ಬಗ್ಗೆ ಮಾಡ್ತೀರಾ ಅನ್ನುವಂತಹ ಪ್ರಶ್ನೆಗಳು ಸಹ ಬಂದಿದೆ ಒಂದೆರಡು. ಇವತ್ತು ನಾವು ಕನ್ನಡ ಮತ್ತು ಮಲಯಾಳಂ ಕ್ಷೇತ್ರದಲ್ಲಿ, ಮಲಯಾಳಂ ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂತಹ ಹಿರಿಯ ನಟ, ನಿರ್ಮಾಪಕ, ಛಾಯಾಗ್ರಾಹಕ, ಚಿತ್ರಕಥೆಗಾರ, ಹೀಗೆ ಬಹಳಷ್ಟು ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತಹ ಹಿರಿಯರ ಬಗ್ಗೆ ಮಾತಾಡ್ತಾ ಚಂದದ ಹಾಡುಗಳನ್ನು ಕೂಡ ಕೇಳ್ತಾ ಸಾಗೋಣ. ಇಂದಿನ ಕಲಾಭಾರತಿಯ ತಾರೆ ದಿನೇಶ್ ಬಾಬು. ದಿನೇಶ್ ಬಾಬು ಅವರ ಸಿನಿಮಾಗಳಿಂದ ಆಯ್ದ ಹಾಡುಗಳ ಜೊತೆಗೆ ದಿನೇಶ್ ಬಾಬು ಅವರ ಸಿನಿಮಾ ವಿಚಾರಗಳ ಕುರಿತ ಕಲಾಭಾರತಿ ಕಾರ್ಯಕ್ರಮ ಈಗ ತಾನೇ ಆರಂಭ ಆಗ್ತಾ ಇದೆ. ವಿವಿಧ ಭಾರತಿ 102.9 FM ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿರೋದು ಬಾನುಲಿ ಬಂಧು ಚಂದು.

ಅಮೃತ ವರ್ಷಿಣಿ ಚಿತ್ರದ ಹಾಡು ಕೇಳಿದ್ದು. ಚಿತ್ರ ಅವರ ಧ್ವನಿ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ದೇವ ಅವರ ಸಂಗೀತವಿದ್ದಂತಹ ಗೀತೆಯನ್ನ ನಾವು ಕೇಳಿದ್ವಿ. ರಮೇಶ್, ಸುಹಾಸಿನಿ, ಶರತ್ ಬಾಬು, ರಾಮಕೃಷ್ಣ, ತಾರಾ ಮುಂತಾದವರ ತಾರಾ ಬಳಗ ಇದ್ದಂಥ ಈ ಸಿನಿಮಾ 1997 ಬಂತು. ಭಾರತೀ ದೇವಿಯವರು ಪ್ರೊಡ್ಯೂಸರ್ ಆಗಿದ್ದರು. ದಿನೇಶ್ ಬಾಬು ಅವರ ನಿರ್ದೇಶನ ಈ ಸಿನಿಮಾಕ್ಕೆ ಇತ್ತು. ದಿನೇಶ್ ಬಾಬು ಅವರ ನಿರ್ದೇಶನದ ಅಮೃತ ವರ್ಷಿಣಿ ಸಿನಿಮಾ ಹಿಟ್, ಸೂಪರ್ ಹಿಟ್ ಫಿಲ್ಮ್. ಈ ಸಿನಿಮಾದ ಹಿಂದೆ ಸಾಕಷ್ಟು ಕಥೆಗಳಿವೆ. ಸಿನಿಮಾದ ಹಾಡುಗಳು, ಕಲಾವಿದರು ಎಲ್ಲವೂ ಕೂಡ ಬಹಳ ವಿಶೇಷ ಅಂತಲೇ ಹೇಳಬಹುದು. ಇನ್ನು ವಿವಿಧ ಭಾರತಿ, ಆಕಾಶವಾಣಿ, ಕನ್ನಡ ವಾಹಿನಿಯಲ್ಲಿ ಕಾರ್ಯಕ್ರಮಗಳು, ಹಾಡುಗಳು ಅಂದರೆ ಸಿನಿಮಾ ಹಾಡುಗಳು, ಸಿನಿಮಾ ಕಲಾವಿದರ ಕುರಿತಾಗಿ ನಾವು ಆಗಾಗ ಮೇಲಿಂದ ಮೇಲೆ ಕೆಲವು ವಿಚಾರಗಳನ್ನು ಹಂಚಿಕೊಂಡ್ರೂ ಕೂಡ ಒಬ್ಬೊಬ್ಬರ ಮಾಹಿತಿ, ಹೇಳುವ ರೀತಿ, ಹಾಡುಗಳ ಬಳಕೆ ಬೇರೆ ಬೇರೆಯೇ ಆಗಿರುತ್ತೆ. ಹಾಗಾಗಿ ಇಂದಿನ ನಾವು ಕಲಾಭಾರತಿ ಕಾರ್ಯಕ್ರಮದಲ್ಲಿ ಈ ದಿನ ನಾವು ದಿನೇಶ್ ಬಾಬು ಅವರ ಕುರಿತಾಗಿ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ತಾ ಹೋಗೋಣ. 1997 ಬಂದಂಥ ಸಿನಿಮಾ ಅಲ್ವಾ ಇದು, ಅಮೃತ ವರ್ಷಿಣಿ. ಇದರಲ್ಲಿ ಸಾಕಷ್ಟು ನಟರ ತಂಡನೇ ಇತ್ತು. ಈ ಫಿಲ್ಮ್ ಆ ಕಾಲಕ್ಕೆ ಮ್ಯೂಸಿಕಲ್ ಆಗಿ ಕೂಡ ಬ್ಲ್ಯಾಕ್ ಬಸ್ಟರ್ ಫಿಲ್ಮ್ ಅಂತಲೇ ಹೆಸರಾಗಿತ್ತು. ಇವತ್ತಿಗೂ ಕೂಡ ಅಮೃತ ವರ್ಷಿಣಿ ಚಿತ್ರದ ಬಹಳಷ್ಟು ಹಾಡುಗಳು, ಬಹಳಷ್ಟು ಅಲ್ಲ ಎಲ್ಲ ಹಾಡುಗಳು ಕೂಡ ಬಹಳಷ್ಟು ಜನಕ್ಕೆ, ನಮ್ಮೆಲ್ಲರಿಗೂ ಕೂಡ ತುಂಬ ಫೇವ್ರೆಟ್ ಆಗಿರುವಂಥ ಹಾಡುಗಳು ಅಮೃತ ವರ್ಷಿಣಿಲಿದೆ. ಹಾಡುಗಳು, ಸಿನಿಮಾ ಎಲ್ಲವೂ ಕೂಡ ಜನರ ಮನಸ್ಸನ್ನು ಗೆದ್ದಿತ್ತು. ಆ ಕಾಲಕ್ಕೆ 97 ಅತಿ ಹೆಚ್ಚು ಕಲೆಕ್ಷನ್ ಮಾಡಿದಂಥ ಸಿನಿಮಾ ಅಮೃತ ವರ್ಷಿಣಿ ಅನ್ನೋದು ಕೂಡ ನಿಜ. ದಿನೇಶ್ ಬಾಬು ಅವರು ಈ ಸಿನಿಮಾಕ್ಕೆ ಆಕ್ಷನ್, ಕಟ್, ಚಿತ್ರಕಥೆಯನ್ನು ಕೂಡ ಅವರೇ ಬರೆದಿದ್ದರು. ಇದಕ್ಕಿಂತ ಹಿಂದೇನೆ ಅಂದರೆ 97 ಹಿಂದೇನೆ ಇವರು ಅಮೃತ ವರ್ಷಿಣಿ ಸಿನಿಮಾಕ್ಕೆ ತಯಾರಿಯನ್ನು ಮಾಡಿಕೊಂಡಿರ್ತಾರೆ. ಅಂದರೆ 80ರ ಸಂದರ್ಭದಲ್ಲೇ ಅಮೃತ ವರ್ಷಿಣಿ ಕಥೆಯನ್ನು ಮಾಡಿಟ್ಕೊಂಡಿರ್ತಾರೆ. ಇದನ್ನು ಸಿನಿಮಾ ಮಾಡಬೇಕು ಅನ್ನುವ ಒಂದು ವಿಚಾರವನ್ನು ತಲೆಯಲ್ಲಿಟ್ಕೊಂಡು 96-97 ಅವರು ಈ ಸಿನಿಮಾವನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಆಗ ಅಂದರೆ ಸುಮಾರು 1980ರ ಸಂದರ್ಭದಲ್ಲಿ ನಮಗೆಲ್ಲ ಗೊತ್ತಿರುವ ಹಾಗೆ ಸುಹಾಸಿನಿ ಅವರು ಜನಪ್ರಿಯ ನಟಿಯಾಗಿದ್ದರು. ಜನಪ್ರಿಯ ನಟಿ ಸುಹಾಸಿನಿ ಅವರ ತಂಡದ ಜೊತೆಗೆ ಅಮೃತ ವರ್ಷಿಣಿ ಸಿನಿಮಾ ಮಾಡಬೇಕು ಅನ್ನೋದು ದಿನೇಶ್ ಬಾಬು ಅವರ ಇಚ್ಛೆ ಆಗಿತ್ತು. ಹಾಗಾಗಿ 1987-88 ಸಂದರ್ಭದಲ್ಲಿ ಅಮೃತ ವರ್ಷಿಣಿ ಕಥೆಯನ್ನು ಅವರು ಸುಹಾಸಿನಿ ಅವರ ಜೊತೆಗೆ ಹಂಚಿಕೊಳ್ತಾರೆ. ಅಂದರೆ ಅಮೃತ ವರ್ಷಿಣಿ ಕಥೆಯನ್ನು ಸುಹಾಸಿನಿ ಅವರ ಜೊತೆಗೆ ಹೇಳ್ತಾ ಹೋದ ಹಾಗೆ ಅವರಿಗೆ ಆಮೇಲೆ ಏನಾಯಿತು ಅಂತ ಹೇಳಿದ್ರೆ, ಕಥೆಯನ್ನು ಹೇಳ್ತಾ ವಿಷ್ಣುವರ್ಧನ್ ಮತ್ತು ಸುಹಾಸಿನಿ ಅವರ ಅಭಿನಯದ ಸುಪ್ರಭಾತ ಸಿನಿಮಾವನ್ನು ಅವರು ಮಾಡಬೇಕಾಗಿ ಬರುತ್ತೆ. ಸುಪ್ರಭಾತ ಸಿನಿಮಾ ಮಾಡ್ತಾರೆ, ಸಿನಿಮಾ ಬಿಡುಗಡೆ ಕೂಡ ಆಗುತ್ತೆ. ಬಿಡುಗಡೆ ಆಗಿ ಒಂದಷ್ಟು ಸಮಯದ ನಂತರ ದಿನೇಶ್ ಬಾಬು ಅವರು ಮೂಲತಃ ಕೇರಳದವರು, ಹಾಗಾಗಿ ಅವರು ಕೇರಳದಲ್ಲಿ ತಮ್ಮ ಯಾವುದೋ ಒಂದು ಕೆಲಸದಲ್ಲಿ ಇರಬೇಕಾದ್ರೆ ಸುಹಾಸಿನಿ ಅವರು ಅವ್ರಿಗೆ ಫೋನ್ ಮಾಡಿ ಒಂದು ಸಿನಿಮಾಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬರು ನಿರ್ಮಾಪಕರು ಒಂದು ಸ್ಕ್ರಿಪ್ಟ್ ಇದೆ, ಆ ಸ್ಕ್ರಿಪ್ಟ್ ಬಗ್ಗೆ ನಿಮ್ಮ ಜೊತೆ ಏನೋ ಮಾತಾಡಲಿಕ್ಕೆ ಕರೆದಿದ್ದಾರೆ ಬನ್ನಿ ಅಂತ ಹೇಳ್ತಾರೆ. ಆಗ ಅವರು ಜಯಶ್ರೀ ದೇವಿ ಅವರನ್ನು ಭೇಟಿಯಾಗ್ತಾರೆ. ಜಯಶ್ರೀ ದೇವಿ ಅವ್ರನ್ನ ಭೇಟಿ ಆದಮೇಲೆ ಸುಹಾಸಿನಿ ಅವರನ್ನು ಒಪ್ಪಿಸಿ ಅಮೃತ ವರ್ಷಿಣಿ ಸಿನಿಮಾಕ್ಕೆ ಚಾಲನೆಯನ್ನು ಕೊಡ್ತಾರೆ. ನಾವೀಗ ಕೇಳೋಣ ಸುಪ್ರಭಾತ ಚಿತ್ರದ ಗೀತೆ.

1998ರಲ್ಲಿ ಬಂದ ಸಿನಿಮಾ ಇದು ಸುಪ್ರಭಾತ. ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಚಿ ಉದಯ ಶಂಕರ್ ಅವರು ಬರೆದಿದ್ರು, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಹಾಡಿಗಿತ್ತು. ಕಲಾಭಾರತಿಯಲ್ಲಿ ದಿನೇಶ್ ಬಾಬು ಅವರ ಸಿನಿಮಾಗಳ ಕುರಿತಾಗಿ, ಅದರಲ್ಲೂ ಸ್ವಲ್ಪ ಇವತ್ತು ಹೆಚ್ಚಿಗೆ ನಾವು ಅಮೃತ ವರ್ಷಿಣಿ ಸಿನಿಮಾದ ಬಗ್ಗೆನೇ ಮಾತಾಡ್ತೀವಿ ಅಂತ ಹೇಳಬೇಕು. ದಿನೇಶ್ ಬಾಬು ಅವರು ಛಾಯಾಗ್ರಾಹಕರು, ನಟ, ನಿರ್ಮಾಪಕ, ನಿರ್ದೇಶಕರಾಗಿ ಕನ್ನಡ ಮತ್ತು ಮಲಯಾಳಂ ಚಿತ್ರರಂಗದಲ್ಲಿ ಸಾಕಷ್ಟು ಸಿನಿಮಾಗಳಿಗೆ ಕೆಲಸ ಮಾಡಿದ್ದಾರೆ. ಈಗಾಗಲೇ ಹೇಳಿದ ಹಾಗೆ ಅಮೃತ ವರ್ಷಿಣಿಯ ಕಥೆಯನ್ನು ಸುಹಾಸಿನಿಯವ್ರಿಗೆ ಹೇಳಬೇಕು ಅಂತ ಹೋಗ್ತಾರೆ. ಆ ಒಂದು ಸಿನಿಮಾದ ಬದಲಾಗಿ ಸುಪ್ರಭಾತ ಸಿನಿಮಾ ನಿರ್ದೇಶನ ಮಾಡ್ತಾರೆ. ಅದಾದ ಮೇಲೆ ಸುಪ್ರಭಾತ ಸಿನಿಮಾ ಕೂಡ ಬಿಡುಗಡೆ ಆಗಿರುತ್ತೆ. ನಿರ್ಮಾಪಕಿ ಜಯಶ್ರೀ ದೇವಿ ಅವರು ಬೇರೊಂದು ಸಿನಿಮಾವನ್ನು ಮಾಡಬೇಕು ಅಂತ ಇರ್ತಾರೆ. ಸುಪ್ರಭಾತ ಸಿನಿಮಾ ಬಿಡುಗಡೆಯಾಗಿ ಕೇರಳದಲ್ಲಿದ್ದಂತಹ ದಿನೇಶ್ ಬಾಬು ಅವರಿಗೆ ಸುಹಾಸಿನಿಯವರು ಫೋನ್ ಮಾಡ್ತಾರೆ. ಒಬ್ಬರು ಕ್ಯಾಮ್ರಾಮ್ಯಾನ್ ಕಮ್ ಡೈರೆಕ್ಟರ್ ಆಗಿರುವಂಥ ಅವರನ್ನು ನಿರ್ಮಾಪಕರು ಜಯಶ್ರೀ ದೇವಿ ಅವರು ಹುಡುಕ್ತಾ ಇದ್ದಾರೆ ಅಂತ ಹೇಳಿದಾಗ, ಯಾಕಂದರೆ ಜಯಶ್ರೀ ದೇವಿ ಅವ್ರ ಹತ್ರ ಬೇರೆ ಒಂದು ಸಿನಿಮಾ ಸ್ಕ್ರಿಪ್ಟ್ ಇರುತ್ತೆ. ಆ ಸ್ಕ್ರಿಪ್ಟನ್ನು ದಿನೇಶ್ ಬಾಬು ಅವ್ರ ಜೊತೆಗೆ ಅವರು ಶೇರ್ ಮಾಡ್ತಾರೆ. ಆದರೆ ಆ ಒಂದು ಕಥೆ ದಿನೇಶ್ ಬಾಬು ಅವ್ರಿಗೆ ಹಿಡಿಸೋದಿಲ್ಲ. ಆಗ ಅವರು, ನನ್ನ ಹತ್ರನೇ ಒಂದು ಚೆನ್ನಾಗಿರುವಂಥ ಕಥೆ ಇದೆ ಅಂತ ಹೇಳಿ ಅಮೃತ ವರ್ಷಿಣಿ ಕಥೆಯನ್ನು ನಿರ್ಮಾಪಕಿ ಜಯಶ್ರೀ ದೇವಿ ಅವರಿಗೆ ಹೇಳ್ತಾರೆ. ಅಮೃತ ವರ್ಷಿಣಿಯ ಕಥೆ ಜಯಶ್ರೀ ದೇವಿ ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಡುತ್ತೆ. ಹಾಗಾಗಿ ಅವರು ಕೂಡ ಸುಹಾಸಿನಿ ಅವರನ್ನು ಒಪ್ಪಿಸಿ ಅಮೃತ ವರ್ಷಿಣಿ ಸಿನಿಮಾಕ್ಕೆ ಒಂದು ಚಾಲನೆಯನ್ನು ಕೊಡ್ತಾರೆ. ಸಿನಿಮಾ ಶೂಟಿಂಗ್ ಎಲ್ಲ ಮಾಡ್ತಾರೆ. ಎಲ್ಲ ಮುಗಿದ ಮೇಲೆ ಅದರದ್ದೊಂದು ಫಸ್ಟ್ ಕಾಪಿ ಅಂತ ರೆಡಿ ಆಗುತ್ತೆ. ರೆಡಿ ಆದಮೇಲೆ ಸಿನಿಮಾ ಕ್ಷೇತ್ರದಲ್ಲಿ ಇರುವಂಥ ಒಂದಷ್ಟು ಜನರನ್ನು ಕರೆದು ಆ ಸಿನಿಮಾವನ್ನು ತೋರಿಸುವಂಥದ್ದು ಒಂದು ವಾಡಿಕೆ ಸಂಪ್ರದಾಯ. ಹೀಗೆ ಸಿನಿಮಾ ನಿರ್ಮಾಪಕರು ವಿತರಕರಿಗೆ ಅಮೃತ ವರ್ಷಿಣಿಯ ಫಸ್ಟ್ ಕಾಪಿಯನ್ನು ನೋಡಲಿಕ್ಕೆ ಕರೆದು ತೋರಿಸ್ತಾರೆ. ಸಿನಿಮಾ ನೋಡಿದ್ಮೇಲೆ ಹೇಳ್ತಾರೆ, ಒಂದಷ್ಟು ಜನ ಏನು ಹೇಳ್ತಾರೆ, ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಅಷ್ಟೊಂದು ಚೆನ್ನಾಗಿಲ್ಲ, ಈ ಕ್ಲೈಮ್ಯಾಕ್ಸನ್ನು ನೀವು ಚೇಂಜ್ ಮಾಡಿ, ಸಿನಿಮಾದ ಕ್ಲೈಮ್ಯಾಕ್ಸ್ ನೀವು ಚೇಂಜ್ ಮಾಡದಿದ್ರೆ ಈ ಫಿಲ್ಮು ಒಂದು ವಾರ ಕೂಡ ಓಡೋದಿಲ್ಲ ಅಂತ ಹೇಳ್ತಾರಂತೆ. ಆದರೆ ಪ್ರೊಡ್ಯೂಸರ್ ಜಯಶ್ರೀ ದೇವಿ ಅವರು ಇದನ್ನು ಒಪ್ಕೊಳ್ಳೋದಿಲ್ಲ. ನೋಡಿ, ಇದು ನಮ್ಮ ಸಿನಿಮಾ, ನಾವು ಮಾಡಿದ್ದೇವೆ, ಇದೇ ಕ್ಲೈಮ್ಯಾಕ್ಸ್ ಇರುತ್ತೆ, ಇದನ್ನು ನಾವು ಚೇಂಜ್ ಮಾಡೋದಿಲ್ಲ ಅಂತ ಹೇಳಿ ಒಂದು ದೃಢ ನಿರ್ಧಾರವನ್ನು ತಗೊಳ್ತಾರೆ. ಆದರೆ ಸಿನಿಮಾ ಬಹಳ ಸೂಪರಾಗಿ ಯಶಸ್ವಿಯಾಗಿ ಜನರ ಮೆಚ್ಚುಗೆಗೆ ಪಾತ್ರವಾಗುತ್ತೆ. ಅಮೃತ ವರ್ಷಿಣಿ ಸಿನಿಮಾದ ಆ ಕ್ಲೈಮ್ಯಾಕ್ಸೇ ಹೈಲೈಟ್ ಆಗುತ್ತೆ. ಕ್ಲೈಮ್ಯಾಕ್ಸಿಂದಾನೇ ಸಿನಿಮಾ ಸೂಪರ್ ಹಿಟ್ ಕೂಡ ಆಗುತ್ತೆ. ಹೀಗೆ ಅಮೃತ ವರ್ಷಿಣಿ ಸಿನಿಮಾ ಸೂಪರ್ ಹಿಟ್ ಆದಮೇಲೆ ಸುಹಾಸಿನಿ ಅವರ ಮೂಲಕ ದಿನೇಶ್ ಬಾಬು ಅವರು ಅವರಿಗೆ ಮಣಿರತ್ನಂ ಸರ್ ಅವರು ಕೂಡ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಅಮೃತ ವರ್ಷಿಣಿ ಸಿನಿಮಾ ತುಂಬ ಚೆನ್ನಾಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿ ದಿನೇಶ್ ಬಾಬು ಅವರ ಕುರಿತಾಗಿ ಮಣಿರತ್ನಂ ಅವರು ಕೂಡ ಮೆಚ್ಚುಗೆಯ ಮಾತುಗಳನ್ನು ವ್ಯಕ್ತಪಡಿಸ್ತಾರೆ. ಆಗ ದಿನೇಶ್ ಬಾಬು ಅವರು ಕೇಳ್ತಾರೆ, ಸರ್ ಈ ಸಿನಿಮಾಗೆ ಸಂಬಂಧಪಟ್ಟಾಗಿ ಏನಾದರೂ ಮೈನಸ್ ಪಾಯಿಂಟ್ಸ್ ಇದ್ದರೆ ಹೇಳಿ ಅಂತ ಹೇಳಿದಾಗ, ಇಲ್ಲ ಇಲ್ಲ, ಆ ಥರದ ಮೈನಸ್ ಪಾಯಿಂಟ್ಸ್ ಅಮೃತ ವರ್ಷಿಣಿ ಸಿನಿಮಾದಲ್ಲಿ ಯಾವುದೂ ಇಲ್ಲ, ಎಲ್ಲನೂ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳಿದಾಗ ತುಂಬಾ ಖುಷಿಯಾಯಿತು ಅಂತ ಕೂಡ ಹೇಳಲಾಗುತ್ತೆ. ಇನ್ನು ರಮೇಶ್ ಅರವಿಂದ್ ಅವರು ಸಿನಿಮಾದಲ್ಲಿ ಇರುವಂಥದ್ದು, ಆ ಸಿನಿಮಾದ ಪಾತ್ರ ಏನಿದೆಯಲ್ಲ, ಕ್ಯಾಮ್ರಾ ಆಫ್ ಆದಮೇಲೂ ಕೂಡ ನಾನು ಆ ಪಾತ್ರದಿಂದ ಹೊರಗಡೆ ಬರೋದಕ್ಕೆ ಸಾಧ್ಯವೇ ಆಗಲಿಲ್ಲ ಅಂಥ ಒಂದು ಪರಕಾಯ ಪ್ರವೇಶ ಅನ್ನಬೇಕು. ಅಮೃತ ವರ್ಷಿಣಿ ಸಿನಿಮಾದಲ್ಲಿ ಕೊಲೆ ಮಾಡಿ ಶರತ್ ಬಾಬು ಅವರು ತೀರ್ಕೊಂಡ ಮೇಲೆ ಆ ವಿಷಯವನ್ನು ಹೇಳಬೇಕಾಗಿತ್ತಲ್ಲ, ಆಗ ಅವರು ಪ್ರೆಗ್ನೆಂಟ್ ಆಗಿರ್ತಾರೆ, ಆ ಸುದ್ದಿಯನ್ನು ಹೇಳುವಂಥದ್ದು ಇದೆಲ್ಲನೂ ಕೂಡ ನನಗೆ ಸಿನಿಮಾದಲ್ಲಿ ಕ್ಯಾಮ್ರಾ ಆಫ್ ಆದರೂ ಕೂಡ ಮತ್ತೆ ಮತ್ತೆ ಕಾಡ್ತಾನೆ ಇತ್ತು ಅಂತ ಕೂಡ ರಮೇಶ್ ಅರವಿಂದ್ ಅವರು ಹಂಚಿಕೊಂಡಿರುವಂಥ ವಿಷಯ ಅನೇಕ ಸಂದರ್ಶನಗಳಲ್ಲಿ ಬಂದಿದೆ. ಹೀಗೆ ಒಂದು ಯಶಸ್ವಿ ಸಿನಿಮಾ ತೆಗೆಯೋದಕ್ಕೆ ದಿನೇಶ್ ಬಾಬು ಅವರು ಪಟ್ಟಂಥ ಶ್ರಮ ಎಲ್ಲವೂ ಕೂಡ ಸಿನಿಮಾ ಹಿಟ್ ಆದಾಗ ತುಂಬ ಖುಷಿಯಾಗುತ್ತೆ. ಸಕ್ಸಸ್ಫುಲ್ ಸಿನಿಮಾ ಇವತ್ತಿಗೂ ಕೂಡ ಅಮೃತ ವರ್ಷಿಣಿ ಸಿನಿಮಾದ ಎಲ್ಲ ಹಾಡುಗಳು ಕೂಡ ಮತ್ತೆ ಮತ್ತೆ ಕೇಳಬೇಕು ಅಂತಲೇ ಅನಿಸುತ್ತೆ. ಲಾಲಿ ಚಿತ್ರದ ಹಾಡು ರಾಜೇಶ್ ಕೃಷ್ಣನ್ ಮತ್ತು ಚಿತ್ರ ಅವರ ಧ್ವನಿಯಲ್ಲಿದೆ. ಕೆ ಕಲ್ಯಾಣ್ ಅವರು ಬರೆದ ಗೀತೆಗೆ ವಿ ಮನೋಹರ್ ಅವರ ಸಂಗೀತ.

ದಿನೇಶ್ ಬಾಬು ಅವರು ಕರ್ನಾಟಕ ಮತ್ತು ಕೇರಳದ ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ. ಛಾಯಾಗ್ರಾಹಕರಾಗಿ, ನಿರ್ಮಾಪಕ, ನಟ, ಚಿತ್ರ ಕಥೆಗಾರರಾಗಿ ಅವರು ಕೆಲಸ ಮಾಡಿದರೂ ಕೂಡ ಕನ್ನಡ ಸಿನಿಮಾ ಕ್ಷೇತ್ರದಲ್ಲಿ ಸಾಕಷ್ಟು ಜನಪ್ರಿಯ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಛಾಯಾಗ್ರಾಹಕರಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಿರ್ದೇಶಕರಾಗಿ ಅವರು ಒಂದಷ್ಟು ಸಿನಿಮಾಗಳನ್ನು ನೀಡಿದ್ದಾರೆ. ಸಿನಿಮಾದಲ್ಲಿ ಅವರ ವೃತ್ತಿ ಜೀವನ ಛಾಯಾಗ್ರಾಹಕರಾಗಿ ಆರಂಭ ಆಯಿತು. ಸಾಕಷ್ಟು ಸಿನಿಮಾಗಳಲ್ಲಿ ಛಾಯಾಗ್ರಹಣದಲ್ಲಿ ಒಳ್ಳೆಯ ಪ್ರತಿಭೆಯನ್ನು ಅವರು ಪ್ರದರ್ಶನ ಮಾಡಿದ್ದಾರೆ. ಇನ್ನು ನಿರ್ದೇಶಕರಾಗಿ ಸುಪ್ರಭಾತ, ಆಮೇಲೆ ಇದು ಸಾಧ್ಯ, ಇನ್ಸ್ಪೆಕ್ಟರ್ ವಿಕ್ರಮ್ ಸೇರಿದ ಹಾಗೆ ಬಹಳಷ್ಟು ಒಳ್ಳೊಳ್ಳೆಯ ಸಿನಿಮಾಗಳನ್ನು ಕೊಟ್ಟಿರುವಂಥ ದಿನೇಶ್ ಬಾಬು ಅವರು ಇತ್ತೀಚೆಗೆ ಮತ್ತೆ ಬೇರೆ ಬೇರೆ ಸಿನಿಮಾಗಳ ಒಂದು ನಿರ್ದೇಶನಗಳಲ್ಲಿ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಸುಪ್ರಭಾತ, ಇನ್ಸ್ಪೆಕ್ಟರ್ ವಿಕ್ರಮ್, ಲಾಲಿ, ಅಮೃತ ವರ್ಷಿಣಿ, 48 ಗಂಟೆಗಳಲ್ಲಿ ಚಿತ್ರೀಕರಣ ಮಾಡಿದಂತಹ ಸಿನಿಮಾ ಇದು ಸಾಧ್ಯ, ಹಾಗೆ ಮಿಸ್ಟರ್ ಗರಗಸ, ಎರಡನೇ ಮದುವೆ ಸೇರಿದ ಹಾಗೆ ಸೂಪರ್ ಹಿಟ್ ಸಿನಿಮಾಗಳನ್ನು ಕನ್ನಡಕ್ಕೆ ಕೊಟ್ಟಿದ್ದಾರೆ. ಪ್ರಿಯಾಂಕಾ ಮತ್ತು ಪ್ರೀತಿ ಕೇಳಿ ಸ್ನೇಹ ಕಳೆದುಕೊಳ್ಳಬೇಡಿ ಎನ್ನುವಂತಹ ಸಿನಿಮಾಗಳನ್ನು ಕೂಡ ದಿನೇಶ್ ಬಾಬು ಅವರ ನಿರ್ದೇಶನದಲ್ಲಿ ನಾವು ಗಮನಿಸಬಹುದು. ಕಲಾಭಾರತಿ ಕಾರ್ಯಕ್ರಮದ ಕೊನೆಯಲ್ಲಿ ಪಾಂಡುರಂಗ ವಿಠಲ ಚಿತ್ರದ ಹಾಡನ್ನು ನಾವು ಕೇಳೋಣ. ಹೇಮಂತ್ ಹಾಗೂ ಚಿತ್ರ ಅವರ ಧ್ವನಿ, ಸಾಹಿತ್ಯ ಹಾಗೂ ಸಂಗೀತ ವಿ ರವಿಚಂದ್ರನ್ ಅವರದ್ದು. ಈ ಹಾಡಿನ ಜೊತೆಗೆ ದಿನೇಶ್ ಬಾಬು ಅವರನ್ನು ಕುರಿತಾದ ಕಲಾಭಾರತಿ ಕಾರ್ಯಕ್ರಮ ಮುಕ್ತಾಯಾಗುತ್ತೆ. ಸರಿಯಾಗಿ 12 ಗಂಟೆಗೆ ಪ್ರದೇಶ ಸಮಾಚಾರ, ಧಾರವಾಡ ಕೇಂದ್ರದ ಸಹ ಪ್ರಸಾರ. 12:05 ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ.

0: ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಶಮಿತಾ ಮಲ್ನಾಡ್. ನಾನ್ ಕೇಳ್ತಾ ಇರ್ತೀನಿ ಯಾವಾಗ್ಲೂ ಬೆಂಗಳೂರು ವಿವಿಧ ಭಾರತಿ 102.9 FM. ನನ್ಗೆ ಇಷ್ಟ ಆಗೋದು ಇಲ್ಲಿ ನಡ್ಸ್ಕೊಡುವಂತಹ ಪ್ರತಿಯೊಬ್ಬ ಆರ್ ಜೆ ಬಹಳ ಸ್ಪಷ್ಟವಾಗಿ ಕನ್ನಡನ ಮಾತಾಡ್ತಾರೆ. ಜೊತೆನಲ್ಲಿ ಯಾವ ಹಾಡು, ಯಾವ ಸಿನಿಮಾ ಅದು, ಯಾರ್ ಬರ್ದಿರೋದು, ಯಾರ್ ಹಾಡಿರೋದು, ಇವೆಲ್ಲವನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರ್ತಾರೆ. ನಾನ್ ಯಾವಾಗ್ಲೂ ಕೇಳ್ತಾ ಇರ್ತೀನಿ ವಿವಿಧ ಭಾರತಿ, ನೀವು ಕೇಳಿ ವಿವಿಧ ಭಾರತಿ.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಪ್ರಕಟಿತ ಕರಡು ಮತದಾರರ ಪಟ್ಟಿಯಲ್ಲಿ ಸ್ಥಾನ ಪಡೆಯದೇ ಇರುವ ಮತದಾರರು ಅರ್ಜಿ ನಮೂನೆ 6 ಭರ್ತಿ ಮಾಡಿ ಹೊಸದಾಗಿ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಿಕೊಳ್ಳಬಹುದು ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನುಪಕುಮಾರ್ ಬೆಂಗಳೂರಿನ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. 4,46,00,000 ಜನ ಕರಡು ಮತದಾರರ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದು 1,08,00,000 ಜನ ಪಟ್ಟಿಯಿಂದ ಹೊರಗುಳಿದಿದ್ದಾರೆ. ಸೆಪ್ಟೆಂಬರ್ 23 ಒಳಗೆ ಅರ್ಜಿ ಸಲ್ಲಿಸಲು ಅವಕಾಶವಿದೆ ಎಂದರು. 2016 ಆಗಸ್ಟ್ 25 ಪ್ರಾರಂಭವಾದ ಯುನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಯುಪಿಐ ವಹಿವಾಟಿನ ಪ್ರಮಾಣ ಇಂದಿಗೆ 13,000 ಪಟ್ಟು ಬೆಳೆದಿದೆ. ಡಿಜಿಟಲ್ ಪೇಮೆಂಟ್ ಸೇವೆ ಯಶಸ್ವಿ 1 ಇಂದಿಗೆ ಪೂರ್ಣಗೊಳಿಸಿತು. ಪ್ರಧಾನಮಂತ್ರಿಯವರು ಯೋಜನೆಯ ಯಶಸ್ಸಿಗೆ ಹರ್ಷ ವ್ಯಕ್ತಪಡಿಸಿದ್ದಾರೆ. ಭಾರತದ ಡಿಜಿಟಲ್ ಪಾವತಿ ಪರಿಸರ ವ್ಯವಸ್ಥೆಯ ಬೆನ್ನೆಲುಬಾಗಿ ಯುಪಿಐ ಹೊರಹೊಮ್ಮಿದೆ. 11 ದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಗಡಿಯಾಚೆಗಿನ ಡಿಜಿಟಲ್ ಪಾವತಿಗಳನ್ನು ಸಹ ಯುಪಿಐ ಸಕ್ರಿಯಗೊಳಿಸಿದೆ. ಡಿಜಿಟಲ್ ಪೇಮೆಂಟ್ ಯುಪಿಐ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಇಂಡಿಯನ್ ಬ್ಯಾಂಕ್ ಧಾರವಾಡ ಶಾಖೆಯ ಗ್ರಾಹಕ ಸೇವಾ ಸಹಯೋಗಿ ಅಜಿತ್ ಕಾಶಿಕರ್.
1: ಭಾರತ ಸರ್ಕಾರದ ಯೋಜನೆಯಾದ ವಿದ್ಯುನ್ಮಾನ ಹಣ ಪಾವತಿ ವಿಧಾನ ಇಂದು ನಮ್ಮೆಲ್ಲರ ಜೀವನದಲ್ಲಿ ಹಾಸುಹೊಕ್ಕಾಗಿದೆ. ಸಾಮಾನ್ಯ ಬ್ಯಾಂಕ್ ಅಕೌಂಟ್ ಹಾಗೂ ಇಂಟರ್ನೆಟ್ ಸೌಲಭ್ಯ ಉಳ್ಳ ಸ್ಮಾರ್ಟ್ಫೋನ್ನಿಂದ ಇಂದು ನಾವು 1,00,000 ರೂಪಾಯಿ ವರೆಗಿನ ಮೊತ್ತಗಳನ್ನು ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಯುಪಿಐ ಮೂಲಕ ಪಾವತಿಸಬಹುದಾಗಿದೆ. ಕೇಂದ್ರ ಸರ್ಕಾರಿ ಸಂಸ್ಥೆ ಎನ್ಪಿಸಿಐ ಸಹಯೋಗದೊಂದಿಗೆ ಭೀಮ್ ಅಪ್ಲಿಕೇಶನ್ ಮುಂಚೂಣಿಯಲ್ಲಿದೆ. ಖಾಸಗಿ ಆಪ್ಗಳಾದ ಫೋನ್ ಪೇ, ಗೂಗಲ್ ಪೇ, ಮೊಬಿಕ್ವಿಕ್ ಗಳು ಕೂಡ ಜನರನ್ನು ತುಂಬಾ ಹಂತದಲ್ಲಿ ತಲುಪಿವೆ. ಇಂದು ಜನಸಾಮಾನ್ಯರು ದಿನನಿತ್ಯದ ಅಗತ್ಯ ವಸ್ತುಗಳನ್ನು ಖರೀದಿಸಲು ಅಕ್ಕಪಕ್ಕದ ಅಂಗಡಿಗಳಲ್ಲೂ, ಮಾಲ್ಗಳಲ್ಲೂ ಹಾಗೂ ಇತರೆಲ್ಲೆಡೆ ಫೋನ್ ಪೇ, ಗೂಗಲ್ ಪೇ, ಇತರೆ ಯುಪಿಐ ಆಪ್ಗಳನ್ನು ಬಳಸುತ್ತಿದ್ದಾರೆ. ಚಾಲ್ತಿ ಖಾತೆ ಹೊಂದಿರುವ ಅಂಗಡಿಕಾರರು, ಸಂಸ್ಥೆಗಳು, ಇತರೆಲ್ಲರೂ ಬ್ಯಾಂಕ್ ಹಾಗೂ ಅಗ್ರಿಗೇಟರ್ಗಳಿಂದ ನೀಡಲ್ಪಟ್ಟ ಕ್ಯೂಆರ್ ಕೋಡ್ನೊಂದಿಗೆ ಹಣ ಸ್ವೀಕರಿಸುತ್ತಿದ್ದಾರೆ. ಖಾತೆ ಸಂಖ್ಯೆ, ಎಟಿಎಂ ಕಾರ್ಡ್ ನಂಬರ್, ಪಿನ್ ನಂಬರ್, ಒಟಿಪಿಗಳನ್ನು ನಾವು ಯಾರೊಂದಿಗೂ ಹಂಚಿಕೊಳ್ಳಬಾರದು.
0: 2025-26 ಆರ್ಥಿಕ ವರ್ಷದಲ್ಲಿ 10,30,000 ಹೆಚ್ಚು ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವ 10,20,00,000 ಹೆಚ್ಚು ವಿದ್ಯಾರ್ಥಿಗಳಿಗೆ ಪಿಎಂ ಪೋಷಣ್ ಯೋಜನೆ ಪ್ರಯೋಜನವಾಗಿದೆ. ವಿಶ್ವದ ಅತಿದೊಡ್ಡ ಶಾಲಾ ಮಕ್ಕಳ ಮಧ್ಯಾಹ್ನದ ಬಿಸಿಯೂಟ ಕಾರ್ಯಕ್ರಮ ಇದಾಗಿದೆ. ಬುಡಕಟ್ಟು ಭಾಷೆಗಳು ನಶಿಸಿದರೆ ಕೇವಲ ಭಾಷೆಯಷ್ಟೇ ಅಲ್ಲ, ಸಮುದಾಯದ ಸಂಸ್ಕೃತಿ, ಪರಂಪರೆ ಹಾಗೂ ಪಾರಂಪರಿಕ ಜ್ಞಾನವು ನಷ್ಟವಾಗಲಿದೆ. ಹೀಗಾಗಿ ಬುಡಕಟ್ಟು ಭಾಷೆಗಳ ಡಿಜಿಟಲ್ ದಾಖಲಾತಿ, ಸಂರಕ್ಷಣೆ ಮತ್ತು ಪುನರುಜ್ಜೀವನಕ್ಕೆ ಆದ್ಯತೆ ನೀಡಬೇಕಿದೆ ಎಂದು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಖಾತೆ ಸಚಿವ ಟಿ ರಘುಮೂರ್ತಿ ಹೇಳಿದ್ದಾರೆ. ಮೈಸೂರಿನಲ್ಲಿ ನಾಳೆ ಸಮಾರೋಪಗೊಳ್ಳಲಿರುವ 3 ರಾಷ್ಟ್ರೀಯ ಸಮಾವೇಶದಲ್ಲಿ ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಕೇಂದ್ರ ಬುಡಕಟ್ಟು ವ್ಯವಹಾರಗಳ ರಾಜ್ಯ ಖಾತೆ ಸಚಿವರಾದ ದುರ್ಗಾದಾಸ್ ಉಯಿಕಿ, ಮೈಸೂರು ಹಾಗೂ ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ವಡೆಯರ್ ಸೇರಿದಂತೆ ವಿವಿಧ ಬುಡಕಟ್ಟು ಸಮುದಾಯಗಳ ಪ್ರತಿನಿಧಿಗಳು ಪಾಲ್ಗೊಂಡಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ದೇಶದ ಉನ್ನತ ಶಿಕ್ಷಣ ಸಂಸ್ಥೆಗಳು ಮತ್ತು ಪಾಲಿಟೆಕ್ನಿಕ್ಗಳ 21 ಮಾದರಿ ಶಿಕ್ಷಕರು ಬೋಧಕರಿಗೆ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆಯಂದು ಪ್ರದಾನಿಸಿ ಗೌರವಿಸಲಿದ್ದಾರೆ. ಉನ್ನತ ಶಿಕ್ಷಣ ಸಂಸ್ಥೆಗಳ 12 ಬೋಧಕರು, ರಾಜ್ಯ ವಿಶ್ವವಿದ್ಯಾಲಯಗಳ 5 ಹಾಗೂ ಪಾಲಿಟೆಕ್ನಿಕ್ಗಳ 4 ಶಿಕ್ಷಕರು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕಣ್ಣುಗಳನ್ನು ದಾನ ಮಾಡಿ ದೃಷ್ಟಿಯನ್ನು ಉಡುಗೊರೆಯಾಗಿಸಿ ಜೀವನ ಪರಿವರ್ತಿಸಿ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ನೇತ್ರದಾನ ದಿನವನ್ನು ಆಚರಿಸಲಾಗುತ್ತಿದೆ. ಖ್ಯಾತ ನಟ ದಿವಂಗತ ಪುನೀತ್ ರಾಜ್ಕುಮಾರ್ ಆಶಯದಂತೆ ಬದುಕಿದ್ದಾಗಲೇ ಕಣ್ಣು, ಅಂಗಾಂಗ ಮತ್ತು ದೇಹದಾನಕ್ಕೆ ವಾಗ್ದಾನ ಮಾಡುವಂತೆ ರಾಜ್ಯಾದ್ಯಂತ ಜನಜಾಗೃತಿ ಮೂಡಿಸಲಾಗುತ್ತಿದೆ. ಓಣಂ ಹಬ್ಬ ಕೇರಳದಲ್ಲಿ ಮಲಯಾಳಂ ಹೊಸ ವರ್ಷಾಚರಣೆ ಹಾಗೂ ಬಲಿಚಕ್ರವರ್ತಿಯನ್ನು ಸ್ವಾಗತಿಸಲು ಆಚರಿಸಲಾಗುವ 10 ಸುಗ್ಗಿಯ ಮತ್ತು ಸಾಂಸ್ಕೃತಿಕ ಹಬ್ಬ ಭರದ ಸಿದ್ಧತೆಗಳು ಆರಂಭವಾಗಿದ್ದು ನಾಳೆ ತಿರು ಓಣಂ ಮೂಲಕ ಹಬ್ಬದ ಆಚರಣೆ ಸಂಪನ್ನವಾಗಲಿದೆ. ರಾಜ್ಯಾದ್ಯಂತ ಸೆಪ್ಟೆಂಬರ್ 12ರಂದು ನಿಗದಿಯಾಗಿದ್ದ ರಾಷ್ಟೀಯ ಲೋಕ್ ಅದಾಲತ್ ಸೆಪ್ಟೆಂಬರ್ 19ಕ್ಕೆ ಮುಂದೂಡಲಾಗಿದೆ ಎಂದು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ತಿಳಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10ಕ್ಕೆ.
2: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
3: ನಮಸ್ಕಾರ, ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ವಿವಿಧ ಭಾರತಿ ಚೂನ್ ಮಾಡಿ ಕೇಳ್ತಾ ಇದ್ರಾ 102.9 FM ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಪ್ರತಿ ಮಧ್ಯಾಹ್ನ 12:05 ನಂತರ ನೀವು ನಮಗೆ ಕರೆ ಮಾಡಬಹುದು. ಕರೆ ಮಾಡಿ ನಿಮ್ಮಿಷ್ಟದ ಹಾಡು ಯಾವುದು ಅಂತ ಹೇಳಿದ್ರೆ ನಿಮ್ಮಿಷ್ಟದ ಹಾಡು ವಿವಿಧ ಭಾರತಿಯಲ್ಲಿ ರೇಡಿಯೋದಲ್ಲಿ ಬರುತ್ತೆ. ನೀವು ನಮಗೆ ಕರೆ ಮಾಡಬೇಕು ಅನಿಸಿದ್ರೆ ನಮ್ಮ ದೂರವಾಣಿ ಸಂಖ್ಯೆಗಳನ್ನು ನೀವು ನೋಟ್ ಮಾಡಿಟ್ಕೊಳ್ಳಿ. 0800 ಬೆಂಗಳೂರು ಬಿಟ್ಟು ಹೊರಗಡೆಯಿಂದ ಕರೆ ಮಾಡುವಂಥವರು 0800 ಸೇರಿಸ್ಕೊಂಡು 2226 1257 0800 222 6 1257 ಇದೊಂದು ಸಂಖ್ಯೆ. ಈ ಸಂಖ್ಯೆಯ ಜೊತೆಗೆ ಮತ್ತೊಂದು ಸಂಖ್ಯೆ ಕೂಡ ಕೊಡ್ತಾ ಇದ್ದೇವೆ, 0800 222 6 1257. ಈ ಎರಡು ಸಂಖ್ಯೆಗಳಿಗೆ ನೀವು ಕರೆ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಕರೆ ವಿವಿಧ ಭಾರತಿಗೆ ಸಿಕ್ಕಿದ್ರೆ ನಿಮ್ಮ ಹಾಡು ವಿವಿಧ ಭಾರತಿಯಲ್ಲಿ ಪ್ರಸಾರವಾಗುತ್ತೆ. 12:05 ನಂತರ ಪ್ರತಿ ಮಧ್ಯಾಹ್ನ ಭಾನುವಾರವನ್ನು ಹೊರತುಪಡಿಸಿ ದೊಡ್ಡವರಿಗಾಗಿ ಕರೆಗೊಂದು ಹಾಡು ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಹಾಗೆ ಭಾನುವಾರ ಮಾತ್ರ ಮಕ್ಕಳಿಗಾಗಿ ವಿಶೇಷವಾಗಿ ಪ್ರಸಾರ ಆಗುವಂಥ ಕರೆಗೊಂದು ಹಾಡು ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೀವು ಕೂಡ ಕರೆ ಮಾಡಿ ನಿಮ್ಮಿಷ್ಟದ ಹಾಡನ್ನು ವಿವಿಧ ಭಾರತಿಯಲ್ಲಿ ಕೇಳಿ.

0: ಜೇನಿನ ಹೊಳೆ ಚಿತ್ರದ ಗೀತೆ ನೀವೀಗ ಕೇಳಿದ್ರಿ. ಹಾಡಿಗೆ ದನಿಯಾಗಿದ್ರು ರಮೇಶ್ ಚಂದ್ರ, ರಾಜೇಶ್ ಮತ್ತು ಚಿತ್ರ ಅವರು, ಕೆ ಕಲ್ಯಾಣ್ ಅವರು ಬರೆದ ಗೀತೆಗೆ ರಾಜೇಶ್ ರಾಮನಾಥ್ ಅವರ ಸಂಗೀತ ಸಂಯೋಜನೆ ಇತ್ತು. 12:11:25 ಸಮಯ ಆಗಿದೆ ಕರೆಗೊಂದು ಹಾಡು ಕಾರ್ಯಕ್ರಮದ ಮೊದಲ ಕರೆ. ನಮಸ್ಕಾರ.
1: ನಮಸ್ಕಾರ ಮೇಡಮ್ ಅವರೇ,
0: ಹೇಳಿ.
1: ನಮ್ಮ ಹೆಸರು ದೇವೇಂದ್ರ ಕುಮಾರ್ ಅಂತ ಹೇಳಿ, ದೇವೇಂದ್ರ ಕುಮಾರ್ ಅಂತ ಹೇಳಿ. ದಾವಣಗೆರೆಯಿಂದ ಮಾತಾಡ್ತಾ ಇದ್ದೀನಿ ಮೇಡಮ್ ಅವರೇ.
0: ದಾವಣಗೆರೆಯಿಂದ ದೇವೇಂದ್ರ ಕುಮಾರ್ ಅವ್ರು ಮಾತಾಡ್ತಾ ಇರೋದು. ಯಾವ ಹಾಡು ಬೇಕು
1: ನಮಗೆ? ಅಪರಂಜಿ ಚಿತ್ರದಿಂದ
0: ಹೇಳಿ.
1: ಮೋಹನ ಮುರಳಿಯ ನಾದಲ್ಲಿ ವಾಣಿ ಜೇರಮ್ಮ ಹೇಳಿದಾರೆ ಮೇಡಮ್ ಅವರೇ.
0: ಹಾಡಿರುವಂತ ಹಾಡು ಬೇಕು.
1: ಮೇಡಮ್ ಅವರೇ,
0: ಏನ್ ಮಾಡ್ತೀರಾ ದೇವೇಂದ್ರ ಕುಮಾರ್ ಅವರು?
1: ನಾವು ಇಲ್ಲಿ ಅಗ್ರಿಕಲ್ಚರ್ ಮಾಡ್ತೀವಿ ಮೇಡಮ್ ಅವರೇ.
0: ಏನೆಲ್ಲ
1: ರಿಟರ್ನ್? NRI.
0: ಎಲ್ಲಿದ್ರಿ, ಯಾವ ದೇಶದಲ್ಲಿದ್ರಿ?
1: ಸೌದಿ ಅರೇಬಿಯಾದಲ್ಲಿ ಇದ್ದೆ ಮೇಡಮ್ ಅವರೇ.
0: ಎಷ್ಟು ವರ್ಷ?
1: ಸುಮಾರು 2002-2018 ತನಕ ಇದ್ದೆ ಮೇಡಮ್ ಅವರೇ.
0: ಹೇಗಿತ್ತು ಸರ್ ಅಲ್ಲಿಯ ಅನುಭವ?
1: ಅನುಭವ ಬಹಳ ಡಿಫ್ರೆಂಟ್ ಮೇಡಮ್ ಅವರೇ. ವೆರಿ ಹಾಟ್ ಆಫ್ ಸೀಸನ್ ಅಲ್ಲಿ, ಕೂಲ್ ಸೀಸನ್ ಅಲ್ಲಿ ವೆರಿ ಕೂಲ್ಡ್ ಈ ತರ ಅಲ್ಲ.
0: ಅಲ್ಲಿ ಏನ್ ಕೆಲಸ ಮಾಡ್ತಾ ಇದ್ರಿ ಅಂತ ಹೇಳಿಕ್ಕಾದ್ರೆ ಹೇಳಿ, ಇಲ್ಲ ಅಂದ್ರೆ ತೊಂದ್ರೆ ಇಲ್ಲ.
1: ನಾನು ಫ್ಯಾಕ್ಟ್ರಿ ಅಲ್ಲಿ ಬಿಲ್ಡಿಂಗ್ ಮೆಟೀರಿಯಲ್ ಪ್ರಾಡಕ್ಟ್ ಇತ್ತು ಮೇಡಮ್, ಅದರಲ್ಲಿ ಇಂಜಿನಿಯರ್ ಆಗಿದ್ದೆ ಮೇಡಮ್. ಅದೊಂಥರ ಎಕ್ಸ್ಪೀರಿಯನ್ಸ್ ಮೇಡಮ್. ಅರಪೆಂಟ್ ಇದೆ ಲೈಫ್. ಹಲೋ,
0: ಹೇಗ ಅನ್ನಿಸ್ತದೆ ನಿಮ್ಗೆ ಅಲ್ಲಿ ಮತ್ತೆ ಇಲ್ಲಿಗೆ ವ್ಯತ್ಯಾಸಗಳನ್ನ ಗಮನಿಸಿದ್ರೆ ಒಂದ್ ಎರಡು ಹೇಳಿ ಸಾಕು, ಪರವಾಗಿಲ್ಲ.
1: ಅಂದ್ರೆ ಅಲ್ಲಿ ಇಲ್ಲೇನಪ್ಪ ಅಂದ್ರೆ ನಾವೆಲ್ಲ ಎಲ್ಲ ಸಿಗುತ್ತೆ, ಅಂದ್ರೆ ಸ್ವಲ್ಪ ಫೈನಾನ್ಸ್ ಪ್ರಾಬ್ಲಮ್ ಇರುತ್ತೆ. ಅಲ್ಲಿ ಫೈನಾನ್ಸ್ ಏನ್ ತೊಂದ್ರೆ ಇಲ್ಲ, ಲೈಫ್ ಅಷ್ಟೇನ್ ಚೆನ್ನಾಗಿರಲ್ಲ ಮೇಡಮ್. ಊಟದಾಗ್ಲಿ ಇರೋದಾಗ್ಲಿ, ನಮ್ ಕಲ್ಚರ್ ಅವ್ರ ಕಲ್ಚರ್ ಬಹಳ ಡಿಫ್ರೆನ್ಸ್ ಇದೆ ಮೇಡಮ್.
0: ಎಲ್ರು ಹೇಳೋದೇನಂದ್ರೆ ಸೌದಿನಲ್ಲಿ ಚಿನ್ನ ತುಂಬಾ ಅಗ್ಗ ಅಂತ. ಹೌದಾ, ನಿಜವಾಗ್ಲೂ ಹಾಗಿದ್ಯಾ? ಚಿನ್ನ ತುಂಬಾ ಕಡಿಮೆ
1: ಇಲ್ಲ ಮೇಡಮ್, ಅಂತೇನ್ ಅಗ್ಗ ಇಲ್ಲ. ಮೊದ್ಲು ಇತ್ತು, 2010-12 ತರಬಹುದಾಗಿತ್ತು, ಅಷ್ಟೊಂದು ಎಷ್ಟು ಬೇಕಾದ್ರು. ಇವಾಗೆಲ್ಲ ಸ್ವಲ್ಪ ಟ್ಯಾಕ್ಸಸ್ ಎಲ್ಲ ಜಾಸ್ತಿ ಆಗ್ಲಿ, ಹಂಗೇನಿಲ್ಲ, ಒಂದ್ 500,000 ಡಿಫ್ರೆನ್ಸ್ ಇರುತ್ತೆ. ಅವಾಗ ಮುಫ್ತ್ ಇತ್ತು, ತಗೊಂಬರ್ಬೇಕು ಎಷ್ಟು ಅಂತ. ಇವಾಗ ಎಷ್ಟು ತರಂಗಿಲ್ಲ, ಒಂದ್ 100 ಏನಾಯ್ತು ಅಷ್ಟೇ ಇವಾಗ ತಗೊಂಬರೋದು.
0: ಹಾಗೆ ಬದ್ಲಾಗಿದೆ ಎಲ್ಲ.
1: ಎಲ್ಲ ಟ್ಯಾಕ್ಸ್ ಎಲ್ಲ ಪೇಣ್, ಅದ್ರ ಅರ್ಧದಷ್ಟು ಟ್ಯಾಕ್ಸ್ ಇಲ್ಲೇ ಕಟ್ ಆಗ್ತದೆ. ಇಲ್ಲೇ ತಗೊಳ್ಬೇಕು, ಅಲ್ಲಿ ಏರ್ಪೋರ್ಟ್ ನಾಗ ಇಡದ್ರ ಅಂತಂದ್ರೆ ಟ್ಯಾಕ್ಸ್ ಎಲ್ಲ ಕಟ್ಬೇಕಾಗ್ತದೆ.
0: ನಿಜ.
1: ಅಂದ್ರೆ ಏನ್ 22 ಪ್ಯೂರ್ ಅಂದ್ರೆ 22 ಇರುತ್ತೆ ಅದು.
0: ಒರಿಜಿನಲ್
1: ಇಲ್ಲ ಅಂತರ ಕ್ವಾಲಿಟಿ ಚೆನ್ನಾಗಿರುತ್ತೆ. ಹಲೋ,
0: ಕೇಳಿಸ್ತಾ ಇದೆ ನಿಮ್ ಮಾತು.
1: ಕ್ವಾಲಿಟಿ ಚೆನ್ನಾಗಿರುತ್ತೆ ಇಲ್ಲೇ ತರ ಅಂತ. ಇಲ್ಲಿ ಕ್ವಾಲಿಟಿ ಇಲ್ಲ ಅನ್ನಂಗಿಲ್ಲ, ಕ್ವಾಲಿಟಿ ಇರುತ್ತೆ.
0: ಬೇರೆ ಬೇರೆ ಕ್ವಾಲಿಟೀಸ್ ಇಲ್ಲಿ, ಬೇರೆ ಬೇರೆ ತರ ಕ್ವಾಲಿಟಿ ಬೇರೆ ಬೇರೆ ಇರುತ್ತೆ. ಅಪರಂಜಿ ಬೇರೆ, 22 ಬೇರೆ ಹೇಳ್ಕೊಂಡು.
1: ಅಂದ್ರೆ ಏನ್ ಮೇಡಮ್, ನಮ್ದು ಏನಪ್ಪ ಅಂದ್ರೆ ನಮ್ದು ಇಂಡಿಯಾ ಕಲ್ಸಿ ಇದು ವಾತಾವರಣ ಕ್ಲೈಮೇಟ್ ಕಲ್ಚರ್ ಎಲ್ಲ ನಮ್ದು ಒರಿಜಿನಲ್. ನಮ್ದು ಎಷ್ಟಾಗ್ಲಿ ನಾವು ನಮ್ದೇ ಇಷ್ಟ ಅಲ್ವಾ?
0: ನಿಜ,
1: ನಮ್ಮ ಕರ್ನಾಟಕ ಎಲ್ಲ
0: ಹುಟ್ಟಿ ಬೆಳೆದು ನಮ್ಮ ಬಂಧುಗಳೆಲ್ಲ ಇಲ್ಲೇ ಇದಾರೆ, ನಮ್ಮ ಎಲ್ಲರೂ ಕೂಡ ಇಲ್ಲೇ ಇರೋದ್ರಿಂದ ಅದು ಎಷ್ಟೇ ಸುಖ ಕೊಟ್ರು, ಎಷ್ಟೇ ಖುಷಿ ಕೊಟ್ರು ಕೂಡ ಅಲ್ಲಿರಕ್ ಇಷ್ಟ ಆಗೋದಿಲ್ಲ.
1: ಆಗೋದಿಲ್ಲ. ಏನಪ್ಪಾ, ಒಂದ್ ಸ್ವಲ್ಪ ದಿವಸ ಇರ್ಬೇಕು, ಒಂದ್ ಸ್ವಲ್ಪ ದುಡ್ಡು ಮಾಡ್ಕೋಬೇಕು, ಕೈಗೆ ಆರಾಮಾಗಿ ಬರ್ತಾ ಇರ್ಬೇಕು. ಇವಾಗೆಲ್ಲ ತುಂಬಾ ಅಲ್ಲೆಲ್ಲ ವಾರ್ಗಿರೆಲ್ಲ ಸ್ಟಾರ್ಟ್ ಆಗಿ ಇವಾಗೆಲ್ಲ ಸಿಚುಯೇಷನ್ ತುಂಬಾ ಕಷ್ಟ ಇದೆ ಇವಾಗೆಲ್ಲ.
0: ನಿಜ ಸರ್,
1: ಅವಾಗ ನಾವಿದ್ದಾಗ ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿತ್ತು. ಇವೆಲ್ಲ ಅಷ್ಟು ಹೊರಗಡೆದು ಅಂದ್ರೆ ಕ್ಲೈಮೇಟ್ ತುಂಬಾ ಇದು ಸರ್ ಮೇಡಮ್ ಅವರೇ, ಅಲ್ಲಿ
0: ಬಿಸಿಲು ಜಾಸ್ತಿ.
1: ಇದು ಫಸ್ಟ್ ಕಾಲ್ ಮೇಡಮ್ ಅವರೇ, ತುಂಬಾ ಖುಷಿ ಆಗ್ತದೆ ನಿಮ್ಮ ಹತ್ರ ಮಾತಾಡಕ್ಕೆ.
0: ಆಗ್ಲಿ, ನೀವು ಕೇಳಿದ ಹಾಡು ಕೂಡ ವಿವಿಧ ಭಾರತಿಯಿಂದ ಪ್ರಸಾರ ಆಗತ್ತೆ. ನಮಸ್ಕಾರ, ಧನ್ಯವಾದ.
1: ನಮಸ್ಕಾರ ಮೇಡಮ್, ಮತ್ತೆ ಮಾಡ್ತಿರ್ತೀವಿ. ಥ್ಯಾಂಕ್ ಯು.

0: ಅಪರಂಜಿ ಚಿತ್ರದ ಹಾಡನ್ನ ಬರೆದವರು ವಿಜಯ ನರಸಿಂಹ, ಸಂಗೀತ ನೀಡಿದವರು ಎಂ ರಂಗರಾವ್, ಹಾಡಿಗೆ ದನಿಯಾಗಿದ್ರು ವಾಣಿ ಜಯರಾಮ್ ಅವರು. ಕರೆಗೊಂದು ಹಾಡು ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ ವಿವಿಧ ಭಾರತಿಯಿಂದ. 12:19:10 ಸಮಯವಾಗಿದೆ ಈಗ.
1: ಪೆಟ್ರೋಲ್ ಕ್ಷೀಣಿಸುತ್ತಿರುವ ಸಂಪನ್ಮೂಲ, ಬಳಸಿದಷ್ಟು ಉರಿದು ಹೋಗುತ್ತದೆ, ಅಪವ್ಯಯ ನಿಲ್ಲಿಸಿದರೆ ಮಾತ್ರ ಉಳಿಯುತ್ತದೆ. ತಿಳಿಯೋಣ ಇಂಧನ ಪೋಲು ಪ್ರಗತಿಯ ಸೋಲು, ವಿವೇಚನೆಯಿಂದ ಇಂಧನ ಬಳಸೋಣ.
0: ನಮಸ್ಕಾರ.
2: ನಮಸ್ಕಾರ ಮೇಡಮ್.
0: ಹೇಳಿ.
2: ಹೆಬ್ಬಾಳದ ರಮೇಶ್ ಅಂತ ಮೇಡಮ್.
0: ಹೇಳಿ ರಮೇಶ್, ಹೆಬ್ಬಾಳದಿಂದ ಮಾತಾಡ್ತಾ ಇದ್ದೀರಾ, ಹೇಗಿದ್ದೀರಾ?
2: ಸುಮಾರು ತಿಂಗಳೇ ಆಯ್ತು ಮೇಡಮ್ ಮಾತಾಡಿ.
0: ಹೇಳಿ.
2: ಮೇಯರ್ ಮುತ್ತಣ್ಣ ಚಿತ್ರದಿಂದ ಬಹಳ ಸೂಪರ್ ಹಿಟ್ ಹಾಡು, ಎಲ್ಲಾ ಈಶ್ವರಿ ಆಡಿರೋದು, ಅಲ್ಲೋ ಅಲ್ಲೋ ನೀ ನೋಡುಗೆ ಎಲ್ಲೋ ಎಂಬ ಗೀತೆ ಎಲ್ಲ ದಯಮಾಡಿ ಪ್ರಸಾರ ಮಾಡಿ.
0: ಆಯ್ತು, ನಿಮ್ ಇಷ್ಟದ ಹಾಡು ಬರುತ್ತೆ, ಮತ್ತೇನ್ ಹೇಳ್ತೀರಾ?
2: ಅಷ್ಟೇ ಮೇಡಮ್.
0: ಓಕೆ, ಥ್ಯಾಂಕ್ ಯು. ಕೇಳಿಸ್ಕೊಳ್ಳಿ ನಿಮ್ ಇಷ್ಟದ ಹಾಡು.

0: ಜೀ ಉದಯಶಂಕರ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ, ಎಲ್ಲರೀಶ್ವರಿಯರ ಧ್ವನಿಯಲ್ಲಿ ಮೇಯರ್ ಮುತ್ತಣ್ಣ ಚಿತ್ರದ ಗೀತೆಯನ್ನ ಕೇಳಿದ್ರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ. ನಮಸ್ತೆ. ನಮಸ್ತೆ.
1: ನಮಸ್ಕಾರ. ನಮಸ್ಕಾರ ಮೇಡಮ್.
0: ಹೇಳಿ.
1: ನಾವು ಚಿಕ್ಕೋಡಿಯಿಂದ ಕೆಂಪಣ್ಣ ವಾಡಪ್ಪಗಳು ಮಾತಾಡೋದು ಮೇಡಮ್.
0: ಹೇಳಿ ಕೆಂಪಣ್ಣ ಅವರೇ, ಹೇಗಿದ್ದೀರಿ, ಏನ್ ಸಮಾಚಾರ?
1: ಆರಾಮಾಗಿದ್ದೇವೆ ಮೇಡಮ್. ತಾವು ಮೇಡಮ್?
0: ನಾವು ಆರಾಮಾಗಿದ್ದೀವಿ.
1: ಚಂದು ಮೇಡಮ್ ಅಲ್ಲ?
0: ಹೌದು
1: ಹೌದು ಮೇಡಮ್. ನಾವು 26/6/2026 ನಿಮ್ ಕೂಡ ಮಾತಾಡಿದ್ವಿ ಮೇಡಮ್.
0: ಅಂದ್ರೆ ಜೂನ್?
1: ಹಾ, ಜೂನ್ದಲ್ಲಿ ಮೇಡಮ್.
0: ಜೂನ್, ಜುಲೈ, ಆಗಸ್ಟ್
1: ತಿಂಗಳಾಯ್ತು ಮೇಡಮ್. ಆಗಸ್ಟ್ 2 ತಿಂಗಳಾಯ್ತು ಮೇಡಮ್.
0: ಡೇಟ್ ಎಲ್ಲ ಏನ್ ಬರ್ದಿಟ್ಕೊಂಡಿರ್ತೀರೋ ಹಾಗೆ ಸುಮ್ನೆ ಬಾಯಲ್ಲಿ ನೆನಪಿರುತ್ತಾ?
1: ಇಲ್ಲ ಇಲ್ಲ, ಎಲ್ಲ ಬರ್ದಿಟ್ಕೊಂಡಿರ್ತೀವಿ ಮೇಡಮ್. ಮಾ ಕ್ಷತ್ರಿಯ ಚಿತ್ರ ಅದ ಹಾಡು ಕೇಳಿದ್ದೆ ಮೇಡಮ್.
0: ಹೇಳಿ.
1: ಮತ್ತೆ ನಿಮ್ಮ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾವೆ ಮೇಡಮ್. ಮತ್ತೆ ನಿಮ್ ನಾದೋಪಾಸನೆ ಬೆಳಿಗ್ಗೆಯಿಂದ ಚಾಲು ಮಾಡಿರ್ತೀವಿ ಮೇಡಮ್.
0: ಓಕೆ, ಫೈನ್.
1: ನಾದೋಪಾಸನೆ, ಶುಭೋದಯ ಕರ್ನಾಟಕ, ಓಲ್ಡ್ ಈಸ್ ಗೋಲ್ಡ್, ಕಲಾಭಾರತಿ,
0: ನಾವು ಕೂಡ ನಿಮ್ಮ ಮೆಸೇಜ್ ಗಳನ್ನ ಓದ್ತಾನೆ ಇರ್ತೇವೆ.
1: ಹೌದು ಮೇಡಮ್.
0: ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನೀವು ಕಳಿಸ್ತಾ ಇರ್ತೀರಾ. ಹೇಳಿ, ಯಾವ ಹಾಡು ಪ್ರಸಾರ ಮಾಡೋಣ?
1: ಹಾಲು ಜೇನು ಚಿತ್ರದಿಂದ ಮೇಡಮ್.
0: ಹಾಲು ಜೇನು ಚಿತ್ರದ ಒಂದು ಚಂದದ ಹಾಡು ನಿಮಗೋಸ್ಕರ ಈಗ ಪ್ರಸಾರ ಆಗತ್ತೆ.
1: ಪ್ರಸಾರ ಮಾಡಿ ಮೇಡಮ್.
0: ಆಗ್ಲಿ, ಧನ್ಯವಾದ. ನಮಸ್ತೆ.
1: ಥ್ಯಾಂಕ್ ಯು.

0: ಪುರಂದ್ರದಾಸರ ಕೀರ್ತನೆಯನ್ನ ಸಂಗೀತಕ್ಕೆ ಅಳವಡಿಸಿದ್ದು ಜೆ ಕೆ ವೆಂಕಟೇಶ್ ಅವರು. ಹಾಡಿಗೆ ದನಿಯಾಗಿದ್ರು ಎಸ್ ಜಾನಕಿ ಅವರು. ನಮಸ್ಕಾರ.
1: ನಮಸ್ಕಾರ ಮೇಡಮ್.
0: ನಿಮ್ಮ ಹೆಸರು ಹೇಳಿ.
1: ನನ್ನ ಹೆಸರು ಬಸವರಾಜ ಬದಾಮಿ ಅಂತ ಹೇಳಿ.
0: ಬಸವರಾಜ್ ಬದಾಮಿ. ಬದಾಮಿ ನಿಮ್ಮ ಊರ ಅಥವಾ ನಿಮ್ಮ ಅಡ್ಡೆಸರ?
1: ಇಲ್ರಿ, ನಮ್ಮ ಊರಿ, ಅಡ್ಡೆಸರು ಬೇರೆ ಐತ್ರಿ.
0: ಹೇಳಿ ಬಸವರಾಜ್, ಯಾವ ಹಾಡಿಗೋಸ್ಕರ ಫೋನ್ ಮಾಡಿದ್ರಿ ವಿವಿಧ ಭಾರತಿಗೆ?
1: ಬರ್ತಿ ಅಂದ್ರೆ ಅದು ಬಂಧನ ಸಿನಿಮಾ ಐತಿ ನೋಡಿ, ನೂರೊಂದು ನೆನಪು. ನೂರೊಂದು ನೆನಪು ರೀ, ಎಸ್ ಪಿ ಅವ್ರು ಹಾಡಿದ್ರು.
0: ಹೌದು,
1: ಅದನ್ನ ಹಾಕ್ರಿ.
0: ರೇಡಿಯೋ ಹೇಗೆ ಕೇಳ್ತೀರಾ ನೀವು?
1: ಇಲ್ಲ, ಮೊಬೈಲ್ನ ಕೇಳ್ತೀವ್ರಿ.
0: ಮೊಬೈಲ್ನಲ್ಲಿ ಕೇಳ್ತೀರಾ? ಯಾವಾಗಿಂದ ಕೇಳ್ತಾ ಇದ್ದೀರಾ ನಮ್ಮ ವಿವಿಧ ಭಾರತಿನ?
1: ಹ್ಞೂ ರೀ, ಮೊದಲಾಗಿದ್ದ ರೇಡಿಯೋ ಇತ್ತರಿ, ಈಗ ಮೊಬೈಲ್ನಾಗ ಬಂದಿದ್ದು, ಮೊಬೈಲ್ನಾಗ ಮಾಡಿದ್ವಿ ನಾವು ರೀ. 75-76 ಕೇಳ್ತೀವಿ ನೋಡ್ರಿ.
0: ಅವತ್ತಿಂದ ರೇಡಿಯೋ ಕೇಳ್ತಾನೆ ಇದ್ದೀರಿ?
1: ಹ್ಞೂನ್ರಿ, ನಮ್ಮ ಮನ್ಯಾಗ ಕಾಯಂ ರೇಡಿಯೋನ ಐತ್ರಿ ಸರ್.
0: ಯಾರ್ಯಾರು ಇದ್ದೀರಾ ಮನೆಯಲ್ಲಿ?
1: ಮನೆಯಲ್ಲಿ ಏನಿಲ್ರಿ, ಒಬ್ಬ ಮಗ ಆರ್ಮಿ ಅದನ್ರಿ, ನಾವು ಗಂಡ ಇಂತಿಬ್ರ ಇರ್ತೀವ್ರಿ, ಕೆಲ್ಸಕ್ಕೆ ಹೋಗ್ಯಾರ ಹೆಣ್ಮಕ್ಳು.
0: ಬದಾಮಿನಲ್ಲೇ ಇರೋದಾ ನೀವು?
1: ಹಾ ಹ್ಞೂನ್ರಿ.
0: ಬದಾಮಿ ಬನಶಂಕ್ರಿ?
1: ಹಾ ಬನಶಂಕ್ರಿ, ಒಂದ್ 5 ಕಿಲೋಮೀಟರ್ ಆಗತ್ತೆ.
0: ಹೋಗ್ತಾ ಇರ್ತೀರಾ ಯಾವಾಗ್ಲೂ?
1: ಹಾ ಹೋಗ್ತೀರಿ, ಶುಕ್ರವಾರ ಕೊಮ್ಮೆ ಹೋಗ್ತೀರಿ.
0: ಜಾತ್ರೆ ಎಲ್ಲ ಜೋರ್ ಅಲ್ವಾ?
1: ಹ್ಞೂನ್ರಿ, ಬಾರತ್ ಹುಣ್ಣಿಮೆ ಆಗತ್ತೆ, ಬಂದ್ ಹುಣ್ಣಿವ್ ರೀ.
0: ಬನದ ಹುಣ್ಣಿಮೆ.
1: ಹ್ಞೂನ್ರಿ.
0: ವಿವಿಧ ಭಾರತಿ ಜೊತೆಗೆ ಮಾತಾಡಿದ್ರಲ್ಲ ಮೊನ್ನೆ, ಎಲ್ಲ ನೆನಪಾಯ್ತಲ್ಲ ನೀವು ಮಾತಾಡಿದ್ದು. ಮೊದಲನೇ ಸಲ. ಮನೆಯವರು ನಿಮ್ ಜೊತೆಗೆ ಇದ್ದಾರ ಈಗ?
1: ಇಲ್ರಿ, ಕೆಲ್ಸಕ್ಕೆ ಹೋಗ್ಯಾರ.
0: ಏನ್ ಕೆಲ್ಸ?
1: ಇದು ಮಾಡಕ್ರಿ, ಕಳೆ ತೆಗಿಯರಿ.

0: ಹೊಸ ತಗೋದ್ರಿ.
1: ಏನು ಏನ್ ನಡೀತಾ ಇದೆ ಕೃಷಿ ಇವಾಗ ನಿಮ್ಮಲ್ಲಿ?
0: ನಮ್ಮಲ್ಲಿ ಇದು ಹತ್ತಿ ಪ್ಲಾಟ್ ಐತಿ ನೋಡ್ರಿ. ಹತ್ತಿ ಮಾಡ್ರಿ, ಪ್ಲಾಟ್ ಮಾಡ್ರಿ ಅವನ್ನ.
1: ಏನದು ಹತ್ತಿ ಪ್ಲಾಟ್ ಅಂದ್ರೆ? ಏನದು
0: ಪ್ಲಾಟ್ ಅಂದ್ರೆ ಅದು ಬೀಜ ಮಾಡಿ ಮತ್ತ ರೈತರಿಗೆ ಕೊಡುದ್ರಿ. ಅದು
1: ಹತ್ತಿ ಬೀಜ ಮಾರಾಟ?
0: ಹಾ, ಬೀಜ ಮಾರಾಟ ರೀ. ಅವ್ರ ಗೌರ್ಮೆಂಟ್ ದಾರ ಕೊಟ್ಟಿರ್ತಾರ್ರಿ ಅವನ್ನ, ಅದಕ್ಕ ಕ್ರಾಸಿಂಗ್ ಅಂತ ಬರ್ತಾರೆ. ಅದು ಕಾಯಿದ್ರಿ, ಅದಕ್ಕೆ ಹೋಗಿ ಈಗ 2 ಗಂಟೆಗೆ ಬರ್ತಾರ್ರಿ ಹೊಳೆ ಮನೆಗೆ ರೀ.
1: ನೀವು?
0: ನಾವೇನಿಲ್ಲ, ಹೊಲ ಮನೆ ಕೆಲಸ ಮಾಡ್ತೀವ್ರಿ.
1: ನೀವೇನ್ ಬೆಳಿತೀರಾ?
0: ನಾವು ಗೊಂಜಾಳ ಹಾಕಿವ್ರಿ.
1: ಗೊಂಜಾಳ ಅಂದ್ರೆ ಮುಸ್ಕಿನ ಜೋಳ?
0: ಹಾ, ಮುಸ್ಕಿನ ಜೋಳ.
1: ಮಳೆ ಬಂದಿದ್ಯಾ ನಿಮ್ ಕಡೆ ಎಲ್ಲ?
0: ಮಳೆ ಈಗ 2 ದಿನ ಆತ್ರಿ, ಸಣ್ಣ ಬರಕತ್ತೈತ್ರಿ. ದೊಡ್ಡ ಮಳೆ ಇಲ್ರಿ,
1: ಸಣ್ಣ ಮಳೆ.
0: ಹಾ, ಸಣ್ಣ ತುಂತುರು ಅಂತಾರಲ್ರಿ ಹಂಗ.
1: ಆಯ್ತ್ರಿ ಬಸವರಾಜ್ ಅವ್ರೆ, ಕೇಳಿಸ್ಕೊಳ್ಳಿ. ನಿಮ್ ಇಷ್ಟದ ಹಾಡು ವಿವಿಧ ಭಾರತಿಯಿಂದ ನಾವು ಪ್ರಸಾರ ಮಾಡ್ತಾ ಇದೀವಿ. ನಮಸ್ಕಾರ ರೀ.
0: ನಮಸ್ಕಾರ ಮೇಡಮ್.

0: 12:37 ಈ ಸಮಯದಲ್ಲಿ ಬಂಧನ ಚಿತ್ರದ ಗೀತೆಯನ್ನು ಕೇಳಿ ಬಂದ್ವಿ. ಆರ್ ಎನ್ ಜಯಗೋಪಾಲ್ ಅವರು ಬರೆದ ಗೀತೆಗೆ ಎಂ ರಂಗರಾವ್ ಅವರ ಸಂಗೀತ ಇತ್ತು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ದರು. ನಮಸ್ತೆ.
1: ನಮಸ್ತೆ,
0: ಹೇಳಿ, ಯಾರು ಮಾತಾಡೋದು?
1: ನಾವು ಸೋಮಶೇಖರ್ ಸೊಲ್ಲಾಪುರ ಅಂತ ಹೇಳ್ಬಿಟ್ಟು.
0: ಸೊಲ್ಲಾಪುರ, ಸೊಲ್ಲಾಪುರದಿಂದ ಮಾತಾಡ್ತಾ ಇದ್ದೀರಾ?
1: ಇಲ್ಲ ಇಲ್ಲ, ನಾವು ಬೆಂಗಳೂರಲ್ಲಿರೋದು, ಬೆಂಗಳೂರು ಶ್ರೀಗಂಧದ ಕಾವಲು.
0: ಶ್ರೀಗಂಧದ ಕಾವಲು, ಶ್ರೀಗಂಧದ ಗೊಂಬೆ ಅನ್ನೋ ಹಾಡು ಕೇಳಿದೀವಿ. ಶ್ರೀಗಂಧದ ಕಾವಲು ಎಲ್ಲಿ ಬರುತ್ತೆ?
1: ಶ್ರೀಗಂಧದ ಕಾವಲು ನಾಗರಬಾವಿ ಪಕ್ಕ, ಬೆಂಗಳೂರು ಯೂನಿವರ್ಸಿಟಿಗೆ ನಿಯರ್.
0: ಅಲ್ಲೆಲ್ಲ ದೊಡ್ಡ ಕಾಡಿದೆ. ಈಗಲೂ ಗಂಧ ಬೆಳೀತಾರ ನಿಮ್ ಕಡೆ?
1: ಇಲ್ಲ ಇಲ್ಲ, ಇವಾಗ ಏನಿಲ್ಲ, ಇಲ್ಲೆಲ್ಲ ಲೇಔಟ್ ಗಳು ಆಗಿಬಿಟ್ಟಿದೆ. ನಮ್ದು ಮುದ್ದೈನ ಪಾಳ್ಯ, ಇದೆಲ್ಲ ಹತ್ರ ಆಗುತ್ತೆ, ಸುಂಕದ ಕಟ್ಟೆ. ಅದ್ರ ಬಗ್ಗೆ ಶ್ರೀಗಂಧದ ಕಾವಲು ಅಂತೇಳಿ, ಪೂರ್ಣಚಂದ್ರ ತೇಜಸ್ವಿ ಬಡಾವಣೆ ಅಂತ ನಮ್ಮ ಬಡಾವಣೆ ಹೆಸರು.
0: ಮೋಸ್ಟ್ಲಿ ಒಂದ್ ಕಾಲಕ್ಕಲ್ಲಿ ಗಂಧದ ಗಿಡಗಳು ಜಾಸ್ತಿ ಇತ್ತು ಅಂತ ಕಾಣುತ್ತೆ.
1: ಹೌದು ಮೇಡಮ್, ಆದ್ರಿಂದ ಆ ಹೆಸರು ಬಂದಿರುತ್ತೆ.
0: ಚೆನ್ನಾಗಿದೆ.
1: ನಾವು ನಮ್ ನೇಟಿವ್ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕು ಸೊಲ್ಲಾಪುರ. ನಾವು ಇಲ್ಲಿ ಬೆಂಗಳೂರಲ್ಲೇ ಬಂದು ಸೆಟ್ಲ್ ಆಗಿದ್ದೀವಿ, 50 ವರ್ಷ ಆಯ್ತು ಬೆಂಗಳೂರಿಗೆ ಬಂದು.
0: ಓಹೋಹೋಹೋ, ಅಲ್ಲಿಯ ಚಿಕ್ಕಮಗಳೂರನ್ನ ಸೊಲ್ಲಾಪುರದವ್ರು ನೀವು?
1: ಚಿಕ್ಕಮಗಳೂರು ಜಿಲ್ಲೆ ಸೊಲ್ಲಾಪುರದವ್ರು.
0: ಹೇಳಿ ಸರ್, ಏನ್ ಕೆಲಸ ಮಾಡ್ತೀರಿ? ವಿವಿಧ ಭಾರತಿ ಕೇಳ್ತೀರಿ?
1: ನಾವು ರೆಗ್ಯುಲರ್ ಆಗಿ ವಿವಿಧ ಭಾರತಿ ಕೇಳಿ 1968 ನಿಂದಲೂ ಕೇಳ್ತಾ ಇದೀವಿ ಮೇಡಮ್. ನಮ್ಮ ಊರಲ್ಲಿ ಇದ್ದಾಗ ಅಲ್ಲಿ ಕೇಳ್ತಾ ಇದ್ವಿ. ಹಾಗೆ ನಾವು ಮೊದ್ಲು ಇದಕ್ಕೆ ರೇಡಿಯೋಗ್ ನಮ್ಮ ಮೆಚ್ಚಿನ ಚಿತ್ರಗೀತೆಗಳಿಗೆ ಲೆಟರ್ ಬರೀತಾ ಇದ್ವಿ, ಪತ್ರ ಮುಖ್ಯನ ಬರ್ದುಬಿಟ್ಟು ಕೇಳ್ತಾ ಇದ್ವಿ. ಆ ಕಾಲದಿಂದಲೂ ಕೇಳ್ತಾ ಇದೀವಿ ನಾವು.
0: ನೋಡಿ ಎಷ್ಟೊಂದು ಬದಲಾವಣೆ ಅಲ್ವಾ. ಲೆಟರ್ ಬರೆದು ಕಾಯ್ತಾ ಕೂತ್ಕೊಳ್ಳೋದು ಒಂದ್ ಕಾಲ ಇತ್ತು. ಇವಾಗ ಹಾಡ್ಬೇಕಂದ್ರೆ ಜಸ್ಟ್ ಅವಾಗ ಡಿಸೈಡ್ ಮಾಡಿ ಅವಾಗ ಕಾಲ್ ಮಾಡಿದ್ರೆ ನಿಮ್ಮ ಹಾಡು ಬರುತ್ತೆ.
1: ನಾವು ತುಂಬಾ ವರ್ಷಗಳಿಂದ ಕರೆಗೊಂದು ಹಾಡಿಗೆ ಪ್ರಯತ್ನ ಮಾಡ್ತಿದ್ದೆ, ಅದೇನೋ ಲಕ್ಕಿಲಿ ಇವತ್ತು ನನಗೆ ಲೈನ್ ಸಿಗ್, ತುಂಬಾ ಖುಷಿ ಆಗ್ತಾ ಇದೆ.
0: ಅಂದ್ರೆ ನೀವು ಇದೇ ಫಸ್ಟ್ ಟೈಮ್ ಮಾತಾಡ್ತಾ ಇರೋದು?
1: ಇದೇ ಫಸ್ಟ್ ಟೈಮ್ ಮೇಡಮ್.
0: ಹೇಗೆ ದಿನ ಕಳೀತೀರಿ? ಎಲ್ಲಿ ಕೆಲಸ ಮಾಡ್ತಾ ಇದ್ರಿ? ಈಗಲೂ ಹೋಗ್ತಾ ಇದ್ದೀರಾ ಅಥವಾ ಹೇಗೆ, ನಿಮ್ಮ ಬಗ್ಗೆ ಒಂದಿಷ್ಟು ಹೇಳಿ.
1: ಇಲ್ಲ, ನಾನು KSRC ಆಫೀಸ್ನಲ್ಲಿ ಸೂಪರ್ವೈಸರ್ ಆಗಿ 31 ವರ್ಷಗಳ ಸೇವೆ ಸಲ್ಲಿಸಿ ನಿವೃತ್ತಿ ಆಗಿಬಿಟ್ಟು, ನಿವೃತ್ತಿಯ ನಂತರ ನಾನು ಈಗ ವಕೀಲನಾಗಿದ್ದೇನೆ, ಅಡ್ವೊಕೇಟ್ ಆಗಿದ್ದೇನೆ.
0: ವೆರಿ ಗುಡ್, ವೆರಿ ಗುಡ್ ಸರ್.
1: ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಬೆಂಗಳೂರಿನಲ್ಲೇ.
0: ಹಾಗಾದ್ರೆ ಇಲ್ಲಿ ಬರ್ತೀರಾ ಹೈಕೋರ್ಟು? ಮತ್ತೆ
1: ಹೈಕೋರ್ಟ್, ಸಿಟಿ ಸಿವಿಲ್ ಕೋರ್ಟ್, ಫ್ಯಾಮಿಲಿ ಕೋರ್ಟ್, ನೇವಲ್ ಕೋರ್ಟ್ ಎಲ್ಲಾ ಬರ್ತೀವಿ ಮೇಡಮ್.
0: ಸರ್, ಸುಮ್ನೆ ಒಂದು ಕುತೂಹಲಕ್ಕೆ ಒಂದು ಪ್ರಶ್ನೆ ಕೇಳ್ಬೋದಾ?
1: ಕೇಳಿ ಮೇಡಮ್.
0: ತುಂಬಾ ಒಂದು 5 ವರ್ಷದಿಂದ ಈಚೆಗೆ ತುಂಬಾ ಪದೇ ಪದೇ ಇಂಥದ್ದೇ ಕೇಸ್ಗಳು ಅಂತ ಏನಾದ್ರೂ ಗುರುತಿಸೋದಾದ್ರೆ ಯಾವ ತರದ ಕೇಸ್ಗಳನ್ನ ನಿಮ್ ಹತ್ರ ಬರುತ್ತೆ?
1: ಲ್ಯಾಂಡ್ ರಿಫಾರ್ಮ್ ಕೇಸ್ಗಳು, ಫ್ಯಾಮಿಲಿ ಕೋರ್ಟ್ ಕೇಸ್ಗಳು, ಈ ತರ ಎಲ್ಲಾ ಇದರ ಕೇಸ್ಗಳು ಬರ್ತಾವೆ ಮೇಡಮ್.
0: ಅಂದ್ರೆ ಫ್ಯಾಮಿಲಿ ವಿಷಯಗಳು ಕೂಡ ಮೇಲಿಂದ ಮೇಲೆ ಬರ್ತಾ ಇರುತ್ತೆ.
1: ಬರ್ತಾ ಇರ್ತದೆ ಮೇಡಮ್, ಜಾಸ್ತಿ ಆಗ್ಬಿಟ್ಟಿದ್ದಾವೆ ಈಗ. ಇದು ನಮಗೆ ತಿಳಿದಂಗೆ ಈ ತರ ಆಗೋದು ಒಂಥರ ಸಮಾಜಕ್ಕೆ ಬಹಳ ಮಾರಕ ಅನ್ಸುತ್ತೆ. ಅದನ್ನ ನಾವು ಅಡ್ವೊಕೇಟ್ ಆಗಿದ ಹೇಳ್ಬಾರ್ದು. ಅದನ್ನು ನೋಡಿ, ನಿನ್ನೆ ದಾವಣಗೆರೆನಲ್ಲಿ
0: ಅಲ್ಲ ಯಾವುದೇ, ಈಗ ನಿಮ್ಗೆ ಗೊತ್ತಿದೆ, ನೀವು ಸರ್ಕಾರದ ವ್ಯವಸ್ಥೆಯಲ್ಲಿ ಕೆಲಸ ಮಾಡಿರೋದ್ರಿಂದ ನಾವು ವಿಶೇಷವಾಗಿ ಯಾರ ಹೆಸರು ಯಾವ ಸಮುದಾಯವನ್ನ ಹೇಳದೇನೆ ನೀವು ನಿಮ್ಮ ವಿಚಾರವನ್ನ ಹೇಳಿ ಪ್ಲೀಸ್. ಹೆಸರು ಬೇಡ, ಯಾವ ಕಮ್ಯುನಿಟಿ ಅಂತ ಬೇಡ, ಹಾಗೇನೆ ಜನರಲ್ ಆಗಿ ಹೇಳಿ, ಒಂದು ಯಾವುದೋ ಒಂದು ಪ್ರಕರಣ ಅಂತ ಹೇಳಿ.
1: ಈಗ ಸಣ್ಣ ಸಣ್ಣ ವಿಚಾರಕ್ಕೆಲ್ಲ ಫ್ಯಾಮಿಲಿ ಇದರಲ್ಲಿ ಒಂದು ಡಿಸ್ಪ್ಯೂಟ್ ಆಗಿಬಿಟ್ಟು ನಮ್ಗೆ ಬೇಡ ಡೈವರ್ಸ್ ಬೇಕು ಅನ್ನೋದಕ್ಕಿನಲ್ಲಿ ಬರುತ್ತೆ. ಆದ್ರೆ ನಾವು ಅಡ್ವೊಕೇಟ್ ಆದರೂ ಕೆಲವು ವಿಚಾರಗಳಲ್ಲಿ ಅದನ್ನ ಸರಿ ಮಾಡಕ್ ಆಗುತ್ತೋ ಅನ್ನೋ ರೀಜಿನಲ್ಲಿ ನೋಡ್ತೀವಿ. ಅದು ಆಗ್ಲಿಲ್ಲ ಅಂದಾಗ ಕೇಸನ್ ಮುಂದುವರ್ಸಿ ನಾವು ಇದ್ ಮಾಡೋಕೆ ನೋಡ್ತೀವಿ ಮೇಡಮ್, ಡೈವರ್ಸ್ ಕೊಡೋದಕ್ಕೆ. ಕೆಲವು ಪ್ರಕರಣಗಳಲ್ಲಿ ಹೇಗಿರುತ್ತೆ ಅಂತಂದ್ರೆ, ಗಂಡನಿಂದ ಹೆಂಡತಿಗೆ ಟಾರ್ಚರ್ ಆಗಿರುತ್ತೆ. ಕೆಲವು ಕಡೆಯಲ್ಲಿ ಹೆಂಡತಿನೇ ಗಂಡನ್ಗೆ ಟಾರ್ಚರ್ ಕೊಟ್ಬಿಟ್ಟು ಬೇರೆ ತರ ಇದ್ ಮಾಡ್ಬಿಟ್ಟು ಅವ್ರ ಇದ್ರ ಮೇಂಟೆನೆನ್ಸ್ಗೆ ಅಪ್ಲೈ ಮಾಡಿರ್ತಾರೆ. ಇದು ದೊಡ್ಡ ಒಂದು ಮಾರಕ ಅನ್ಸುತ್ತೆ. ಆತರ ಆಗ್ಬಾರ್ದು ಅಂತ ನಮ್ಮ ಒಂದಿದು, ಕನ್ವಿನ್ಸ್ ಮಾಡಿ ಮಾಡಕ್ ನೋಡ್ತೀವಿ. ನೋಡಿ, ನಿನ್ನೆ ದಾವಣಗೆರೆನಲ್ಲಿ 37 ಜೋಡಿಗೆ ಜಡ್ಜಿನೇ ಇದ್ ಮಾಡಿಬಿಟ್ಟು ನೀವು ಈ ತರ ಆಗೋದು ಬೇಡ, ಸಣ್ಣ ಸಣ್ಣ

0: ವಿಚಾರಕ್ಕೆಲ್ಲ ಡೈವರ್ಸ್ ಅಪ್ಲೈ ಮಾಡೋದ್ ಬೇಡ, ವಿಚ್ಛೇದನಕ್ಕೆ ಅಪ್ಲೈ ಮಾಡೋದ್ ಬೇಡ ಅಂತ ಹೇಳ್ಬಿಟ್ಟು ಅದನ್ನ ಇದು ಮಾಡಿದ್ ನಿನ್ನೆ ಪೇಪರ್ ನಲ್ಲಿ ಕೂಡ ನಾವು ನೋಡಿದೀವಿ.
1: ಹೌದು,
0: 37 ಜೋಡಿನ ನೀವು ಪರಸ್ಪರ ಒಂದಾಗಿ ಬಾಳ್ಕೊಂಡು ಹೋಗಿ ಜೀವನ ಅನ್ನೋದು ಬಹಳ ಬಹಳ ಮುಖ್ಯವಾದ್ದು. ಜೀವನ ಪರ್ಯಂತ ಗಂಡ ಹೆಂಡತಿಯ ಜೊತೆನಲ್ಲಿ ಇರಬೇಕಾದ್ ಬಹಳ ಮುಖ್ಯ ಅನ್ನೋ ರೀತಿ ನಾಲ್ವನೇ ಒಂದು ಮಾಡಿದ್ದಾರೆ.
1: ಅಂದರೆ ನಿಜ ನೋಡಿ, ಒಂದು ಮದುವೆ ಆಗ್ಬೇಕಂದ್ರೆ ಎಷ್ಟೆಲ್ಲ ಪ್ರಯತ್ನಗಳು ನಡೆದಿರುತ್ತೆ, ಅದ್ರ ಹಿಂದೆ ಎರಡು ಕುಟುಂಬಗಳ ಒಂದು ಬದುಕೇ ಇರುತ್ತೆ ಅಲ್ವಾ. ಒಂದು ಮಗುವನ್ನ ಬೆಳೆಸಿ ವಿದ್ಯಾಭ್ಯಾಸ ಕೊಟ್ಟು ಸಮಾಜದಲ್ಲಿ ಒಂದು ಸ್ಥಾನಕ್ಕೆ ತಂದು ನಿಲ್ಲಿಸಿ ಮದುವೆ ಮಾಡುವಂತ ಸಂದರ್ಭದಲ್ಲಿ, ಮದುವೆ ಮಾಡಿದ್ಮೇಲೂ ಕೂಡ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಆ ಮದುವೆ ಸಕ್ಸಸ್ ಆಗ್ಲಿಲ್ಲ ಅಂದಾಗ ಅದ್ರ ಪರಿಣಾಮ ಇದೆಯಲ್ಲ, ಅದು ತುಂಬಾ ಘೋರ. ಸುಮ್ಮನೆ ಯಾವುದೋ ಒಂದು ಸಣ್ಣ ಪುಟ್ಟ ವಿಷಯಗಳಿಗೆ ಡಿವೋರ್ಸು ಅಥವಾ ನನಗೆ ಬೇಡ ಅಂತ ಸುಲಭವಾಗಿ ಹೇಳುವಂತ ಇವಾಗಿನ ಮಕ್ಕಳು ಇದನ್ನೆಲ್ಲ ಅರ್ಥ ಮಾಡಿಸಿ ಜಡ್ಜ್ಗಳು ಆ ಒಂದು ಕ್ರಮ ತಗೊಂಡಿದ್ದು ನಿಜಕ್ಕೂ ಮೆಚ್ಚಬೇಕು ಅಂತ.
0: ಹೌದು ಮೇಡಮ್, ಈಗ ತಂದೆ ತಾಯಿಗಳೇ ಕೆಲವೆಲ್ಲ ಮಕ್ಕಳೇನೋ ಸಣ್ಣ ತಮ್ಮ ಮಗಳೇ ಆಗ್ಲಿ ಮಗನೇ ಆಗ್ಲಿ ಇದ್ ಮಾಡಿದ್ರೆ ಅವ್ರಿಗೆ ಕನ್ವಿನ್ಸ್ ಮಾಡಿ ಹೇಳಿ, ಸಂಸಾರ ಅಂದ್ರೆ ಹೀಗೆ ಈ ತರ ಇರಬೇಕು ಅನ್ನೋ ರೀತಿಯಲ್ಲಿ ಕನ್ವಿನ್ಸ್ ಮಾಡಿ ಹೇಳಿದ್ರೆ ಅದು ಸುಖ ಸಂಸಾರವಾಗಿ ಮುಂದುವರ್ಕೊಂಡು ಹೋಗಕ್ಕೆ ಅವಕಾಶ ಇರುತ್ತೆ.
1: ನಿಜ ಅಂದ್ರೆ ಕರೆಕ್ಟ್, ಯಾರು ಕೂಡ ಬಲವಂತವಾಗಿ ಇಷ್ಟ ಇಲ್ಲದೆ ಇದ್ರು ಕಷ್ಟ ಇದ್ರು ಅಲ್ಲೇ ಇರಬೇಕು ಅಂತ ಯಾರು ಹೇಳಲ್ಲ, ಆದ್ರೆ ಸಣ್ಣ ಪುಟ್ಟ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದ್ರಲ್ಲಿ ಬದುಕು ಸುಖವಾಗಿರುತ್ತೆ ಅನ್ನೋ ಅಂತ ಮಾತುಗಳು ಅಲ್ವಾ. ಸರ್ ಆಗ್ಲಿ, ನಿಮ್ಮ ಜೊತೆ ಮಾತಾಡಿ ಬಹಳ ಸಂತೋಷ ಆಯ್ತು. ಯಾವ ಹಾಡ್ಬೇಕು ನಿಮ್ಗೆ? ತುಂಬಾ ತುಂಬಾ ಜನಕ್ಕೆ, ಅದರಲ್ಲೂ ಆ ಕಾಲಕ್ಕೆ ಬಂದಂತ ಸಿನಿಮಾಗಳನ್ನ ನೋಡಿದವ್ರಿಗೆ ಇದು ತುಂಬಾ ಇಷ್ಟ ಆಗುವಂತ ಹಾಡು. ಒಂಥರ ಹಾಡಿನ ಮಹಿಮೆನೆ ಹಂಗಿದೆ, ಆ ಶೂಟಿಂಗ್ ಇರ್ಬೋದು, ಆಕ್ಟ್ರೆಸ್, ಆ ಕಾಲದ ಒಂದು ವಿಶೇಷತೆ. ತುಂಬಾ ಜನ ಕೇಳುವಂತ ಹಾಡು ಬಾರೇ ಬಾರೇ ಚಂದದ ಚೆಲುವಿನ ತರೆ.
0: ಸೂಪರ್
1: ಸರ್, ಕೇಳೋಣ ನಿಮಿಷದ ಹಾಡು. ಧನ್ಯವಾದ, ನಮಸ್ತೆ.
0: No.

0: ಸೊಗಸಾದ ಹಾಡು. ಚಿ ವಿಜಯ್ ನಾರಸಿಂಹ ಅವರು ಬರೆದದ್ದು, ವಿಜಯ ಭಾಸ್ಕರ್ ಅವರ ಸಂಗೀತ, ಬಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ನಾವು ಕೇಳಿದ್ವಿ. ನಮಸ್ತೆ
1: ಮೇಡಮ್. ನಮಸ್ಕಾರ ಮೇಡಮ್.
0: ಹೇಳಿ ಯಾರು?
1: ಮೇಡಮ್ ಕೃಷ್ಣಮೂರ್ತಿ ಅಂತ, ಗುರುಗಂಟೆಪಾಳ್ಯದಿಂದ.
0: ಹೇಳಿ ಕೃಷ್ಣಮೂರ್ತಿ ಅವರೇ, ಏನ್ ಕೆಲಸ ಮಾಡ್ತೀರಾ?
1: ಮೇಡಮ್ ನಾನು BMTC ಅಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದೆ, ಟ್ರಾಫಿಕ್ ಇನ್ಸ್ಪೆಕ್ಟರ್, ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ. ಅದು ರಿಟೈರ್ಡ್ ಆಗಿದೆ ಮೇಡಮ್, 61 ವರ್ಷ ಈಗ. ಮೇಡಮ್ 75 ಇಸ್ವಿಯಿಂದ ನಾನು ಈ ವಾಹಿನಿ ಕೇಳ್ತಾ ಇದ್ದೀನಿ, ಆಕಾಶವಾಣಿನ. ಹಂಗಾಗಿ ನಮ್ಮ ಮನೇಲಿ ಬೆಳಿಗ್ಗೆ 6 ಗಂಟೆಗೆ ಆಗ್ತದ್ರೆ ಸಾಯಂಕಾಲ 8 ಗಂಟೆವರೆಗೂ ಹಾಡು ಕೇಳ್ತಾನೆ ಇರ್ತೀವಿ ಮೇಡಮ್.
0: BMTC ನಲ್ಲಿ ಕೆಲಸ ಮಾಡ್ತಾ ಇದ್ರಿ?
1: ಹೌದು ಮೇಡಮ್, ಫಸ್ಟ್ ಕಂಡಕ್ಟರ್ ಅಪಾಯಿಂಟ್ ಆದ್ರೆ, ಆಮೇಲೆ ಪ್ರಮೋಷನ್ ಆಗಿ ಟ್ರಾಫಿಕ್ ಟ್ರಾಫಿಕ್ ಕಂಟ್ರೋಲರ್ ಅಂತ TC ಆಗಿ.
0: ಯಾವ ರೂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರಿ ಸರ್? ಯಾಕಂದ್ರೆ ನಾವು BMTC ಬಸ್ ಅಲ್ಲಿ ಓಡಾಡಿದೀವಿ ತುಂಬಾ ಸಲ.
1: ಮೇಡಮ್ ನಿಮ್ ರೂಟ್ ಅಲ್ಲೇ ಇದ್ದೆ, RTNR ಡಿಪೋದಲ್ಲಿ ಇದ್ದಾಗ 111C ಅಂತ ಮಾಡ್ತಾ ಇದ್ದೆ, ಕಾವಲ್ಪರಿಸ ಅಂತ ಮೇಸಿಕೋ. ಆದ್ರೆ ನಿಮ್ಗೆ ನಿಮ್ಮ ಆಕಾಶವಾಣಿಗೆ ಬರೋರ್ನೆಲ್ಲ ನಾನು ಕರ್ಕಬಂದಲ್ಲಿ ಐಗ್ರೌಂಡ್ಸ್ ಹತ್ರ ಇಳಿಸ್ತಾ ಇದ್ದೆ ಮೇಡಮ್, ಇಲ್ಲೇ ಆಕಾಶವಾಣಿ ಹೋಗಿ ಅಂತ.
0: ಯಾವ ಕಾಲದಲ್ಲಿ ಸರ್, ಅಂದ್ರೆ ಯಾವ ವರ್ಷದಲ್ಲಿ ಹೇಳಿ?
1: ಮೇಡಮ್ 1998 2009 ನಾನು RTNR ಡಿಪೋದಲ್ಲಿ ಇದ್ದೆ ಕಂಡಕ್ಟರ್ ಆಗಿ. ಅವಾಗ ಜನಪದ ಗೀತೆ ಹೇಳೋರೆಲ್ಲ ಬರೋರು ನಮ್ಮ ಬಸ್ಗಳಲ್ಲಿ.
0: ಕರೆಕ್ಟ್ ಕರೆಕ್ಟ್, ರೆಕಾರ್ಡಿಂಗ್ ಅಂತ.
1: ರೆಕಾರ್ಡಿಂಗಿಗೆ ಅಂತ ಅವ್ರನ್ನ ಕರ್ಕೊಂಡ್ಬಂದು ಆಕಾಶವಾಣಿ ಎಲ್ಲಿ ಅಂತ ಕೇಳೋರು ಬನ್ನಿ ಅಂದ್ಬಿಟ್ಟು ನಾನು ಕರ್ಕೊಂಡ್ಬಂದು ಅಲ್ಲಿ ಐಗ್ರೌಂಡ್ಸ್ ಹತ್ರ ಇಳಿಸ್ಬಿಟ್ಟು ಹಿಂಗೆ ನಡ್ಕೊಂಡು ಹೋಗ್ರಿ ಅಂತ ನಾನು ನಿಮ್ಮ ಆಕಾಶವಾಣಿ ಕಳಿಸಿದ್ದೆ ಮೇಡಮ್. ನಮ್ಗಂತೂ ಬಹಳ ಎನರ್ಜಿ ಮೇಡಮ್, ನಿಮ್ಮ ಆಕಾಶವಾಣಿ ಕೇಳ್ತಾ ಇದ್ರೆ, ಇದು ಯೂತ್ ಭಾರತಿ ಕೇಳ್ತಾ ಇದ್ರೆ.
0: ನಿಜ ಸರ್, ಅಂದ್ರೆ ಒಂದ್ ಕಾಲಕ್ಕೆ ಅವಾಗ 70, 80, 90 ಟೈಮಲ್ಲಿ BMTC ಬಸ್ ಒಂಥರ ಬಸ್ಸೇನೆ ಮುಖ್ಯವಾಗಿ. ಇವಾಗಿನ ಹಂಗೆ ಮನೆಗೊಂದು ಕಾರು ಮನೆಗೊಂದು ಬೈಕ್ಗಳಿರ್ಲಿಲ್ವಲ್ಲ, ಹಾಗಾಗಿ ಎಲ್ರು ಕಾಲೇಜ್ಗೆ ಹೋಗೋರು, ಕೆಲ್ಸಕ್ಕೆ ಹೋಗೋರು ಎಲ್ರು BMTC ಬಸ್ನೇ ಬಳಸ್ತಾ ಇದ್ದಿದ್ದು. ಅದೊಂಥರ ವಿಶೇಷವಾದಂತ ಅನುಭವ ಅಲ್ವಾ?
1: ಹೌದು ಮೇಡಮ್, ಜಾಲ ಚೆನ್ನಾಗಿದೆ, ಜನ ಉಪಯೋಗಿಸಲ್ಲ ಮೇಡಮ್, ಅಷ್ಟೇನೆ ಸುಲಭವಾಗಿ ಕಂತು ಸಿಗ್ತದೆ ಅಂತ ಖಾಸಗಿ ವಾಹನಗಳು ತಗೊಂತಾರೆ.
0: ಟ್ರಾಫಿಕ್ ಜಾಸ್ತಿ ಆಗುತ್ತೆ,
1: ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಬಸ್ ಎಲ್ಲಾ ಕಡೆ ಕನ್ವಿನಿಯನ್ಸ್ ಇದೆ ಮೇಡಮ್, ಪ್ರತಿಯೊಂದು ಹಳ್ಳಿಗೆ ಪ್ರತಿಯೊಂದು ಏರಿಯಾಗೂ ಇದೆ. ಉಪಯೋಗಿಸಬೇಕು ಮೇಡಮ್ ಆಕಾಶವಾಣಿ. ನಾವು ಚಿಕ್ಕಡೂರಿನಿಂದ ಕೇಳ್ತಾ ಇದ್ದೀನಿ, ನಾನು ನಮ್ಮ ಮನೆಯವರೆಲ್ಲ. ಅವಾಗೆಲ್ಲ ಬೆಳಿಗ್ಗೆ ಎದ್ರೆ ಇಂಡಾಫ್ ಅಂತ ಒಂದ್ ತಳಿ ಬರೋದ್ ರಾಗಿ, ಅವಾಗ ನಿರ್ವಹಣೆ GNR ಅಂತ ಹೇಳೋರು ಬೆಳಿಗ್ಗೆ ಎಲ್ಲ ಆಕಾಶವಾಣಿ ಪೂರ್ತಿ ಕಾರ್ಯಕ್ರಮಗಳ ಪಟ್ಟಿ ಹೇಳೋರು. ಅವಾಗ ಇಂಡಾಫ್ ಅಂತ ರಾಗಿ ತಳಿ ಬರೋದು ಅದು, ಆಮೇಲೆ ಹಸುಗಳ ಬಗ್ಗೆ ಎಲ್ಲ ಅವಾಗ ಮಾಹಿತಿ, ರೈತರ ಬಗ್ಗೆ ಕೊಡೋರು, ಆಮೇಲೆ ಆಡುಗಳ ಬಗ್ಗೆ
0: ಮಾಹಿತಿ. ಎಲ್ಲರೂ ಹೇಳ್ತಾರೆ ಅವಾಗ ರೈತರ ಬಗ್ಗೆ ಹೇಳ್ತಾ ಇದ್ರು, ಇವಾಗ್ಲೂ ಹೇಳ್ತೀವಿ ನಾವು, ಇವಾಗ್ಲೂ ಈ ದಿನಕ್ಕೂ ಈ ಕ್ಷಣಕ್ಕೂ ಕೂಡ ಆ ಎಲ್ಲಾ ವಿಚಾರಗಳು ರೈತರ ಬಗ್ಗೆ ಹೇಳ್ತೀವಿ, ಯುವಕರ ಬಗ್ಗೆ ಹೇಳ್ತೀವಿ, ಮಹಿಳೆಯರಿಗೆ ಹೇಳ್ತೀವಿ, ಮಕ್ಕಳಿಗೆ ಹೇಳ್ತೀವಿ. ವಿವಿಧ ಭಾರತಿ ಮಾತ್ರ ಬೆಳಗ್ಗೆಯಿಂದ ರಾತ್ರಿವರೆಗೂ ಹಾಡುಗಳ ಜೊತೆಗೆ ಹೇಳುತ್ತೆ. ಆದ್ರೆ ನಮ್ಮ ಮುಖ್ಯವಾಹಿನಿ ಏನಿದೆಯಲ್ಲ ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ, ಇವತ್ತಿಗೂ ಅದೇ ಪ್ಯಾಟರ್ನ್ ಇದೆ, ಅದೇ ರೀತಿಯ ಕಾರ್ಯಕ್ರಮಗಳು. ಯಾಕಂದ್ರೆ ಏನು ಬದಲಾಗೋದಿಲ್ಲ, ಅವೆಲ್ಲ ವಿಷಯಗಳು ಬೇಕೇ ಬೇಕಲ್ವಾ ನಮ್ಗೆ?
1: ಹೌದೌದು ಮೇಡಮ್. ಮುಖ್ಯವಾಗಿ ಇನ್ನೊಂದು ಮಾಹಿತಿ ಮೇಡಮ್, ನಾನೊಂದು ಬೇರೆ ಇಲಾಖೆಗೆ ಹೋಗ್ಬೇಕಿತ್ತು, ನನ್ಗೆ ಅಲ್ಲೊಂದು ಸ್ವಲ್ಪ ಮೋಸ ಆಯ್ತು. ಏನಂದ್ರೆ ನಾವು ನನ್ಗೆ ಐಟ್ ಅಲ್ಲಿ 1 inch ಮಾರ್ಜಿನ್ ಇದೆ CISF ಅಲ್ಲಿ. ನಾನು ಅದಕ್ಕೆ ಇಂಟರ್ವ್ಯೂ ಹೋದಾಗ ಮಡಿಕೇರಿಲಿ ಎಲ್ಲದಕ್ಕೂ ಸೆಲೆಕ್ಷನ್ ಆಗಿದೆ, ಐಟ್ ನೀವು ಆಗಲ್ಲ ಅಂದ್ಬಿಟ್ಟು ವಾಪಸ್ ಕಳ್ಸ್ಬಿಟ್ರು. ಅದನ್ನ ಜಾಮದಾರ್ ಅಂತ IAS ನೀವ್ ಒಂದ್ಸರಿ ಇಂಟರ್ ಮಾಡಿದ್ರಿ, ಮಧ್ಯಾಹ್ನ 2 ಗಂಟೆಗೆ ಇಂದ 1-2 ಗಂಟೆವರೆಗೇನ ಬರೋದು ಕಾರ್ಯಕ್ರಮ, IAS ಅವ್ರನ್ನೆಲ್ಲ ಇಂಟರ್ ಮಾಡ್ತಿದ್ರಲ್ಲ, ಅದ್ ನೋಡಿ ನಮಗ್ ಬಹಳ ಬೇಜಾರಾಯ್ತು ಮೇಡಮ್. ಯಾಕಂದ್ರೆ ನಾ ನೋಡಿ ಈ ತರ ಮಾಹಿತಿ ಸಿಗತ್ತೆ ನಮ್ಗೆ ಆಕಾಶವಾಣಿಯಿಂದ ನಮ್ಗೆ, ನೋಡಿ ಈ ತರ ಅದು 1 inch ಮಾರ್ಜಿನ್ ಇದೆ ಅನ್ನೋದು
0: ಅವಾಗ ಗೊತ್ತಿರಲಿಲ್ಲ ನಿಮ್ಗೆ.
1: ಅವೆಲ್ಲ ಗೊತ್ತಿರ್ಲಿಲ್ಲ ನಮ್ಗೆ. ಇದ್ದೀರಿ, ನಾನು CISF ಅಲ್ಲಿ ಸೆಲೆಕ್ಷನ್ ಆಗಿ ಅಲ್ಲಿ ಹೋಗಿರೋ ಇರ್ಲಿ ಪರವಾಗಿಲ್ಲ, ನಾನು ಇಲ್ಲಿ ಅದು
0: ಚೆನ್ನಾಗಿ
1: ಸೇರ್ಕೊಂಡೆ. ಯಾಕಂದ್ರೆ ಮಾಹಿತಿ ನಿಮ್ಮಲ್ಲಿ ಪ್ರತಿಯೊಂದು ಸಿಗ್ತದೆ ಅಂತ.
0: ಹೌದು ಹೌದು, ಆಯಾ ಇಲಾಖೆ ಅಧಿಕಾರಿಗಳು ಮಂತ್ರಿಗಳು ಬಂದಾಗ ಅವ್ರು ಕರೆಕ್ಟ್ ಆಗಿ ಹೇಳ್ಬಿಡ್ತಾರೆ ಏನಿದ್ರೋ ಏನಿಲ್ಲ ಅನ್ನೋದನ್ನ. ಅವಾಗ ಎಲ್ರು ಕೇಳಿಸ್ಕೊಳ್ಬಹುದು, ತಿಳ್ಕೊಬಹುದು. ಅದನ್ನೇ ನಾವ್ ಹೇಳೋದು, ಮಾಹಿತಿ, ಶಿಕ್ಷಣ, ಮನರಂಜನೆ ನಮ್ಮ ಉದ್ದೇಶ.
1: ಎಲ್ಲ ಎಲ್ಲ ಇದೆ
0: ಮೇಡಮ್,
1: ಪ್ರತಿಯೊಂದು ಹಾಡುಗಳು ಬರುತ್ತೆ ಮೇಡಮ್, ಅದೊಂದು ನಮ್ಗೆ ಬಹಳ ಸಂತೋಷ. ಯಾಕಂದ್ರೆ ಎಲ್ಲ ಸಿಕ್ತಾರ ಹಾಡುಗಳು ನಿಮ್ಮಲ್ಲಿ ಸಿಗ್ತವೆ. ಹಂಗಾಗಿ ಬೆಳಿಗ್ಗೆ ಇದ್ರೆ ಕೇಳಿದ್ರೆ ಯಾವ್ದೋ ಒಂದು ಹಾಡಲ್ಲಿ ನಮ್ಗೆ ಎನರ್ಜಿ ಬಂದ್ಬಿಡುತ್ತೆ ಒಂದು ಆ ದಿವಸದಲ್ಲಿ, ಬಹಳ ಚೆನ್ನಾಗಿರುತ್ತೆ ಮೇಡಮ್.
0: ಆಗ್ಲಿ, ಇವಾಗ ನಿಮ್ಗೆ ಯಾವ ಹಾಡು ಬೇಕು
1: ಮೇಡಮ್? ಭೂಪತಿ ರಂಗದಿಂದ ಹಸುವಿನ ವೇಷದ ಹೆಬ್ಬುಲಿ ನೀನು ಮೇಡಮ್.
0: ಆಯ್ತು, ಹಸುವಿನ ವೇಷದ ಹೆಬ್ಬುಲಿಯನ್ನ ಹಾಡ್ ನಿಮ್ಗೋಸ್ಕರ ಪ್ರಸಾರ ಮಾಡ್ತಾ ಇದ್ದೀವಿ ವಿವಿಧ ಭಾರತಿಯಿಂದ. ಸರ್ ನಿಮ್ಮ ಹೆಸರು ಇನ್ನೊಂದ್ಸಲ ದಯವಿಟ್ಟು ನಾನು ಮಾತಾಡ್ತೇನೆ.
1: ಕೃಷ್ಣಮೂರ್ತಿ HL ಅಂತ ಮೇಡಮ್, ಗುರುಗಂಟೆಪಾಳ್ಯದಿಂದ ಬೆಂಗಳೂರು.
0: ಧನ್ಯವಾದ.

0: ಭೂಪತಿ ರಂಗ ಚಿತ್ರದ ಗೀತೆಯನ್ನು ಬರೆದವರು ಗೀತಪ್ರಿಯ, ಸಂಗೀತ ನೀಡಿದರು ವಿಜಯ ಭಾಸ್ಕರ್, ಹಾಡಿಗೆ ದನಿಯಾಗಿದ್ರು ಎಸ್ಪಿ ಬಾಲಸುಬ್ರಹ್ಮಣ್ಯಂ. ನಮಸ್ಕಾರ.
1: ಹಲೋ, ನಮಸ್ಕಾರ ಮೇಡಮ್.
0: ಹೇಳಿ, ನಿಮ್ಮ ಹೆಸರು ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಾ?
1: ಮೇಡಮ್, ನಾವು ಬೆಂಗಳೂರು ಏನಾರನ್ಪುರ ಅಂತ ಮೇಡಮ್, ಉದಯನಗರದಿಂದ.
0: ವಿಜಯನಗರ
1: ಇಲ್ಲ, ಉದಯನಗರ ಅಂತ ಮೇಡಮ್.
0: ಹೇಳಿ.
1: ನಮ್ದು ಊರು ಬಂದು ಗಾಜನೂರು ಮೇಡಮ್. ಇಲ್ಲಿ ಬೆಂಗಳೂರಿಗೆ ಬಂದು ಒಂದು 15-20 ವರ್ಷ ಆಯ್ತು ಮೇಡಮ್.
0: ಗಾಜನೂರಿನ ಗಂಡು?
1: ಹೌದು ಮೇಡಮ್, ಗಾಜನೂರಿನ ಗಂಡು ಮೇಡಮ್. ನಮ್ದು ರಾಜ್ಕುಮಾರ್ ಊರು ಮೇಡಮ್, ದೊಡ್ಡ ಗಾಜನೂರು ಅಂತ. ನಮ್ದು ಚಾಮರಾಜನಗರ ಪಕ್ಕದಲ್ಲಿ 20 ಕಿಲೋಮೀಟರ್ ದೂರ ಆಗುತ್ತೆ ಮೇಡಮ್.
0: ಚಾಮರಾಜನಗರದ ಭಾಷೆ ಬರುತ್ತಾ?
1: ಹೌದು ಮೇಡಮ್.
0: ಹೋಗ್ತಾ ಇರ್ತೀರಾ?
1: ಇದೇ ಫಸ್ಟ್ ಟೈಮ್ ಮೇಡಮ್ ನಾವು ಮಾಡ್ತಾ ಇರೋದು
0: ರೇಡಿಯೋದಲ್ಲಿ ಮಾತಾಡೋದು ಮೊದಲನೇ ಸಲ.
1: ಹೌದು ಮೇಡಮ್, ಇದೇ ಫಸ್ಟ್. ನೀವು ನಿಮ್ ಜೊತೆ ಮಾತಾಡ್ಬೇಕು. ನಿನ್ನೆ ಬೆಳಿಗ್ಗೆ ನೀವು 11 ಗಂಟೆಗೆ 10 ಗಂಟೆಗೆ ಲಾಸ್ಟ್ ಮಾಡ್ಬಿಟ್ರಿ. ನಾವು ಚಂದ್ರ ಮೇಡಮ್ ಹತ್ರನೇ ಮಾತಾಡ್ಬೇಕು ಅಂದ್ಬಿಟ್ಟು ನಾವು ಸುಮಾರು ದಿನ ವೇಟ್ ಮಾಡ್ತಿದ್ವಿ ಮೇಡಮ್. ಇವಾಗ ಸಿಕ್ಕಿದೆ ಮೇಡಮ್.
0: ಗಾಜಿನವ್ರ ಗಂಡ ಜೊತೆ ಮಾತಾಡ್ಲಿಕ್ಕಾಯ್ತು ನೋಡಿ ನನ್ಗೆ.
1: ಥ್ಯಾಂಕ್ಸ್ ಮೇಡಮ್.
0: ಮನೆಯವ್ರ ಹೆಸರೇನು, ಯಾರೆಲ್ಲ ಇದ್ದೀರಾ, ಏನ್ ಕೆಲಸ ಮಾಡ್ತೀರಾ?
1: ಮೇಡಮ್, ನಾವು ಟೈಲರಿಂಗ್ ಕೆಲಸ ಮಾಡ್ತಿದೀವಿ ಮೇಡಮ್. ಮತ್ತೆ ನಮ್ಮ ಮನೆಯವರು ಅಲ್ಲಿ ಕಾರ್ಪೊರೇಷನ್ ಹತ್ರ ಒಂದು ಪ್ರೈವೇಟ್ ಸ್ಕೂಲ್ ಅಲ್ಲಿ ಕೆಲಸ ಮಾಡ್ತಿದ್ರ ಮೇಡಮ್.
0: ಅವ್ರು ಯಾವ ಊರ್ನವ್ರು?
1: ಅವರು ದೊಡ್ಡಗಾಜನೂರು ಮೇಡಮ್. ಇಬ್ರು ನಾವು ಒಂದು ಚಿಕ್ಕ ಗಾಜನೂರು ದೊಡ್ಡ ಗಾಜನೂರು ಅಂತ ಮೇಡಮ್. ನಮ್ದು
0: ನೀವು ಗಾಜನೂರು ಗಂಡು, ಅವ್ರು ಗಾಜನೂರು ಹೆಣ್ಣು. ಮಕ್ಕಳು ಮರಿ ಎಲ್ಲ
1: ಮೇಡಮ್? ಮಕ್ಕಳು ಓದ್ತಾ ಇದಾರೆ ಮೇಡಮ್. ಓದಿ ಮದುವೆ ಮಕ್ಕಳು ಇದಾರೆ, ಮೊಮ್ಮಕ್ಕಳು ಇದಾರೆ. ಇಬ್ಬರು ಮಕ್ಕಳಿಗೂ ಮದುವೆ ಮಾಡಿದೀವಿ.
0: ಚಾಮರಾಜನಗರ ಜಿಲ್ಲೆ ತುಂಬಾನೇ ಚಂದ ರೀ, ಯಾಕೆ ಗೊತ್ತಾ? ಅಲ್ಲಿ ಮಾದೇಶ್ವರನ್ ಬೆಟ್ಟ ಇದೆ, ಬಿಳಗಿರಿ ರಂಗನ್ ಬೆಟ್ಟ ಇದೆ, ಆಮೇಲೆ ನಮ್ಮ ಇದು ಬೆಟ್ಟದ ಮೇಲೆ ಇದೆಯಲ್ಲ ಗುಂಡ್ಲುಪೇಟೆ ಹತ್ರ.
1: ಹೌದು ಮೇಡಮ್, ಹೌದು ಮೇಡಮ್.
0: ಅದು ಆ ಕಾಡು ಏನು ಚೆನ್ನಾಗಿದೆ ಗೊತ್ತಾ ಚಾಮರಾಜನಗರ? ಬಾಬಾ, ಸೂಪರ್ ಆಗಿರುವಂತ ಊರು. ಆಮೇಲೆ ಅಲ್ಲಿಯ ಜಾನಪದ ಕಲೆ ಸಂಸ್ಕೃತಿ ಇದೆಯಲ್ಲ, ಮಾದೇಶ್ವರನ್ ಕತೆ, ಚಿಕ್ಕಲ್ಲೂರು, ಏನು ಒಂದಲ್ಲ ಎರಡು, ಎಷ್ಟು ಚೆನ್ನಾಗಿದೆ ಗೊತ್ತಾ ಚಾಮರಾಜನಗರ? ಅದರಲ್ಲೂ ನಮ್ಮ ಅಣ್ಣ ಅವ್ರ ಊರು ಬೇರೆ. ಅದು
1: ಅದು ತಮಿಳ್ನಾಡು ಬಾರ್ಡರ್ ಬರ್ತದೆ.
0: ಹೌದು ಹೌದು ಹೌದು ಹೌದು,
1: ತಮಿಳ್ನಾಡು ಬಾರ್ಡರ್ ಬರ್ತದೆ ಮೇಡಮ್.
0: ಆ ಭಾಷೆನೇ ಒಂಥರ ಚಂದ, ಚಾಮರಾಜನಗರದ ಭಾಷೆ. ಒಂದು ಹೇಳಿ, ಒಂದೆರಡು ಸಾಲ ಹೇಳಿ ಏನಾದ್ರು ಒಂಚೂರು. ನೀವ್ ಹೆಂಗ್ ಮಾತಾಡ್ತೀರಾ ಚಾಮರಾಜನಗರಕ್ ಹೋದ್ರೆ?
1: ಏನೋ ಕುಚೋ ಬಾ ಮಗನೇ, ಊಟ ಮಾಡ್ಕೋ ಮೇಡಮ್.
0: ಹೆಣ್ಮಕ್ಳಿಗೆ ಏನಂತೀರಾ?
1: ಬಾಮಗಳೇ, ಇಲ್ಲಿ ಊಟ ಮಾಡುವ ಅಂತೀವಿ ಮೇಡಮ್.
0: ಕೂಸು
1: ಕಸ ಗುಡ್ಸ್ಕೊ ಬಾಮಗಳೇ ಅಂತ ಹೇಳ್ತೀವಿ ಮೇಡಮ್. ಮನೆ ಕ್ಲೀನ್ ಮಾಡೋದ್ರೆ ಕಸ ಗುಡ್ಸು ಬಾ ನೀನು, ಮನೆಯೆಲ್ಲ ಕ್ಲೀನ್ ಮಾಡ್ತೀನಿ ಮೇಡಮ್.
0: ಆಗ್ಲಿ ಆಗ್ಲಿ, ಸಮಯ ಇಲ್ಲ. ನೀವು ಕೇಳಿರುವಂತ ಹಾಡು ಯಾವ್ದು ಅಂದ್ರಿ
1: ಮೇಡಮ್? ಅದೇ ರಣರಂಗ ಮೇಡಮ್. ಇವಾಗ
0: ನೀವು ಗಾಜನೂರ್ನವ್ರಾಗಿ
1: ಕ್ಯಾಸೆಟ್ ನಮ್ಮ ಹತ್ರ ಬಂದಿತ್ತು ಮೇಡಮ್. ಚೆನ್ನೈಲಿ ಬಂದಿತ್ತು ಅವಾಗ. ನಾವು ಶಿವರಾಜ್ಕುಮಾರ್ ಹತ್ರ, ರಾಜ್ಕುಮಾರ್ ನಮ್ಮ ಮನೆಗೆ ಬಂದಿದ್ರು, ಗಾಜನೂರ್ ಬಂದ್ರು ಮೇಡಮ್. ಅವಾಗ ಕ್ಯಾಸೆಟ್ ನಮ್ಮ ಹತ್ರ ಕೊಟ್ಟು, ಹೋದ್ರು ನೋಡಪ್ಪ ಹೊಸ ರೆಕಾರ್ಡ್ ಮಾಡ್ತಾ ಇದೀವಿ, ಇದು ಗಾಜನೂರಿನ ಗಂಡು ಕಾಣಮ್ಮನ್ನು ಕೇಳ್ರಪ್ಪ ಚೆನ್ನಾಗಿದೆ ಅಂತ ಹೇಳಿ ಮೇಡಮ್. ಅವಾಗ ನಾನು ಈ ಕ್ಯಾಸೆಟ್ ನನ್ನ ಹತ್ರ ಇತ್ತು ಮೇಡಮ್, ಅವಾಗ್ಲೇ ರೆಕಾರ್ಡಿಂಗ್ ಸೆಂಟರ್ ಮೇಡಮ್, ಅವಾಗ ಚೆನ್ನೈಲಿ ಮಾಡಿದ್ರು ಮೇಡಮ್.
0: ಆಗ್ಲಿ ನೋಡಿ, ಹೆಂಗೆ ನಿಮ್ ಊರಿನ ಹೆಸರು ಇರುವಂತ ಹಾಡುಗಳನ್ನೇ ಹುಡುಕಿ ಹುಡುಕಿ ಕೇಳ್ತೀರಾ ನೀವು?
1: ಹೌದು ಮೇಡಮ್. ಮತ್ತೆ ರಾಜ್ಕುಮಾರ್ ಜೊತೆ ತುಂಬಾ ಫೋಟೋ ಹೊಡಿಸಿದ್ರು ಮೇಡಮ್, ಅವ್ರ ಪಾಪ ತುಂಬಾ ಅಪ್ಪಾಜಿ ಅವರು ನೆನೆಸಿದ್ರೆ ತಿಕ್ಕಾಗುತ್ತೆ ಮೇಡಮ್.
0: ನಿಜ ನಿಜ ನಿಜ ನಿಜ, ಅಲ್ಲೇ ಹತ್ತದಲ್ಲಿ ಒಂದೇ ಪಕ್ಕದಲ್ಲಿ ಇದ್ದಂತವರು.
1: ಸ್ನಾನ ಮಾಡ್ತಿದ್ದೀವಿ ಮೇಡಮ್ ಗವ್ವ ಹೊಳೆಯಲ್ಲಿ, ಒಳಗಡೆ ನೀರ್ ಮಿತ ಇದೆ ಅಂದ್ರೆ ನಮ್ ಕಡೆ ಪಾಚಿ ನೀರು ಸ್ನಾನ ಮಾಡಿದಷ್ಟು ನೀರ್ ಮಿತ ಇದೆ.
0: ಸರಿ,
1: ಅವಾಗ ಇವರು ಆಂಜನೇಯ ದೇವಸ್ಥಾನ, ನಮ್ಮೂರಿನ ಚಿಕ್ಕ ದೇವಸ್ಥಾನ ಕಟ್ಟಿದ್ದಾರೆ ಮೇಡಮ್ ಆಂಜನೇಯ ದೇವಸ್ಥಾನ ಅಂತ. ಅಲ್ಲಿಂದ ಪಂಚ ಉಟ್ಕೊಂಡು ಅವ್ರ ಭಾವ ಮತ್ತ ವರದರಾಜ ರಾಜ್ಕುಮಾರ್ ಅವರು ಹೋಗ್ತಾ ಇದ್ರು. ಅವು ನಾವು ಎಲ್ಲ ನಿಕ್ಕಾಡಿಕೊಂಡು ಸ್ನಾನ ಮಾಡ್ತೀವಿ. ಓ ಏನಪ್ಪ ಸ್ನಾನ ಮಾಡ್ತಾ ಇದ್ದೀರಾ? ಮಾಡಿ ಮಾಡಿ ಮಾಡಿ ಸಾರ್, ನಿಮ್ ಕವಿರತ್ನ ಕಾಲೇಜ್ ನೆನ್ನೆ ತಾನು ಫಿಲಂ ನೋಡಿದ್ಮಲ್ಲ ಸರ್. ಆಯ್ತು, ಚೆನ್ನಾಗಿದ್ಯಾ ನೋಡಿದ್ರ? ನೋಡಿದ್ರ ಮೇಡಮ್,
0: ತುಂಬಾ ಪುಣ್ಯವಂತರು ರೀ ನೀವು ನಿಜವಾಗ್ಲು. ಆಗ್ಲಿ, ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿದ್ದು.
1: ಥ್ಯಾಂಕ್ಸ್ ಮೇಡಮ್, ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ಸ್ ಮೇಡಮ್, ಇದೇ ಫಸ್ಟ್ ಮೇಡಮ್ ಕಾಲ್ ಮಾಡಿದ್ದೆ ನಾವು.
0: ಆಗ್ಲಿ ಆಗ್ಲಿ, ಕೇಳ್ತಾರೆ ವಿವಿಧ ಭಾರತಿ.
1: ಥ್ಯಾಂಕ್ ಯು ಮೇಡಮ್,
0: ನಮಸ್ತೆ.

ರಣರಂಗ ಚಿತ್ರಕ್ಕಾಗಿ ಹಂಸಲೇಖ ಅವರು ಗೀತೆಯನ್ನು ಬರೆದು ಸಂಗೀತ ಸಂಯೋಜನೆಯನ್ನು ಮಾಡಿದರು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿತ್ತು ಗೀತೆ. ಕರೆಗೊಂದು ಹಾಡು ಕಾರ್ಯಕ್ರಮವನ್ನು ನಾವಿಲ್ಲಿಗೆ ಮುಕ್ತಾಯ ಮಾಡೋಣ. ಸಮಯ 1:20 ಕೇಳಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದ 102 ತಾಲೂಕುಗಳಲ್ಲಿ ಬರಗಾಲ ಉಂಟಾಗಿದ್ದು ಈ ತಿಂಗಳ ಅಂತ್ಯಕ್ಕೆ ಕೇಂದ್ರ ಸರ್ಕಾರಕ್ಕೆ ಬರ ಕುರಿತ ವರದಿ ಸಲ್ಲಿಕೆ ಮಾಡಲಾಗುವುದು ಎಂದು ಕಂದಾಯ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಚಾಮರಾಜನಗರದ ಹನೂರು ಗಂಡುಗುಂಡಿನ ದಾಳಿ ಪ್ರಕರಣವನ್ನು ಸಿಐಡಿ ತನಿಖೆಗೆ ವರ್ಗಾಯಿಸಿ ಸರ್ಕಾರ ಆದೇಶ ಹೊರಡಿಸಿದೆ. ಪ್ರಕರಣದ ಕಡತಗಳನ್ನು ಸಿಐಡಿ ತನಿಖಾಧಿಕಾರಿಗೆ ಹಸ್ತಾಂತರಿಸುವಂತೆ ಪೊಲೀಸ್ ಮಹಾನಿರ್ದೇಶಕ ಡಾ ಎಂಎ ಸಲೀಂ ಸೂಚಿಸಿದ್ದಾರೆ. ತೆರಿಗೆದಾರರ ಹಣದಿಂದ ಸಂಗ್ರಹಿಸಿದ ಅಕ್ಕಿಯನ್ನು ಎಥೆನಾಲ್ ಉತ್ಪಾದಕರಿಗೆ ಅದರ ಸ್ವಾಧೀನ ವೆಚ್ಚಕ್ಕಿಂತ ಸುಮಾರು 40% ಕಡಿಮೆ ಬೆಲೆಗೆ ಮಾರಾಟ ಮಾಡುವ ಕೇಂದ್ರದ ನೀತಿಯನ್ನು ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಪ್ರಶ್ನಿಸಿದ್ದಾರೆ. ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯ ಬಹುತೇಕ ಕಡೆ ಧಾರಾಕಾರ ಮಳೆಯಾಗುತ್ತಿದೆ. ಭಾರೀ ಮಳೆಯಿಂದಾಗಿ ಮಡಿಕೇರಿಯಲ್ಲಿ ಸಾಮಾನ್ಯ ಜನಜೀವನ ವ್ಯತ್ಯಯವಾಗಿದೆ. ಬೆಂಗಳೂರಿನಲ್ಲಿ ರೈಲ್ವೆ ಹಳಿಗಳ ಪಕ್ಕದ ಪ್ರದೇಶವನ್ನು ಪರಿಣಾಮಕಾರಿಯಾಗಿ ಸ್ವಚ್ಛಗೊಳಿಸಿ

ನಿರಂತರವಾಗಿ ಸ್ವಚ್ಛತೆ ಕಾಪಾಡಿಕೊಳ್ಳುವಂತೆ ಮುಖ್ಯ ಆಯುಕ್ತರಾದ ಮಹೇಶ್ವರ ರಾವ್ ರೈಲ್ವೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಭಾರತ ಚೀನಾ ಗಡಿ ವಿವಾದ ಕುರಿತಂತೆ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಬೀಜಿಂಗ್ನಲ್ಲಿಂದು ಚೀನಾದ ಉಪಾಧ್ಯಕ್ಷ ಹಾನ್ ಝೆಂಗ್ ಅವರನ್ನು ಭೇಟಿಯಾಗಿದ್ದಾರೆ. ಈ ವೇಳೆ ದ್ವಿಪಕ್ಷೀಯ ಸಂಬಂಧಗಳನ್ನು ಸುಧಾರಿಸುವ ಬಗ್ಗೆ ಉಭಯ ನಾಯಕರು ಚರ್ಚೆ ನಡೆಸಿದ್ದಾರೆ. ಕೊಲಂಬೋದಲ್ಲಿ ನಡೆಯುತ್ತಿರುವ ಭಾರತ ಶ್ರೀಲಂಕಾ ನಡುವಿನ ಎರಡನೇ ಕ್ರಿಕೆಟ್ ಟೆಸ್ಟ್ ಪಂದ್ಯದಲ್ಲಿ ಭಾರತ ನೀಡಿರುವ 503 ರನ್ಗಳ ಗುರಿ ಬೆನ್ನತ್ತಿರುವ ಶ್ರೀಲಂಕಾ ವರದಿ ಬಂದಾಗ 4 ವಿಕೆಟ್ ನಷ್ಟಕ್ಕೆ 130 ರನ್ ಗಳಿಸಿದೆ. ಮಳೆ ಹಿನ್ನೆಲೆಯಲ್ಲಿ ಆಟ ಸ್ಥಗಿತಗೊಳಿಸಲಾಗಿದೆ. ಬಿಡಬ್ಲ್ಯೂಎಫ್ ವರ್ಲ್ಡ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಕಂಚಿನ ಪದಕ ಗೆದ್ದ ಬಳಿಕ ಭಾರತದ ಮಹಿಳಾ ಬ್ಯಾಡ್ಮಿಂಟನ್ ಜೋಡಿ ತ್ರಿಸಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಶ್ರೇಯಾಂಕದಲ್ಲಿ ಏರಿಕೆ ಕಂಡಿದೆ. ಈ ಜೋಡಿ 39ನೇ ಸ್ಥಾನದಿಂದ 27ನೇ ಸ್ಥಾನ ಪಡೆದುಕೊಂಡಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 5:00.

0: ಅದು ಕೂಡ ಆಪ್ನಿಂದ. ಸಿಕ್ಬಿದ್ರು.
1: ಅಪರಿಚಿತ ಆಪ್ನಿಂದ ಬಚಾವಾಗಿ.
2: RBI ಹೇಳುತ್ತೆ,
1: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
4: ಇನ್ನು ಕಾರ್ಯಕ್ರಮವನ್ನ ಕೇಳ್ತಾ ಕೇಳ್ತಾ ಒಂದೆರಡು ಸಂದೇಶಗಳು ಕೇಳ್ತಾ ಇದ್ರೆ, ಭೂಪತಿ ರಂಗ ಚಿತ್ರದ ಗೀತೆ ಹಾಡಿದವರು ಹೌದು, ಪಿಬಿ ಶ್ರೀನಿವಾಸ್ ಅವರು, ಗೀತಪ್ರಿಯ ಅವರ ರಚನೆ. ನಾನೇನಾದರೂ SP ಬಾಲಸುಬ್ರಹ್ಮಣ್ಯಂ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕ್ಷಮೆ ಇರಲಿ. ಈ ಹಾಡನ್ನು ಹಾಡಿದವರು ಪಿಬಿ ಶ್ರೀನಿವಾಸ್ ಅವರು. ಇನ್ನು ಸಾಕಷ್ಟು ಜನರ ಸಂದೇಶ ಹೇಳ್ತಾ ಇದೆ, ಕಾರ್ಯಕ್ರಮ ಕರೆಗೊಂದು ಹಾಡು ಚೆನ್ನಾಗಿತ್ತು ಅಂತ ಹರೀಶ್ ಅವರು ಮಲ್ಲೇಶ್ವರಂಯಿಂದ, ಭಾಗ್ಯ ಅವರು ಯೂನಿವರ್ಸಿಟಿಯಿಂದ ಮೆಸೇಜ್ ಮಾಡಿದ್ದಾರೆ, ಲೀಲಾ ಬೇಗೂರಿನಿಂದ ಕಾರ್ಯಕ್ರಮ ಚೆನ್ನಾಗಿತ್ತು, ಎಲ್ಲರ ಮಾತು ಹಾಡು ಎಲ್ಲವೂ ಚೆನ್ನಾಗಿತ್ತು ಅಂತ. ಮಯೂರಕೋಟಿ ಜನ್ನಾಪುರ ಭದ್ರಾವತಿಯಿಂದ, ಮತ್ತೆ ಯಾರೊಬ್ಬರು ಹೆಸರು ಕಳಿಸಿಲ್ಲ, ರವೀಂದ್ರ ಅಂತ ಇದೆ, ಭೀಮರಾವ್ ಅವರು, ಮತ್ತೊಬ್ಬರು ಯಾರಪ್ಪ ಅಂದರೆ ದಯಾನಂದ ಮಾವಟೇಕರ್ TC ಪಾಳ್ಯ ಬೆಂಗಳೂರಿನಿಂದ, ಹನುಮಂತಪ್ಪ ಮಡಿವಾಳವರು ಹೇಳ್ತಾ ಇದ್ರೆ ಕಾರ್ಯಕ್ರಮದಲ್ಲಿ ಅಡ್ವೊಕೇಟ್ ಅವರು ಮಾತಾಡಿದ್ರು, ಅವ್ರ ಮಾತು ಕೇಳಿ ತುಂಬಾನೇ ಬೇಸರ ಆಗುತ್ತೆ, ಗಂಡ ಹೆಂಡತಿ ಸಂಬಂಧ 7 ಜನ್ಮದ ಅನುಬಂಧ ಸುಧಾರಿಸ್ಕೊಂಡು ಹೋದ್ರೆ ಬದುಕು ಸಾರ್ಥಕ ಆಗುತ್ತೆ, ತಾಳಿದವನು ಬಾಳಿಯಾನು ಅನ್ನೋ ಆಗಿರ್ಬೇಕು ಅಂತ. ಮತ್ತೆ ಭಾಸ್ಕರ್ ಬಾಬು ಅವರು ಯಶವಂತಪುರದಿಂದ ಮೆಸೇಜ್ ಮಾಡಿದ್ದಾರೆ, ಸ್ವರೂಪ್ ಲೋಕೇಶ್ ಕುಣಿಕಲ್ನಿಂದ, ವಿವಿಧ ಭಾರತಿ ನಮ್ಮ ಕಾರಣಗಳಿಗೆ ಸಂಗೀತ ಸುಧೆಯನ್ನ ಸುರಿಸುತ್ತೆ, ಬಿಡಿಸಲಾಗದ ಅನುಬಂಧ ಅಂತ ಹೇಳ್ತಾರೆ. ಬಂಧನ ಚಿತ್ರದ ಹಾಡು ಇಷ್ಟ ಆಯಿತು ಅಂತ ವಾಣಿಶ್ರೀ ಧಾರವಾಡದಿಂದ, ಚಿದಾನಂದ TV ಸರ್ಕಲ್ ಇಂದ ಮೆಸೇಜ್ ಮಾಡಿದ್ದಾರೆ, ಮತ್ತೊಬ್ರು ಯಾರೋ ಹೆಸರು ಹಾಕಿಲ್ಲಪ್ಪ, ದಾವಣಗೆರೆ NRI ಸೌದಿ ಜೀವನದ ಕುರಿತಾಗಿ ಮಾಹಿತಿಯನ್ನು ಕೊಟ್ಟರು, ಧನ್ಯವಾದಗಳು ಅಂತ. ಕಾವ್ಯ ಗೌರಿ ರೇಣುಕಪ್ಪ ರುದ್ರಪ್ಪ ಮಡಿವಾಳರ್ ಇಂದರಗಿಯಿಂದ, ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿಯಿಂದ, ಚಳ್ಳಕೆರೆ ಕರಗಂದು ಹಾಡು ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳಿದ್ರಿ. ಕವಿತಾ ಶ್ರೀನಿವಾಸ್ ಅವರು ಕೂಡ ಕಲಾಭಾರತಿ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳ್ತಾರೆ. ಮತ್ತೆ ಯಾರು, ಶ್ರೀಕಾಂತ್ ಕೊಡ್ಕಿಂಡಿ ಧಾರವಾಡದಿಂದ, ಕಲಾಭಾರತಿ ಕಾರ್ಯಕ್ರಮ ಇಷ್ಟ ಆಯಿತು ಅಂತ. ಗೌರಿ ಬಿದನೂರಿನ ಸುರೇಶ್ ಭಟ್ ಅವರು, ಮತ್ತು ಕೆಂಪಣ್ಣ ವಾಡಪ್ಪಗೋಳ, ಉಮೇಶ್ ಸಿರಿಗೆರೆ ಇವರು ಕೂಡ ಕಲಾಭಾರತಿ ಕಾರ್ಯಕ್ರಮದಲ್ಲಿ. ಮಣಿರತ್ನಮ್ಮ ಅವರ ಮೆಚ್ಚುಗೆ ಗಳಿಸಿದ ನಿರ್ದೇಶಕ ಬಾಬು ದಿನೇಶ್ ಬಾಬು ಅವ್ರಿಗೆ ಧನ್ಯವಾದ ಅಂತ. ನವೋದಯ ನಾಗರಾಜ್ ಅವರು ಕೂಡ, ಇದು ಸಾಧ್ಯ ಸಿನಿಮಾನ 24 ಗಂಟೆಗಳಲ್ಲಿ ಶೂಟಿಂಗ್ ಮಾಡಿ ಮುಗಿಸಿ ಒಂದು ರೆಕಾರ್ಡ್ ಮಾಡಿದ್ದಾರೆ ದಿನೇಶ್ ಬಾಬು ಅಂತ ಹೇಳ್ತಾರೆ. ಮತ್ತು ರಾಣಿ ಹಳೇಬೀಡು, ಕಲಾಭಾರತಿ ಕಾರ್ಯಕ್ರಮ ಇಷ್ಟ ಆಯಿತು ಅಂತ. ಹಲಸೂರಿನ ರಾಜೇಶ್ ಅವರು, ಕೌಸಲ್ಯ ಬನಶಂಕರಿಯಿಂದ, ಮತ್ತೊಬ್ಬರು ಶ್ವೇತಾ ಎಸ್ರಾವ್ ಸುಳ್ಯದಿಂದ ಸಂದೇಶವನ್ನು ಕಳಿಸಿದರೆ. ಹೀಗೆ ಕಾರ್ಯಕ್ರಮದ ಜೊತೆಯಾಗಿರಿ, ನಮ್ಮ ಜೊತೆಯಾಗಿರಿ, ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ಮೆಸೇಜ್ ಮಾಡಿ. ಹೀಗೆ ಸಾಕಷ್ಟು ಜನರ ಸಂದೇಶ ಕೂಡ ಬಂದಿದೆ.
5: ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಕೋಮಲ್ ಕುಮಾರ್. ನನಗೆ ಯಾವಾಗಲೂ ಇಷ್ಟವಾದಂಥ

ರೇಡಿಯೋ ಸ್ಟೇಷನ್ ವಿವಿಧ ಭಾರತಿ ನಾನು ಯಾವಾಗ್ಲೂ ಕೇಳ್ತಾ ಇರ್ತೀನಿ. ಬೇರೆ ರೇಡಿಯೋ ಸ್ಟೇಷನ್ಸ್ ತರ ವಿವಿಧ ಭಾರತಿ ಇಲ್ಲ, ವಿವಿಧ ಭಾರತಿ ತರ ಬೇರೆ ರೇಡಿಯೋ ಸ್ಟೇಷನ್ ಇಲ್ಲ. ನನಗಿಷ್ಟವಾದಂತ ರೇಡಿಯೋ ಸ್ಟೇಷನ್ ಕೇಳ್ತಾ ಇರಿ, ವಿವಿಧ ಭಾರತಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಮುಖ್ಯಾಂಶಗಳು: 10 ವರ್ಷ ಪೂರೈಸಿದ ಏಕೀಕೃತ ಪಾವತಿ ವ್ಯವಸ್ಥೆ ಯುಪಿಐ ಸೇವಾ ಯಶಸ್ಸಿನ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. 2047 ವೇಳೆಗೆ ಭಾರತ 330 ಟ್ರಿಲಿಯನ್ ಡಾಲರ್ ಆರ್ಥಿಕತೆಯಾಗುವ ಗುರಿ, ಟೋಕಿಯೋದಲ್ಲಿ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಭಾರತ ಚೀನಾ 25ನೇ ವಿಶೇಷ ಪ್ರತಿನಿಧಿಗಳ ಮಾತುಕತೆಯಲ್ಲಿಂದು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಭಾಗಿ. ಹಾಗೂ ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ 3ನೇ ದಿನದಾಟದಲ್ಲಿಂದು 300 ರನ್ಗೂ ಅಧಿಕ ಹಿನ್ನಡೆಯಲ್ಲಿ ಶ್ರೀಲಂಕಾ. ವಾರ್ತೆಗಳ ವಿವರ: ಭಾರತದ ಡಿಜಿಟಲ್ ಪಾವತಿ ವ್ಯವಸ್ಥೆ ಬೆನ್ನೆಲುಬಾಗಿರುವ ಏಕೀಕೃತ ಪಾವತಿ ವ್ಯವಸ್ಥೆ ಯುಪಿಐ ಇಂದಿಗೆ 10 ವರ್ಷಗಳನ್ನು ಪೂರೈಸಿದೆ. 2016 ಆಗಸ್ಟ್ 25ರಂದು ಸಾರ್ವಜನಿಕ ಬಳಕೆಗೆ ಆರಂಭವಾದ ಯುಪಿಐ ವಹಿವಾಟಿನ ಪ್ರಮಾಣದಲ್ಲಿ ಸುಮಾರು 13,000 ಪಟ್ಟು ಏರಿಕೆ ಕಂಡಿದೆ. 2017-18ರಲ್ಲಿ 1.7 ಕೋಟಿ ಇದ್ದ ವಾರ್ಷಿಕ ವಹಿವಾಟುಗಳ ಸಂಖ್ಯೆ 2025-26ರಲ್ಲಿ 24,162 ಕೋಟಿಗೂ ಅಧಿಕವಾಗಿದೆ. ಇದೇ ಅವಧಿಯಲ್ಲಿ ವಹಿವಾಟಿನ ಮೌಲ್ಯ 7,000 ಕೋಟಿ ರೂಪಾಯಿಗಳಿಂದ ಸುಮಾರು 314,00,000 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ಗಡಿಯಾಚೆಗಿನ ಡಿಜಿಟಲ್ ಪಾವತಿಗೆ ಜಾಗತಿಕ ವೇದಿಕೆಯಾಗಿ ಹೊರಹೊಮ್ಮಿರುವ ಯುಪಿಐ ಪ್ರಸ್ತುತ 11 ದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ.

0: ಯುಪಿಐ ಡಿಜಿಟಲ್ ಪಾವತಿ ವ್ಯವಸ್ಥೆ 10 ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಸಂದೇಶ ಹಂಚಿಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ, ಭಾರತದ ಈ ಡಿಜಿಟಲ್ ಕ್ರಾಂತಿಯ ಪ್ರಮಾಣ ಮತ್ತು ವ್ಯಾಪ್ತಿಗೆ ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆ ಪಡೆಯಬೇಕೆಂದು ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಏಕೀಕೃತ ಪಾವತಿ ವ್ಯವಸ್ಥೆ ದಶಕಗಳ ಸೇವಾ ಯಶಸ್ಸನ್ನು ಶ್ಲಾಘಿಸಿ ಭಾರತೀಯ ಡಿಜಿಟಲ್ ಪಾವತಿ ಪಯಣದಲ್ಲಿ ಇದೊಂದು ಪ್ರಮುಖ ತಿರುವಾಗಿದೆ ಎಂದಿದ್ದಾರೆ. ಜಾಗತಿಕ ಸವಾಲುಗಳ ನಡುವೆ ಭಾರತ ಕಳೆದ ವರ್ಷ 7.7% ಪ್ರಗತಿ ಸಾಧಿಸಿದ್ದು 2047 ವೇಳೆಗೆ $30 trillion ಆರ್ಥಿಕತೆಯಾಗಿ ಹೊರಹೊಮ್ಮುವ ಗುರಿಯೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಜಪಾನ್ನ ಟೋಕಿಯೋದಲ್ಲಿ ಅಲ್ಲಿನ ಪ್ರಮುಖ ಹಣಕಾಸು ಮತ್ತು ಹೂಡಿಕೆ ಸಂಸ್ಥೆಗಳ ಉನ್ನತ ಅಧಿಕಾರಿಯೊಂದಿಗೆ ನಡೆದ ಮಾತುಕತೆ ವೇಳೆ ಅವರು ಭಾರತೀಯ ಆರ್ಥಿಕ ಸಾಮರ್ಥ್ಯ ಮತ್ತು ಬೆಳವಣಿಗೆಯನ್ನು ಪ್ರಸ್ತಾಪಿಸಿದರು. ಸಭೆಯಲ್ಲಿ ಮಾತನಾಡಿದ ಅವರು, ಭಾರತದ ಸದೃಢ ಬ್ಯಾಂಕಿಂಗ್ ವಲಯ, ಬೆಳೆಯುತ್ತಿರುವ ಮಧ್ಯಮ ವರ್ಗ ಹಾಗೂ ಹೆಚ್ಚುತ್ತಿರುವ ತಲಾ ಆದಾಯ ದೇಶದ ಆರ್ಥಿಕ ಪ್ರಗತಿಗೆ ವೇಗ ನೀಡುತ್ತಿದೆ ಎಂದರು. ಜಪಾನ್ ಹೂಡಿಕೆದಾರರಿಗೆ ಭಾರತದ ಸೆಮಿಕಂಡಕ್ಟರ್, ಕೃತಕ ಬುದ್ದಿಮತ್ತೆ, ನವೀಕರಿಸಬಹುದಾದ ಇಂಧನ, ಹಸಿರು ಹೈಡ್ರೋಜನ್ ಮತ್ತು ಡಿಜಿಟಲ್ ಮೂಲಸೌಕರ್ಯ ವಲಯಗಳಲ್ಲಿ ಅಪಾರ ಅವಕಾಶಗಳಿವೆ ಎಂದು ತಿಳಿಸಿದರು. H1B ವೀಸಾ ಅರ್ಜಿಗಳನ್ನು ಸಲ್ಲಿಸುವ ಉದ್ಯೋಗದಾತ ಕಂಪನಿಗಳ ಮೇಲೆ ಸುಮಾರು $1,300 ಹೆಚ್ಚುವರಿ ಶುಲ್ಕವನ್ನು ವಿಧಿಸಲು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತ ಪ್ರಸ್ತಾಪಿಸಿದೆ. ಇದು ಭಾರತೀಯ ಮಾಹಿತಿ ತಂತ್ರಜ್ಞಾನ ವೃತ್ತಿಪರರು ಹಾಗೂ ಕೌಶಲ್ಯಯುತ ಉದ್ಯೋಗಿಗಳನ್ನು ನೇಮಿಸಿಕೊಳ್ಳುವ ಕಂಪನಿಗಳ ಮೇಲೆ ಭಾರೀ ಆರ್ಥಿಕ ಹೊರೆಯಾಗಲಿದೆ. ಈ ಶುಲ್ಕದಿಂದ ವಾರ್ಷಿಕವಾಗಿ ಸುಮಾರು $8.8 billion ಆದಾಯ ನಿರೀಕ್ಷಿಸಲಾಗಿದೆ. ವಲಸೆ ಅರ್ಜಿಗಳ ಪರಿಶೀಲನೆ, ವಂಚನೆ ಪತ್ತೆ ಹಾಗೂ ರಾಷ್ಟೀಯ ಭದ್ರತಾ ಪರಿಶೀಲನೆ ಸೇರಿದಂತೆ ವಿವಿಧ ಕಾರ್ಯಗಳಿಗೆ ಬಳಸಲಾಗುವುದು ಎಂದು ಅಮೆರಿಕದ ಆಂತರಿಕ ಭದ್ರತಾ ಇಲಾಖೆ ತಿಳಿಸಿದೆ. ಆದರೆ ಮಿತಿಗೆ ಒಳಪಡದ ಕೆಲವು ಲಾಭರಹಿತ ಹಾಗೂ ಸರ್ಕಾರಿ ಸಂಶೋಧನಾ ಸಂಸ್ಥೆಗಳು ಮತ್ತು ಉನ್ನತ ಶಿಕ್ಷಣ ಸಂಸ್ಥೆಗಳು ಸಲ್ಲಿಸುವ H1B ಅರ್ಜಿಗಳಿಗೆ ಈ ಹೆಚ್ಚುವರಿ ಶುಲ್ಕ ಅನ್ವಯಿಸುವುದಿಲ್ಲ. ಭಾರತ ಮತ್ತು ಚೀನಾ ನಡುವಿನ ಗಡಿ ವಿವಾದಕ್ಕೆ ಸಂಬಂಧಿಸಿದಂತೆ 25ನೇ ಸುತ್ತಿನ ವಿಶೇಷ ಪ್ರತಿನಿಧಿಗಳ ಮಾತುಕತೆಯಲ್ಲಿ ಪಾಲ್ಗೊಳ್ಳಲು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಬೀಜಿಂಗ್ನಲ್ಲಿ ಭೇಟಿಯಾಗಲಿದ್ದಾರೆ. ಅವರಿಂದು ಚೀನಾ ಉಪಾಧ್ಯಕ್ಷ ಹಾನ್ ಜೆಂಗ್ ಅವರನ್ನು ಭೇಟಿ ಮಾಡಿದರು. ಇಂದು ನಡೆಯುತ್ತಿರುವ 25ನೇ ಸುತ್ತಿನ ವಿಶೇಷ ಪ್ರತಿನಿಧಿಗಳ ಮಾತುಕತೆಗೂ ಮುನ್ನ ಉಭಯ ದೇಶಗಳು ಗಡಿ ಪ್ರದೇಶಗಳಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಬಲಪಡಿಸುವ ಮಾರ್ಗಗಳ ಕುರಿತು ಚರ್ಚಿಸಿದವು ಎಂದು ಬೀಜಿಂಗ್ನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ನೀಡಿದೆ. ಉಭಯ ರಾಷ್ಟಗಳ ನಾಯಕರ ನಡುವಿನ ಒಮ್ಮತದ ಆಧಾರದ ಮೇಲೆ ಆರ್ಥಿಕ, ರಾಜಕೀಯ ಮತ್ತು ಬಹುಪಕ್ಷೀಯ ವೇದಿಕೆಗಳಲ್ಲಿ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಸುಧಾರಿಸುವ ಕುರಿತು ಕೂಡ ಚರ್ಚಿಸಲಾಯಿತು. 10 ದಿನಗಳ ಓಣಂ ಹಬ್ಬದ ಅಂತಿಮ ಹಂತವಾದ ಉತ್ರಾಡಂ ಅನ್ನು ಕೇರಳಂನಲ್ಲಿ ಇಂದು ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ನಾಳೆ ಆಚರಿಸಲಾಗುವ ತಿರುವೋಣಂಗೆ ರಾಜ್ಯ ಸಜ್ಜಾಗುತ್ತಿದೆ. ಉತ್ರಾಡಂ ಕೇವಲ ತಿರುವೋಣಂನ ಮುನ್ನಾ ದಿನವಷ್ಟೇ ಅಲ್ಲದೆ ಹಬ್ಬದ ಅಂತಿಮ ಸಿದ್ದತೆಗಳನ್ನು ಪೂರ್ಣಗೊಳಿಸಿ ಅಗತ್ಯ ವಸ್ತುಗಳ ಖರೀದಿ ನಡೆಸುವ ದಿನವೂ ಆಗಿದೆ. ಸಾಂಪ್ರದಾಯಿಕ ಉತ್ರಾಡ್ ಪಾಚೀಲ್ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಮಾರುಕಟ್ಟೆಗಳು ಮತ್ತು ಖರೀದಿ ಕೇಂದ್ರಗಳಲ್ಲಿ ಜನದಟ್ಟಣೆ ಹೆಚ್ಚಿದೆ. ಮನೆಗಳನ್ನು ವರ್ಣರಂಜಿತ ಓಣಂ ಪುಷ್ಪಾಲಂಕಾರಗಳಿಂದ ಅಲಂಕರಿಸಲಾಗುತ್ತಿದ್ದು ನಾಳೆ ಬಡಿಸಲಾಗುವ ಸಾಂಪ್ರದಾಯಿಕ ಓಣಂಗೆ ಸಿದ್ದತೆಗಳು ನಡೆಯುತ್ತಿವೆ. ವಿವಿಧೆಡೆ ವಿಶೇಷ ಪೂಜೆಗಳು ಆಯೋಜಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಮೆರಿಕದ ಹಣಕಾಸು ಸಚಿವ ಸ್ಕಾಟ್ ಬಸೆಂಟ್ ಅವರು ಇರಾನ್ ವಿರುದ್ದ ಬೃಹತ್ ಮಟ್ಟದ ಆರ್ಥಿಕ ನಿರ್ಬಂಧಗಳನ್ನು ಘೋಷಿಸಿದ್ದು, ಇದನ್ನು ಎದುರಿಸಲು ತಮ್ಮ ಬಳಿ 2 ವರ್ಷಗಳ ವಿಶೇಷ ಯೋಜನೆ ಸಿದ್ಧವಾಗಿದೆ ಎಂದು ಇರಾನ್ ತಿಳಿಸಿದೆ. ಇರಾನ್ನೊಂದಿಗೆ ಅಮೆರಿಕವು ತನ್ನ ಎಲ್ಲಾ ಆರ್ಥಿಕ ಸಂಬಂಧಗಳನ್ನು ಕಡಿತಗೊಳಿಸಿದ್ದು, ಇರಾನ್ಗೆ ಹಣಕಾಸಿನ ನೆರವು ನೀಡುವ ಇತರ ದೇಶಗಳನ್ನು ಜಾಗತಿಕವಾಗಿ ಪ್ರತ್ಯೇಕಿಸುವುದಾಗಿ ಬೆಸೆಂಟ್ ಎಚ್ಚರಿಸಿದ್ದಾರೆ. ಈ ನೂತನ ನಿರ್ಬಂಧಗಳು ಇರಾನ್ನ ತೈಲ

ಸಾರಿಗೆ, ವಿಮಾನಯಾನ, ತಂತ್ರಜ್ಞಾನ, ಚಿನ್ನ ಹಾಗೂ ಡಿಜಿಟಲ್ ಸತ್ವಗಳು ಸೇರಿದಂತೆ ಪ್ರಮುಖ 5 ವಲಯಗಳನ್ನು ಗುರಿಯಾಗಿಸಿಕೊಂಡಿದೆ. ಅಮೆರಿಕದ ಈ ಕ್ರಮಕ್ಕೆ ಪ್ರತಿಕ್ರಿಯಿಸಿರುವ ಇರಾನ್ನ ಆರ್ಥಿಕ ಸಚಿವ ಅಲಿ ಮದಾನಿ ಜದೇಹಾ ಇಂತಹ ನಿರ್ಬಂಧಗಳನ್ನು ಎದುರಿಸಲು ತಮ್ಮ ದೇಶ ಸಂಪೂರ್ಣವಾಗಿ ಸಜ್ಜಾಗಿದೆ ಎಂದು ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಜಾಗತಿಕ ಇಂಧನ ಪೂರೈಕೆಯ ಪ್ರಮುಖ ಮಾರ್ಗವಾಗಿರುವ ಹಾರ್ಮೋಸ್ ಜಲಸಂಧಿ ಮೂಲಕ ಸರಕು ಸಾಗಾಣೆ ಇರಾನ್ ನಿರ್ಬಂಧ ಹೇರಿದ್ದು ಪ್ರಾದೇಶಿಕ ತೈಲ ರಫ್ತನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸುವುದಾಗಿ ಎಚ್ಚರಿಸಿದೆ. ಪರಾರಿಯಾಗಿದ್ದ ಬಾಂಬಿಹಾ ಗ್ಯಾಂಗ್ನೊಂದಿಗೆ ಸಂಬಂಧ ಹೊಂದಿರುವ 3 ಭಾರತೀಯ ತನಿಖಾ ಸಂಸ್ಥೆಗಳು ಮಲೇಷ್ಯಾದಲ್ಲಿ ಬಂಧಿಸಿ ಭಾರತಕ್ಕೆ ಕರೆತಂದಿವೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ನೀಡಿರುವ ಗೃಹ ಸಚಿವರ ಕಚೇರಿ, ಜಸ್ಪ್ರೀತ್ ಸಿಂಗ್, ಅಜಯ್ ಸಿಂಗ್ ಮತ್ತು ಪವನ್ದೀಪ್ ಸಿಂಗ್ ಎಂಬ 3 ಭಾರತಕ್ಕೆ ಕರೆತಂದು ಪೊಲೀಸ್ ವಶಕ್ಕೆ ಒಪ್ಪಿಸಲಾಗಿದೆ ಎಂದು ತಿಳಿಸಿದೆ. ಆರೋಪಿಗಳು ಸುಲಿಗೆ, ಗಡಿಯಾಚೆಗಿನ ಶಸ್ತಾಸ್ತ್ರ ಮತ್ತು ಮಾದಕ ವಸ್ತುಗಳ ಕಳ್ಳಸಾಗಣೆ ಸೇರಿದಂತೆ ಹಲವು ಅಪರಾಧಗಳಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾಗಿದೆ. ಲುಧಿಯಾನದಲ್ಲಿ ನಡೆದ ಗ್ರೆನೇಡ್ ದಾಳಿಯಲ್ಲಿ ಸಂಚಿನೊಂದಿಗೂ ಇವರು ಸಂಬಂಧವಿದೆ ಎಂದು ಗೃಹ ಸಚಿವರ ಕಚೇರಿ ತಿಳಿಸಿದೆ. ಗಂಗಾ ಸೇರಿದಂತೆ ಪ್ರಮುಖ ನದಿಗಳ ನೀರಿನ ಮಟ್ಟ ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಪಾಟ್ನಾ ಸೇರಿದಂತೆ ಬಿಹಾರದ ಹಲವು ಜಿಲ್ಲೆಗಳಲ್ಲಿ ಪ್ರವಾಹ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟಿದೆ. ಬಾಗಲ್ಪುರ ಮತ್ತು ಬೇಗುಸರಾಯ್ ಜಿಲ್ಲೆಗಳಲ್ಲಿ ತಡೆಗೋಡೆಗಳು ಒಡೆದು 100 ಜನರು ಬಾಧಿತರಾಗಿದ್ದಾರೆ. ಜಲಸಂಪನ್ಮೂಲ ಇಲಾಖೆಯ ತಂಡಗಳು ತಡೆಗೋಡೆಗಳ ದುರಸ್ತಿ ಕಾರ್ಯದಲ್ಲಿ ತೊಡಗಿವೆ. ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಪ್ರವಾಹ ಪೀಡಿತ ಜಿಲ್ಲೆಗಳ ವೈಮಾನಿಕ ಸಮೀಕ್ಷೆ ನಡೆಸಿ ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆಗಳನ್ನು ತ್ವರಿತವಾಗಿ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಗಂಗಾ ನದಿಯ ನೀರಿನ ಮಟ್ಟ ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಪಶ್ಚಿಮ ಬಂಗಾಳ ಸರ್ಕಾರ ಘರಕಾ ಬ್ಯಾರೇಜ್ನ ಎಲ್ಲಾ ಗೇಟ್ಗಳನ್ನು ತೆರೆದಿದೆ. ದೆಹಲಿಯಲ್ಲಿಂದು ಭಾರಿ ಮಳೆಯಾಗಿದ್ದು ಹಲವು ಪ್ರದೇಶಗಳು ಜಲಾವೃತಗೊಂಡು ಸಂಚಾರ ಅಸ್ತವ್ಯಸ್ತವಾಗಿದೆ. ದೆಹಲಿಯ ಇಂದಿರಾಗಾಂಧಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲೂ ಪ್ರತಿಕೂಲ ಹವಾಮಾನದಿಂದ ವಿಮಾನ ಸಂಚಾರಕ್ಕೆ ಅಡಚಣೆಯಾಗಿದೆ. ಕನಿಷ್ಠ 18 ವಿಮಾನಗಳ ಸಂಚಾರ ರದ್ದಾಗಿದ್ದು 146 ವಿಮಾನಗಳು ವಿಳಂಬಗೊಂಡಿದೆ. ಕೊಲಂಬೋದಲ್ಲಿ ನಡೆಯುತ್ತಿರುವ ಭಾರತ ಶ್ರೀಲಂಕಾ ನಡುವಿನ ಟೆಸ್ಟ್ ಕ್ರಿಕೆಟ್ ಸರಣಿಯ 2 ಹಾಗೂ ಅಂತಿಮ ಪಂದ್ಯದ 3 ದಿನದಾಟದಲ್ಲಿಂದು ತನ್ನ ಮೊದಲ ಇನ್ನಿಂಗ್ಸ್ ಅನ್ನು ಶ್ರೀಲಂಕಾ ಮುಂದುವರೆಸಿದೆ. ಭೋಜನ ವಿರಾಮದ ವೇಳೆಗೆ ಶ್ರೀಲಂಕಾ 4 ವಿಕೆಟ್ ನಷ್ಟಕ್ಕೆ 130 ರನ್ ಗಳಿಸಿ 373 ರನ್ಗಳ ಹಿನ್ನಡೆಯಲ್ಲಿತ್ತು. ಅಲ್ಪ ಮಳೆ ಹಾಗೂ ಕ್ರೀಡಾಂಗಣ ತೇವಾಂಶದಿಂದ ಕೂಡಿದ್ದರ ಪರಿಣಾಮ ದಿನದಾಟಕ್ಕೆ ಅಲ್ಪ ಅಡ್ಡಿಯಾಗಿದೆ. 2 ದಿನದಾಟದಲ್ಲಿ ನಿನ್ನೆ ಭಾರತ ತನ್ನ ಮೊದಲ ಇನ್ನಿಂಗ್ಸ್ ಅನ್ನು 9 ವಿಕೆಟ್ ನಷ್ಟಕ್ಕೆ 503 ರನ್ಗಳ ಬೃಹತ್ ಮೊತ್ತಕ್ಕೆ ಡಿಕ್ಲೇರ್ ಮಾಡಿಕೊಂಡಿತ್ತು. ಮಳೆಯಿಂದಾಗಿ ಪಂದ್ಯಕ್ಕೆ ಅಡಚಣೆ ಉಂಟಾಗಿದ್ದರೂ ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶಿಸಿದ ಧ್ರುವ್ ಜುರೇಲ್ ಅಜೇಯ 115 ರನ್ ಗಳಿಸಿದರೆ ಅವರಿಗೆ ಕನ್ನಡಿಗ ದೇವದತ್ ಪಡಿಕಲ್ 117 ರನ್ ಗಳಿಸಿ ಸಾಥ್ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 10 ವರ್ಷ ಪೂರೈಸಿದ ಏಕೀಕೃತ ಪಾವತಿ ವ್ಯವಸ್ಥೆ ಯುಪಿಐ, ಸೇವಾ ಯಶಸ್ಸಿನ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. 2047 ವೇಳೆಗೆ ಭಾರತ $30 ಟ್ರಿಲಿಯನ್ ಆರ್ಥಿಕತೆಯಾಗುವ ಗುರಿ, ಟೋಕಿಯೋದಲ್ಲಿ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಭಾರತ ಚೀನಾ 25 ವಿಶೇಷ ಪ್ರತಿನಿಧಿಗಳ ಮಾತುಕತೆಯಲ್ಲಿಂದು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಭಾಗಿ. ಹಾಗೂ ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ 3 ದಿನದಾಟದಲ್ಲಿಂದು 300 ರನ್ಗೂ ಅಧಿಕ ಹಿನ್ನಡೆಯಲ್ಲಿ ಶ್ರೀಲಂಕಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ನಮಸ್ಕಾರ. ಮಂಗಳವಾರದ ಮಧ್ಯಾಹ್ನದ ಸಮಯ 1:22. ರಸಪ್ರಶ್ನೆ ಕ್ವಿಜ್ ಈ ಗೇಮ್ ಶೋಗೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಒಂದಷ್ಟು ಚಂದದ ಪ್ರಶ್ನೆಗಳಿಗೆ ನಿಮ್ಮ ಸೊಗಸಾದ ಉತ್ತರ, ಜೊತೆಗೆ 2 ಗಂಟೆವರೆಗೂ ಕೂಡ ಈ ಕಾರ್ಯಕ್ರಮ ಸಾಗ್ತಾ ಹೋಗುತ್ತೆ. ನಾವು ಕೇಳುವಂತಹ ಸರಳವಾದ ಇತ್ತೀಚಿನ ಪ್ರಚಲಿತ ವಿದ್ಯಮಾನಗಳನ್ನು ಆಧರಿಸಿದ ಪ್ರಶ್ನೆಗಳಿಗೆ ನೀವು ಕೂಡ ಉತ್ತರ ಕೊಡಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9483091029. ಹೌದು, ಮಂಗಳವಾರದ ಮಧ್ಯಾಹ್ನದ ರಸಪ್ರಶ್ನೆ ಈ ಒಂದು ಗೇಮ್ ಶೋನಲ್ಲಿ ನೀವು ಕೂಡ ಭಾಗವಹಿಸಿ ನಾವು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಬಹುದು. ನೀವು ನಮಗೆ ಸಂಖ್ಯೆ ಗೊತ್ತಿಲ್ಲ ಅಂತ ಹೇಳಬಾರ್ದು, ಯಾಕಂದರೆ ನಮ್ಮ ಸಂಖ್ಯೆಯನ್ನು ನಾವು ಮತ್ತೆ ಮತ್ತೆ ಹೇಳ್ತಾ ಇರ್ತೀವಿ, ಈಗಲೂ ಕೂಡ ಹೇಳ್ತೇವೆ. 9483091029 ಇದು ವಿವಿಧ ಭಾರತೀಯ ವಾಟ್ಸಪ್ ಸಂಖ್ಯೆ. ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಹಾಗೆ ನಿಮ್ಮ ಉತ್ತರವನ್ನು ನಮಗೆ ಕಳಿಸ್ಕೊಡ್ಬಹುದು. ಈ ಕಾರ್ಯಕ್ರಮದಲ್ಲಿ ನಾವು ಕೇಳುವ ಸರಳ ಮತ್ತು ಇತ್ತೀಚಿನ ಪ್ರಚಲಿತ ವಿದ್ಯಮಾನವನ್ನು ಆಧರಿಸಿದ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬಹುದು. ನಿಮ್ಮ ಹೆಸರು ಮತ್ತು ಉತ್ತರ ಇಷ್ಟು ಮಾತ್ರ ಸಾಕು ಮೆಸೇಜ್ನಲ್ಲಿ, ಬೇರೆ ಯಾವುದೇ ರೀತಿಯ ಒಂದೇ ಒಂದು ಚುಕ್ಕಿ ಕೂಡ ನೀವು ಇಡೋ ಅವಶ್ಯಕತೆ ಇಲ್ಲ. ನಿಮ್ಮ ಹೆಸರು, ಮನೆಯವರೆಲ್ಲರ ಹೆಸರು, ಡೋರ್ ನಂಬರು, ಕ್ರಾಸು, ಮೇನ್ ರೋಡು, ಹಳ್ಳಿ, ತಾಲೂಕಾ, ಜಿಲ್ಲಾ, ಈ ಎಲ್ಲ ವಿವರ ಬೇಡ. ದಯವಿಟ್ಟು ನಿಮ್ಮ ಹೆಸರು, ನಮ್ಮ ಪ್ರಶ್ನೆಗೆ ಉತ್ತರ ಇಷ್ಟನ್ನು ಮಾತ್ರ ಕಳಿಸ್ಕೊಡಿ. ಇಷ್ಟನ್ನು ಮಾತ್ರ ಕಳಿಸ್ಕೊಟ್ರೆ ನಿಮ್ಮ ಹೆಸರುಗಳನ್ನು ಉತ್ತರವನ್ನು ಗಮನಿಸೋದಕ್ಕೆ ಬಹಳ ಅನುಕೂಲ ಆಗುತ್ತೆ. ನಿಮಗೆಲ್ಲ ಗೊತ್ತೇ ಇದೆ, ಈ ಥರ ಗೇಮ್ ಶೋ ಇದ್ದಾಗ ಬಹಳಷ್ಟು ಜನ ಪಾರ್ಟಿಸಿಪೇಟ್ ಮಾಡ್ತಾರೆ. ಹಾಗಾಗಿ ಸುಲಭವಾಗಿ ನಾವೆಲ್ಲರ ಮೆಸೇಜ್ಗಳನ್ನು ನೋಡಬೇಕು ಅಂತ ಹೇಳಿದ್ರೆ ತುಂಬ ಸಿಂಪಲ್ ಆಗಿರಬೇಕು. ನೀವು 1, 2, 3, 4, 5, 6 ಲೈನ್ಗಳಲ್ಲಿ ಕೂಡ ಕೆಲವು ಮೆಸೇಜ್ ಕಳಿಸ್ತೀರಿ, ಹಾಗೆ ಕಳಿಸ್ಕೊಟ್ಟಾಗ ಖಂಡಿತವಾಗ್ಲೂ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ಮತ್ತೆ ಮತ್ತೆ ನಾವು ರಿಕ್ವೆಸ್ಟ್ ಮಾಡ್ತಾನೆ ಇರ್ತೇವೆ. ನೀವು ನಿಮ್ಮ ಹೆಸರು, ನಿಮ್ಮ ಊರು ಮತ್ತು ನಮಗೆ ಬೇಕಾದಂಥ ಉತ್ತರ ಸಿಕ್ಕಿದರೆ ಆ ಉತ್ತರವನ್ನಷ್ಟೇ ಕಳಿಸ್ಕೊಡ್ಬೇಕು. ಅದನ್ನು ಹೊರತಾಗಿ ಬೇರೆ ಯಾವುದೇ ರೀತಿಯ ಪದಗಳು, ಚುಕ್ಕೆಗಳು, ಸಾಲುಗಳು ಯಾವುದು ಕೂಡ ನಿಮ್ಮ ಮೆಸೇಜ್ನಲ್ಲಿ ಇರೋದು ಬೇಡ. ಇನ್ನು ಎಲ್ಲರೂ ರೆಡಿ ಅಂತ ಹೇಳ್ತಾ ಇದ್ದೀರಾ, ನಾವು ರೆಡಿಯಾಗಿದ್ದೇವೆ, ಸ್ವಾಗತ, ಸುಸ್ವಾಗತ ಅಂತೆಲ್ಲ ನೀವು ಮೆಸೇಜ್ ಕಳಿಸಿರ್ಬೇಕಾದ್ರೆ ನಮ್ಮ ಪ್ರಶ್ನೆಗಳು ಕೂಡ ರೆಡಿಯಾಗಿದೆ. ಮಂಗಳವಾರದ ಮಧ್ಯಾಹ್ನದ ರಸಪ್ರಶ್ನೆ ಕಾರ್ಯಕ್ರಮದ ಮೊದಲ ಪ್ರಶ್ನೆ ಸರಳ ಸುಂದರವಾಗಿರುವಂಥ ಒಂದು ಪ್ರಶ್ನೆ ಬರ್ತಾ ಇದೆ. ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ಒಂದು ಕಾರ್ಯ ಚಟುವಟಿಕೆಯನ್ನು ನೀವು ಹೇಳಬೇಕು. ಹೌದು, FSSAI ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ಯಾವುದಾದರೂ ಒಂದು ಕಾರ್ಯ ಚಟುವಟಿಕೆಯನ್ನು ನೀವು ಹೇಳಿ. ಇದೇ ನಮ್ಮ ಮೊದಲ ಪ್ರಶ್ನೆ. ಯಾರ್ಯಾರು ಎಲ್ಲೆಲ್ಲಿಂದ ಉತ್ತರ ಹುಡುಕ್ತಿರೋ ಅದು ನಿಮಗೆ ಬಿಟ್ಟದ್ದು, ಆದರೆ ಉತ್ತರ ಗೊತ್ತಾದ ತಕ್ಷಣ ನಮಗೆ ಸಂದೇಶವನ್ನು ಕಳಿಸ್ಕೊಡಿ.

0: ಪೃಥ್ವಿ ಚಿತ್ರದ ಗೀತೆಯನ್ನ ಕೇಳಿದ್ರೆ ಕುನಾಲ್ ಗಾಂಜವಾಲ, ಹಂಸಿಕಾಯ್ಯರವರ ಧ್ವನಿ, ಜಯಂತ್ ಕಾಯ್ಕಿಣಿಯವರ ರಚನೆಯಾಗಿತ್ತು, ಮಣಿಕಾಂತ್ ಕದ್ರಿ ಅವರ ಸಂಗೀತ ಸಂಯೋಜನೆ ಇತ್ತು. ಈ ಹಾಡಿನ ಜೊತೆಗೆ ಬಂದಂತಹ ಪ್ರಶ್ನೆಯೇ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ಯಾವುದಾದ್ರೂ ಒಂದು ಕಾರ್ಯಚಟುವಟಿಕೆಯನ್ನು ಹೇಳಿ ಅನ್ನೋದಾಗಿತ್ತು. ತುಂಬ ಜನರ ಸಂದೇಶಗಳು ಬಂದಿದೆ. ಎಲ್ಲ ಸಂದೇಶಗಳು ಕೂಡ ನಮ್ಮ ಪ್ರಶ್ನೆಯ ಸುತ್ತಮುತ್ತಾನೇ ಇದೆ. ಯಾರ್ಯಾರು ಏನೇನು ಹೇಳ್ತಾ ಇದ್ದಾರೆ ಅಂತ ನಾವು ನೋಡ್ಕೊಂಡು ಬರೋಣ, ಬನ್ನಿ. ಅದಕ್ಕಿಂತ ಮೊದಲು ಪ್ರಯತ್ನಕ್ಕೆ, ಸರಿ ಉತ್ತರಕ್ಕೆ, ಎಲ್ಲಕ್ಕೂ ಕೂಡ ನಿಮಗೆ ಒಂದು ಸುಂದರವಾದ ಚಪ್ಪಾಳೆ. ಎನ್ ಆರ್ ಪ್ರಸಾದ್ ಅವರು ರಾಜಾಜಿ ನಗರದಿಂದ, ಮತ್ತು ಜಗದಾಂಬಿಕಾ ಹಂಸವೇಣಿಯವರು ಜಯಶ್ರೀ ಸುನಿಲ್ ರಾಜಾಜಿ ನಗರದಿಂದ, ಹೊನ್ನೂರಲ್ಲಿ ಹನುಮಂತಪುರದಿಂದ, ಸ್ವಲ್ಪ ಅರ್ಥ ಆಗೋಂಗೆ ಬರೆದಿರೋದನ್ನು ಮಾತ್ರ ನಾನು ತಗೊಳ್ತಾ ಇದ್ದೇನೆ. ಪ್ರಸನ್ನಕುಮಾರ್ ದಾವಣಗೆರೆಯಿಂದ, ಬಿಂದು ಪ್ರಕಾಶ್ ಬೆಂಗಳೂರು, ಹರೀಶ್ ಮಲ್ಲೇಶ್ವರಂ. ನಾನು ಈಗಾಗಲೇ ಹೇಳಿದೆ, ನಿಮ್ಮ ಮನೆಯಲ್ಲಿರೋರೆಲ್ಲರ ಹೆಸರು ಹಾಕಬೇಡಿ ಅಂತ, ಆದರೂ ಕೂಡ ದಯವಿಟ್ಟು ಚಿಕ್ಕದಾಗಿ ಮಾಡಿ. ಕಬಾಡಿ ವೆಂಕಟೇಶ್ ಅವರು, ಭರತ್ ಬಿ ಎನ್ ಭರತ್ ನಗರ ಬೆಂಗಳೂರಿನಿಂದ, ಅನುಪಮ ಕುಮಾರ ಪಾರ್ಕ್ನಿಂದ, ದೀಪಕ್ ಆರಾಧ್ಯ ಕಲ್ಲಹಳ್ಳಿ ಶಿವಮೊಗ್ಗದಿಂದ, ಕೃಷ್ಣಾರೆಡ್ಡಿ ಗೌರಿಬಿದನೂರು, ಮಮತಾ ರಘು ಕಡೂರಿನಿಂದ, ಕಲಾ ಅರುಣ್, ಆಶಾ ಮಂಜುನಾಥ್, ಆಮೇಲೆ ರಾಜ್ಕುಮಾರ್ ಕಾತರಕಿ ಕೆ ಎಚ್ ಪಿ ಕಾಲನಿ ಹರಿಹರ, ವಿಜಯ್ಕುಮಾರ್ ಮುಳೆ ಶಿರಾಳಕೊಪ್ಪ, ಸುಜಾತಾ ಗಣೇಶ್ ರಾಜಾಜಿನಗರ, ಕೌಸಲ್ಯ ಬನಶಂಕರಿ, ಶಿವಶಂಕರ್ ವೇದಾವತಿ ಆನೇಕಲ್, ಸುರೇಂದ್ರ ಕುಂದಾಪುರ, ಮತ್ತಾರಿದು ಹೆಸರೇ ಹಾಕಿಲ್ವಲ್ಲ ನೀವು, ಈಗ ತಾನೇ ಹೇಳಿದೆ, ದಯವಿಟ್ಟು ಎರಡೆರಡು ಮೆಸೇಜ್ಗಳಲ್ಲಿ ಒಂದು ಮೆಸೇಜಲ್ಲಿ ಹೆಸರು, ಒಂದು ಮೆಸೇಜಲ್ಲಿ ಉತ್ತರ ಕೊಟ್ಟರೆ ಹೇಗೆ? ನಾವು ಡಿ ಎಸ್ ರಾಜಣ್ಣ ಹೊರಮಾವು, ಒಂದೇ ಮೆಸೇಜಲ್ಲಿ ನಿಮ್ಮ ಹೆಸರು ಮತ್ತು ಉತ್ತರ ಎಲ್ಲವೂ ಕೂಡ ಇರಬೇಕು. ಆಮೇಲೆ ಮಹದೇವಪ್ಪ ಚಾಮರಾಜನಗರ, ಚೈತ್ರ ಡಿ ಎಂ ಕಾಮಲಾಪುರ, ಮತ್ತೊಬ್ಬರು ಇನ್ನು ಟೈಪ್ ಮಾಡ್ತಾ ಇದ್ದಾರೆ ಇವರು, ಎ ಹರಿಹರನ್ ವಿಜ್ಞಾನ ಅಂತ ಹಾಕಿದ್ದಾರೆ. ಆಶಾ ಶ್ರೀನಿವಾಸ್ ವರಲಕ್ಷ್ಮಿ ಪೀಣ್ಯದಿಂದ, ಮತ್ತು ಆನಂದ ದೇಸಾಯಿ ಬೆಂಗಳೂರು, ಸ್ವರೂಪ್ ಲೋಕೇಶ್ ಕುಣಿಗಲ್, ಸರೋಜಾ ಸಿಂಗ್ ದೇವಿ ಸಿಂಗ್ ಶಾಂತಿನಿ ಹಾಸನ. ಎಸ್, ಇಷ್ಟು ಜನರು ಉತ್ತರಗಳು ಗಮನಿಸಿದಾಗ ಬಹಳಷ್ಟು ಜನರು ಅದೇ ರೀತಿಯ ಉತ್ತರವನ್ನು ಕೊಟ್ಟಿದ್ದೀರಿ, ಆದರೆ ಬೇರೆ ಬೇರೆ ರೀತಿಯ ಉತ್ತರಗಳನ್ನು ನೀವು ಕೊಟ್ಟಿದ್ದೀರಿ. ತುಂಬ ಜನರ ಸಂದೇಶಗಳು ಇನ್ನೂ ಕೂಡ ಹರಿದು ಬರ್ತಾ ಇದೆ. ಸದ್ಯಕ್ಕೆ ನಾವೀಗ ಮೆಸೇಜ್ಗಳನ್ನ ನೋಡೋದನ್ನು ಸಾಕು ಮಾಡೋಣ. ಪ್ರಶ್ನೆಯಾಗಿತ್ತು ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ಕಾರ್ಯಚಟುವಟಿಕೆಯನ್ನು ತಿಳಿಸಿ ಅಂಥೇಳಿ. ನಿಮ್ಮೆಲ್ಲರೂ ಕೂಡ ಅದೇ ರೀತಿಯ ಉತ್ತರಗಳನ್ನು ಕೊಟ್ಟಿದ್ದೀರಿ. ಹೌದು, ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ, ಇದು ನಮ್ಮ ದೇಶದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಬರುವಂಥ ಒಂದು ಸ್ವಾಯತ್ತ ಶಾಸನಬದ್ಧ ಸಂಸ್ಥೆ. ಇದು ಆಹಾರ ಉತ್ಪನ್ನಗಳ ತಯಾರಿಕೆ, ಸಂಗ್ರಹಣೆ, ವಿತರಣೆ, ಮಾರಾಟ ಮತ್ತು ಆಮದುಗಳನ್ನು ನಿಯಂತ್ರಿಸುವಂಥ ಕೆಲಸ, ಜೊತೆಗೆ ದೇಶದಲ್ಲಿ ಆಹಾರದ ಸುರಕ್ಷತೆಯನ್ನು ಇದು ಖಚಿತಪಡಿಸುತ್ತೆ. ಅಂದರೆ ಆಹಾರ ಪದಾರ್ಥಗಳಿಗೆ ಗುಣಮಟ್ಟದ ಮಾನದಂಡ ಮತ್ತು ನಿಯಮಗಳನ್ನು ನಿಗದಿಪಡಿಸುತ್ತೆ. ಆಹಾರ ವ್ಯವಹಾರದ ಆಹಾರೋದ್ಯಮದಲ್ಲಿ ತೊಡಗಿರುವಂಥವರಿಗೆ ಒಂದು ಪರವಾನಗಿಯನ್ನು ಲೈಸೆನ್ಸ್ ಕೊಡುವಂಥದ್ದು, ಮತ್ತು ರಿಜಿಸ್ಟ್ರೇಷನ್ಗೆ ಕೂಡ ಇದೇ ಇಲಾಖೆ ಕೆಲಸ ಮಾಡುತ್ತೆ. ಜೊತೆಗೆ ಮಾರುಕಟ್ಟೆಯಲ್ಲಿ ಲಭ್ಯ ಇರುವಂತಹ ಆಹಾರ ಉತ್ಪನ್ನಗಳ ಒಂದು ಮಾದರಿಯನ್ನು ಕೂಡ ಪರೀಕ್ಷೆ ಮಾಡಿ ಅದರ ಗುಣಮಟ್ಟ ಸರಿಯಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಳ್ಳೋದು, ಅದನ್ನು ಸರಿಯಾಗಿ ನಿಗದಿಪಡಿಸ್ಕೊಳ್ಳೋದು, ಹಾಗೆ ಆಹಾರದ ಸುರಕ್ಷತೆ ಮತ್ತು ನೈರ್ಮಲ್ಯದ ಬಗ್ಗೆ ಕೂಡ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸವನ್ನು ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಕೆಲಸ ಮಾಡುತ್ತೆ. ತೀರಾ ಇತ್ತೀಚಿನ ದಿನಗಳಲ್ಲಿ ತುಂಬ ತುಂಬ ತುಂಬ ಒಂದು ಏನು ಪ್ರಚಲಿತ ವಿದ್ಯಮಾನ ಅಂತಲೇ ಹೇಳಬಹುದು, ತುಂಬ ಚರ್ಚೆಯಾಗ್ತಾ ಇರುವಂಥ ವಿಷಯ ಇಲಾಖೆ ಅಂದರೆ ಕೂಡ ಇದೇ ಆಗಿದೆ. ಇದಕ್ಕೆ ಸಂಬಂಧಪಟ್ಟಾಗೆ ನೀವೆಲ್ಲರೂ ಕೂಡ ಬಹಳ ಸೊಗಸಾದಂಥ ಉತ್ತರವನ್ನು ಕೊಟ್ಟಿದ್ದೀರಿ. ಸಾಕಷ್ಟು ಜನ ಸರಿಯಾದಂಥ ಉತ್ತರ ಈಗಲೂ ಕೂಡ ಕಳಿಸ್ಕೊಡ್ತಾ ಇದ್ದೀರಿ. ಇವರೆಲ್ಲರ ಹೆಸರನ್ನು ಕೂಡ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಆದರೂ ಕೂಡ ಎಲ್ಲರಿಗೂ ಕೂಡ ವಿವಿಧ ಭಾರತೀಯ ಚಪ್ಪಾಳೆಯ ಧನ್ಯವಾದಗಳಂತೂ ಇದ್ದೇ ಇರುತ್ತೆ.
1: ಕುಟುಂಬದಲ್ಲಿ ಸುಖ ಸಂತೋಷ ನೆಲೆಸಬೇಕಾದ್ರೆ ಗಂಡ ಹೆಂಡತಿಯಲ್ಲಿ ಹೊಂದಾಣಿಕೆ ಇರಬೇಕು. ಅಂಥ ಹೊಂದಾಣಿಕೆಯಿಂದ ಬಡತನವೂ ಮುಚ್ಚಿ ಹೋಗುತ್ತದೆ. ಮಕ್ಕಳು, ಮೊಮ್ಮಕ್ಕಳು, ಸೊಸೆ, ಸಂಸಾರ, ಸೇವಕರು, ಹೀಗೆ ಎಲ್ಲರಿದ್ದು ಹೆಂಡತಿ ಇಲ್ಲದಿದ್ದರೆ ಆ ಮನೆ ಶೂನ್ಯ.
2: ಗಂಡನಿಂದ ಹೆಂಡತಿ ಬಯಸುವುದು ಸೀರೆ ಒಡವೆಗಳಲ್ಲ, ಒಲವಿನ ನುಡಿ, ಪ್ರೇಮಪೂರ್ಣ ನಡೆ. ಸತಿ ಕನ್ನಡಿಯಂತೆ, ಅಲ್ಲಿ ಕಾಣುವ ಪ್ರತಿಬಿಂಬವೇ ಪತಿ.
0: ಹೌದು, ಎಲ್ಲರ ಹೆಸರನ್ನು ಕೂಡ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸಾಧ್ಯವಾದಷ್ಟು ಹೆಸರುಗಳನ್ನು ಕವರ್ ಮಾಡುವಂತಹ ಪ್ರಯತ್ನದಲ್ಲಿ ನಾವಿದ್ದೇವೆ. ನಮ್ಮ ರಸಪ್ರಶ್ನೆ ಕಾರ್ಯಕ್ರಮದ ಎರಡನೆಯ ಪ್ರಶ್ನೆಯನ್ನು ನಾವು ತಗೊಳ್ಳೋಣ. ಅದು ಕೂಡ ಹೀಗೇನೆ, ಅಂದರೆ ಇತ್ತೀಚಿನ ವಿದ್ಯಮಾನ ಪ್ರಚಲಿತ ಘಟನೆಗಳನ್ನು ಆಧರಿಸಿದ ಹಾಗೆ ಒಂದು ಪ್ರಶ್ನೆ ಇದೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದಂತಹ ಕ್ರಾಂತಿಕಾರಿ ಕ್ರಮಕ್ಕೆ ಸುಪ್ರೀಂ ಕೋರ್ಟ್ನ ಯಾವ ನಿರ್ದೇಶನದ ಅನುಸರಣೆಯಾಗಿತ್ತು? ಸುಪ್ರೀಂ ಕೋರ್ಟ್ನ ಯಾವ ಒಂದು ನಿರ್ದೇಶನದ ಅನುಸಾರವಾಗಿ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಒಂದು ಕ್ರಾಂತಿಕಾರಿ ಕ್ರಮವನ್ನು ಕೈಗೊಳ್ಳಲಾಯಿತು? ಬಹಳ ಸುಲಭವಾಗಿದೆ, ಸರಳವಾಗಿದೆ, ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಸುಪ್ರೀಂ ಕೋರ್ಟ್ ನಿರ್ದೇಶನದ ಅನುಸಾರವಾಗಿ ಬೆಂಗಳೂರಿನಲ್ಲಿ ಇತ್ತೀಚೆಗೆ ನಡೆದಂಥ ಒಂದು ಕ್ರಮ, ಯಾವ ಒಂದು ನಿರ್ದೇಶನವನ್ನು, ಸುಪ್ರೀಂ ಕೋರ್ಟ್ನ ಯಾವ ನಿರ್ದೇಶನದ ಅನುಸಾರವಾಗಿ ಈ ಕ್ರಮವನ್ನು ಕೈಗೊಳ್ತು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಬಹಳಷ್ಟು ಉತ್ತರಗಳು ಬರ್ತಾ ಇದೆ. ಬರಲಿ, ನಿಮ್ಮ ಉತ್ತರಗಳು ನೀವು ಕೂಡ ನಮಗೆ ಸಂದೇಶ ಕಳಿಸಿ 9483091029. ವಿವಿಧ ಭಾರತೀಯ ಮಂಗಳವಾರದ ಮಧ್ಯಾಹ್ನದ ಗೇಮ್ ಶೋ ರಸಪ್ರಶ್ನೆ ಕಾರ್ಯಕ್ರಮ ಜೊತೆಯಾಗಿರೋದು ಬಾನುಲಿ ಬಂಧು ಚಂದು.

ಸೊಗಸಾದ ಹಾಡು, ಸೊಗಸಾದ ಪ್ರಶ್ನೆ. ಬ್ರೇಕಿಂಗ್ ನ್ಯೂಸ್ ಚಿತ್ರದ ಗೀತೆ ಸಂಬಂಧ ಸೊಗಸು ಅಂತ ಬಂತು. ರಾಜೇಶ್ ಕೃಷ್ಣನ್ ಹಾಗೂ ಅನುರಾಧ ಭಟ್ ಅವರು ಧ್ವನಿಯಾಗಿದ್ರು. ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಬರೆದ ಗೀತೆಗೆ ಸ್ಟೀಫನ್ ಪ್ರಯೋಗ್ ಅವರ ಸಂಗೀತವಿತ್ತು. ವಿವಿಧ ಭಾರತಿಯಲ್ಲಿ ನಮ್ಮ ಕಡೆಯಿಂದ ಒಂದು ಚಂದದ ಪ್ರಶ್ನೆ ಬಂದಿತ್ತು. ಪ್ರಶ್ನೆ ಏನಾಗಿತ್ತಂದ್ರೆ, ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದಂಥ ಒಂದು ಕ್ರಾಂತಿಕಾರಿ ಕ್ರಮಕ್ಕೆ ಸುಪ್ರೀಂ ಕೋರ್ಟಿನ ಯಾವ ನಿರ್ದೇಶನ ಅನುಸರಣೆ, ಯಾವ ನಿರ್ದೇಶನದ ಅನುಸಾರವಾಗಿ ಈ ಒಂದು ಕ್ರಮವನ್ನು ಕೈಗೊಳ್ಳಲಾಗಿತ್ತು ಅನ್ನೋದಕ್ಕೆ ಬಂದಂಥ ಎಲ್ಲ ಉತ್ತರಗಳಿಗೆ ಉತ್ತರಗಳು ಸರಿನಾ ತಪ್ಪ ಅನ್ನೋದನ್ನ ಆಮೇಲೆ ನೋಡೋಣ. ಆದರೆ ಇಷ್ಟೊಂದು ಉತ್ತರಗಳನ್ನು ಕೊಟ್ಟಿದ್ದೀರಲ್ಲ ಕಾರ್ಯಕ್ರಮದಲ್ಲಿ, ನೀವೆಲ್ಲರೂ ಕೂಡ ಭಾಗವಹಿಸಿದ್ದೀರಲ್ಲ, ಅದಕ್ಕೋಸ್ಕರ ಈ ಚಪ್ಪಾಳೆ. ಇನ್ನು ಉತ್ತರಗಳನ್ನ ನಾವು ನೋಡ್ತಾ ಹೋಗೋಣ. ಕಬಾಡಿ ಇಂದಿರಾ ವೆಂಕಟೇಶ್ ಬಿನ್ನಿಪೇಟೆಯಿಂದ, ಹರೀಶ್ ಮಲ್ಲೇಶ್ವರಂಯಿಂದ, ಬಿ ಎನ್ ಭರತ್ ಭರತ್ ನಗರದಿಂದ, ಹೌದು ವಿಜಯಕುಮಾರ್ ಮುಳೆ ಶಿರಾಳಕೊಪ್ಪದಿಂದ, ಸುಧಾಮೂರ್ತಿ ಕೆ ಹಳ್ಳಿ ಬೆಂಗಳೂರಿನಿಂದ, ಜಯಶ್ರೀ ಸುನಿಲ್ ರಾಜಾ

0: ದಿಂದ ಹೊನ್ನೂರು ಅಲಿ ಹನುಮಂತಾಪುರ ರವಿಕುಮಾರ್ ಎಂ ಎಚ್ ಮೇಟಿಕುರ್ಕೆ ಶ್ರೀನಿವಾಸ್ ಪದ್ಮನಾಭನಗರ ಕವಿತಾ ಶ್ರೀನಿವಾಸ್ ಅವರ ಉತ್ತರ ಸ್ವರೂಪ್ ಲೋಕೇಶ್ ಕುಣಿಗಲ್ನಿಂದ ಯಲಹಂಕದ ಪ್ರಸನ್ನ ಅವರು ಸದಾಶಿವ ಹುಲಗೂರು ಬನಶಂಕರಿ ಸತೀಶ್ ಚಾಣಕ್ಯ ತುರುವೇಕೆರೆಯಿಂದ ಮಮತಾ ರಘು ಕಡೂರು ಬಿಂದು ಬಿಂದು ಬಿಂದು ಬಿಂದು ಅಲ್ಲ ಲಿಂಗರಾಜು ಬೊಮ್ಮೇನಹಳ್ಳಿ ಪೀಣ್ಯ ಸೆಕೆಂಡ್ ಸ್ಟೇಜಿಂದ ರಾಮಕೃಷ್ಣ ಅವರು ಶರತ್ ಹಾಗೆ ಪದ್ಮಜ ಭಿಡೆ ಹಂಪಿನಗರ ಪಾಂಡುರಂಗ ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ ಯಾರಿದು ಸೋಮಶೇಖರ್ ಸೊಲ್ಲಾಪುರ ಇವರು ಕೂಡ ಸೋಮಶೇಖರ್ ಸೊಲ್ಲಾಪುರ ಮತ್ತು ಶಿವಲಿಂಗಪ್ಪ ಕವಳಿ ಮನೋಜ್ ಕವಳಿ ಇಳ್ಕಲ್ ವರಲಕ್ಷ್ಮಿ ಪೀಣ್ಯದಿಂದ ಯಾರಿದು ಎಷ್ಟೊಂದು ಹೆಸರು ಎಸ್ ರಾಜಣ್ಣ ಉಷಾ ಹೊರಮಾವು ಓಕೆ ಕರೆಕ್ಟ್ ಆಗಿದೆ ಶಿವಶಂಕರ್ ವೇದಾವತಿ ಆನೇಕಲ್ ಗಣೇಶ್ ಹಾಸನ್ ಮತ್ತೊಬ್ಬರು ಯಾರಿದು ಧನಪಾಲ್ ಸಕಲೇಶ್ವರದಿಂದ ರಾಜ್ಕುಮಾರ್ ಕಾತರ್ಕಿ ಹರಿಹರ ಅವರ ಜೊತೆಗೆ ಯಾರಿದು ಬೇರೆ ಬೇರೆ ರೀತಿಯ ಉತ್ತರಗಳನ್ನೆಲ್ಲ ಕಳಿಸಿಕೊಟ್ಟಿದ್ದಾರೆ ಯರಳ ನಾಯಕ ಚಿರತಗುಂಡು ಕೂಡ್ಲಿಗಿಯಿಂದ ಸುಮಾ ಚಿಕ್ಕಮಗಳೂರು ಇನ್ನೊಬ್ರು ಯಾರೋ ಇವರು ಸಚ್ಚಿದಾನಂದ ಮೂರ್ತಿ ಬೆಂಗಳೂರಿನಿಂದ ಮತ್ತು ಯಾರು ಅಂದರೆ ಸುದರ್ಶನ್ ರಾಜಗೋಪಾಲ್ ನಗರ ಇವರ ಉತ್ತರ ಕೆಂಗೇರಿಯಿಂದ ನೇತ್ರ ಮತ್ತೊಬ್ಬರು ರೇಖಾ ವಾಸುಕಿ ಆಮೇಲೆ ಇನ್ಯಾರಪ್ಪ ಅಂತಂದರೆ ನವೋದಯ ನಾಗರಾಜ್ ಅವರು ಜಗದಾಂಬಿಕಾ ಹಂಸವೇಣಿ ಓಕೆ ಇಷ್ಟು ಜನರ ಉತ್ತರವನ್ನು ನಾವು ಗಮನಿಸಿದ್ದೀವಿ ಎಲ್ಲರ ಉತ್ತರಗಳು ಕೂಡ ಈಗಾಗಲೇ ಹೇಳಿದ ಹಾಗೆ ನಮ್ಮ ಪ್ರಶ್ನೆಗೆ ಸ್ವಲ್ಪ ಆಚೆ ಈಚೆ ಹತ್ತಿರದಲ್ಲಿರುವ ಹಾಗೆ ಇದೆ ಇನ್ನು ಈಗಾಗಲೇ ನಮ್ಮ ಪ್ರಶ್ನೆ ಏನಾಗಿತ್ತು ಅಂದರೆ ಬೆಂಗಳೂರಿನಲ್ಲಿ ನಡೆದಂಥ ಈ ಒಂದು ಕ್ರಾಂತಿಕಾರಿ ಕ್ರಮಕ್ಕೆ ಸುಪ್ರೀಂ ಕೋರ್ಟ್ನ ಯಾವ ನಿರ್ದೇಶನವನ್ನು ಅನುಸರಣೆ ಮಾಡಿ ಈ ಒಂದು ಕ್ರಮವನ್ನು ತಗೊಂಡಿದ್ರು ಅನ್ನುವಂಥದ್ದು ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವೆಲ್ಲರೂ ಹೇಳಿರುವ ಹಾಗೆ ಹೌದು ಸುರಕ್ಷಿತ ಪಾದಚಾರಿ ಮಾರ್ಗದಲ್ಲಿ ನಡೆಯುವುದು ನಾಗರಿಕರ ಮೂಲಭೂತ ಹಕ್ಕು ಹೌದು ಅಂದರೆ ಸುಪ್ರೀಂ ಕೋರ್ಟ್ ಹೇಳಿತ್ತು ಸುರಕ್ಷಿತ ಪಾದಚಾರಿ ಮಾರ್ಗದಲ್ಲಿ ನಡೆಯುವುದು ನಾಗರಿಕರ ಮೂಲಭೂತ ಹಕ್ಕು ಅಂಥೇಳಿ ಸುಪ್ರೀಂ ಕೋರ್ಟ್ ಹೇಳಿದ ಹಾಗೆ ಇದು ಪಾದಚಾರಿಗಳ ಮಾರ್ಗದ ಅಸ್ತಿತ್ವ ಅಂದರೆ ಪಾದಚಾರಿ ಮಾರ್ಗ ಇರಲೇಬೇಕು ಇದು ನಮ್ಮ ಬದುಕಿನ ಒಂದು ಅವಿಭಾಜ್ಯ ಅಂಗ ಸಂವಿಧಾನದ 21ನೇ ವಿಧಿಯ ಪ್ರಕಾರ ಜೀವಿಸುವ ಹಕ್ಕು ಅಂತಲೇ ನ್ಯಾಯಾಲಯ ಸ್ಪಷ್ಟಪಡಿಸಿ ರಸ್ತೆ ಇರುವ ಕಡೆಗಳಲ್ಲಿ ಪಾದಚಾರಿಗಳಿಗೆ ಮುಕ್ತವಾಗಿ ವಾಹನಗಳ ಭಯ ಇಲ್ಲದೆ ನಡೆಯೋದಕ್ಕೆ ಸುರಕ್ಷಿತವಾಗಿ ಒಂದು ಪಾದಚಾರಿ ಮಾರ್ಗವನ್ನು ಒದಗಿಸಿಕೊಡುವುದು ಆಯಾ ಇಲಾಖೆಗಳ ಕರ್ತವ್ಯ ಅದು ನಗರಾಭಿವೃದ್ಧಿ ಪ್ರಾಧಿಕಾರ ಮಹಾನಗರ ಪಾಲಿಕೆ ಪುರಸಭೆ ಪಂಚಾಯತ್ ಹೀಗೆ ಯಾವುದೇ ಆಗಿದ್ದರೂ ಕೂಡ ಪಾದಚಾರಿ ಮಾರ್ಗಗಳನ್ನು ನಿರ್ಮಿಸಿ ನಿರ್ವಹಿಸಬೇಕು ಇತರರ ಅತಿಕ್ರಮಣದಿಂದ ಈ ಒಂದು ಪಾದಚಾರಿ ಮಾರ್ಗವನ್ನು ಮುಕ್ತವಾಗಿಡಬೇಕು ಪಾದಚಾರಿ ಮಾರ್ಗಗಳ ಹಕ್ಕುಗಳ ಉಲ್ಲಂಘನೆ ಆದರೆ ನಾಗರಿಕರು ಪರಿಹಾರಕ್ಕಾಗಿ ಕಾನೂನು ಹಾಗೆ ಸಂವಿಧಾನಕ್ಕೆ ಪರಿಹಾರಗಳನ್ನು ಕೂಡ ಕಂಡುಕೊಳ್ಬೇಕು ಅಂತ ಹೇಳ್ತಾ ಎಲ್ಲ ರಾಜ್ಯಗಳಿಗೆ ಅತಿಕ್ರಮಣ ಮುಕ್ತ ಪಾದಚಾರಿ ಮಾರ್ಗಗಳ ಅನುಷ್ಠಾನವನ್ನು ಮಾಡಬೇಕು ಅಂತ ಹೇಳಿದೆ ಪಾದಚಾರಿ ಮಾರ್ಗಗಳ ಒತ್ತುವರಿಗೆ ಸಂಬಂಧಪಟ್ಟ ಹಾಗೆ ನಾಗರಿಕರಿಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಕೂಡ ಒದಗಿಸಿ ಕೊಡಬೇಕು ಅಂತ ಹೇಳ್ತಾ ಸುರಕ್ಷಿತ ನಡಿಗೆ ಜೀವಿಸುವ ಹಕ್ಕಿನ ಒಂದು ಭಾಗ ಹಾಗಾಗಿ ಪಾದಚಾರಿ ಮಾರ್ಗಗಳನ್ನು ಗುರುತಿಸಿ ನಿರ್ಮಾಣ ಮಾಡಿ ನಿರ್ವಹಣೆ ಮಾಡಿ ರಕ್ಷಣೆ ಮಾಡಿ ಪಾದಚಾರಿಗಳಿಗೆ ಸಂಬಂಧಪಟ್ಟಂತಹ ಮೂಲ ಸೌಕರ್ಯಗಳನ್ನು ಒದಗಿಸುವುದು ಒಂದು ಮುಖ್ಯ ಅಂತ ಹೇಳ್ತು ಸ್ಪಷ್ಟವಾಗಿ ಗುರುತಿಸಲಾಗಿರುವಂಥ ಪಾದಚಾರಿ ಮಾರ್ಗಗಳ ನಡಿಗೆಯ ಹಕ್ಕಿನ ಉಲ್ಲಂಘನೆ ಮಾಡಬಾರ್ದು ಅಂತ ಕೂಡ ಹೇಳಿ ಒಂದು ಚಂದದ ವಾಕ್ಯ ಇದೆ ವಾಹನಗಳು ಬರುವುದಕ್ಕಿಂತ ಮುಂಚೆನೇ ಈ ಭೂಮಿ ಮೇಲೆ ಮನುಷ್ಯ ನಡೀತಾ ಇದ್ದಾನೆ ಭಾರತದ ಸಂವಿಧಾನ ಈ ದೇಶದ ಜನರಿಗೆ ನಡೆಯುವ ಹಕ್ಕನ್ನು ಒದಗಿಸಿದೆ ಹಾಗಾಗಿ ಗುರುತಿಸಲಾಗಿರುವಂತಹ ಪಾದಚಾರಿ ಮಾರ್ಗದಲ್ಲಿ ನಡೆಯುವುದು ಜನರ ಮೂಲಭೂತ ಹಕ್ಕು ಇದು ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಪಾದಾಚಾರಿ ಮಾರ್ಗದಲ್ಲಿ ಒಂದು ಮಗು ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಪಾದಾಚಾರಿ ರಸ್ತೆಗೆ ಬಂದಂತ ವೆಹಿಕಲ್ ಒಂದು ಗುದ್ದಿ ಆ ಮಗು ಮೃತಪಟ್ಟಂತ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈ ಎಲ್ಲ ವಿವರಗಳನ್ನು ಕೂಡ ಸುಪ್ರೀಂ ಕೋರ್ಟ್ ಹೇಳಿತ್ತು.
1: ಯಾಕಮ್ಮ ಮುಖ ಬಾಡಿಸ್ಕೊಂಡಿದ್ದೀಯಾ? ಅಪ್ಪ ಇನ್ನು ಮನೆಗೆ ಬಂದಿಲ್ಲ ಅಂತಾನಾ?
2: ಏನ್ ಹೇಳಲೆ, ಗಂಡ ಕುಡುಕನಾದ್ರೆ ಇಷ್ಟೇ, ಎಲ್ಲ ಕುಡುಕರ ಕುಟುಂಬಗಳ ಪಾಡು ಇಷ್ಟೇನೆ.
3: ಸರ್ಸಕ್ಕ ಸರ್ಸಕ್ಕ, ನಿನ್ ಗಂಡ ಕುಡಿದು ನಡೀಕಾಗದೆ ರೋಡ್ನಾಗೆ ಬಿದ್ದೋಗ್ಬಿಟ್ಟವನೆ.
4: ಅಯ್ಯೋ, ದಿನ ಇದೇ ಗೋಳಗಾಯ್ತು ಕಣ್ಣಣ್ಣ. ಕುಡ್ತ ಬಿಡಿಸ್ಲಿಕ್ಕೆ ಎಷ್ಟು ಪ್ರಯತ್ನ ಮಾಡಿದೆ, ನೀರಲ್ಲಿ ಹೋಮ ಮಾಡ್ದಂಗ ಆಗೋಯ್ತು.
3: ಅಯ್ಯೋ ಅಕ್ಕ, ಆಮೇಲೆ ಗೋಳಾಡುವಂತೆ ಬೇಗ ಬಾ, ಮನೆ ಕರ್ಕೊಂಡ್ ಬರೋಣ ಈಗ್ಲೇ.
4: ಏ ಬಿಡೋಣ, ಅಲ್ಲೇ ಬಿದ್ದಿರ್ಲಿ, ಕುಡ್ತಾನು ಬಿಡಕ್ಕಿಲ್ಲ, ಬಿಡು ಅಂದ್ರೆ ನಮ್ಗೆ ಬಡಿಯಕ್ ಬತ್ತಾನೆ.
5: ನೆನಪಿಡಿ ಬಂಧುಗಳೇ, ಮದ್ಯಪಾನದಿಂದ ಹಣವೂ ನಷ್ಟ, ಆರೋಗ್ಯವೂ ನಷ್ಟ, ಕೌಟುಂಬಿಕ ನೆಮ್ಮದಿಯೂ ಹಾಳು. ಮದ್ಯಪಾನ ದುರಂತಗಳ ಸರಮಾಲೆಯನ್ನೇ ಸೃಷ್ಟಿಸಬಲ್ಲದು. ಸುಖಮಯ ಜೀವನಕ್ಕಾಗಿ ಮದ್ಯಪಾನವನ್ನು ತ್ಯಜಿಸುವುದೇ ಲೇಸು.
0: ಒಂದು ಗಂಟೆ 48:30 ಸಮಯ, ಮಂಗಳವಾರದ ಮಧ್ಯಾಹ್ನ ರಸಪ್ರಶ್ನೆ ಗೇಮ್ ಶೋ ಕಾರ್ಯಕ್ರಮದಲ್ಲಿ ನಾವು ನೀವು ಸಾಕ್ತಾ ಇದ್ದೇವೆ, ಪ್ರಶ್ನೆಗಳನ್ನು ಕೇಳ್ತಾ ಇದ್ವಿ. ಈಗ ನಿಮಗೊಂದು ಹಾಡನ್ನು ಕೇಳಿಸ್ಕೊಳ್ಳಿ. ಹಾಡನ್ನು ಕೇಳಿಸ್ಕೊಂಡ್ಮೇಲೆ ನೀವು ನಮ್ಮ ಪ್ರಶ್ನೆಗೆ ಉತ್ತರ ಕೊಡಿ. ಹಾಡಿನಲ್ಲಿ ಬರುವಂಥ ಒಂದು ಪದ, ನಿಜ, ಹಾಡನ್ನು ಕೇಳಿಸ್ಕೊಳ್ಳಿ. ಹಾಡಿನಲ್ಲಿ ಬರುವಂಥ ಒಂದು ಪದ ಒಬ್ಬ ಪ್ರಸಿದ್ಧ ವ್ಯಕ್ತಿಯ ಹೆಸರು. ಹೌದು, ಈ ಹಾಡಿನಲ್ಲಿ ಬರುವಂಥ ಒಂದು ಪದ ಒಬ್ಬ ಪ್ರಸಿದ್ಧ ವ್ಯಕ್ತಿಯ ಅರ್ಧ ಹೆಸರು. ಈ ಹೆಸರನ್ನು ಕೇಳಿದರೆ ನಮಗೆ ಗೊತ್ತಾಗುತ್ತೆ ಅವರು ಯಾರು ಅಂಥೇಳಿ. ಇವರು ತೀರಾ ಇತ್ತೀಚೆಗೆ ಅವರೊಂದು ಸಾಧನೆಯನ್ನು ಮಾಡಿದ್ದಾರೆ, ಸುದ್ದಿಯಲ್ಲಿದ್ದಾರೆ. ಹೆಸರಿನಲ್ಲಿ ಬರುವಂಥ ಮತ್ತೆ ಬರುವಂಥ ಆ ಹೆಸರನ್ನು ಕೇಳಿಸ್ಕೊಳ್ಳಿ. ಅರ್ಧ ಹೆಸರು ಅದು. ಆ ಹೆಸರನ್ನು ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಇವರು ತೀರಾ ಇತ್ತೀಚೆಗೆ ಆಯಿತು ಕ್ರೀಡಾ ಕ್ಷೇತ್ರದಲ್ಲಿ ಇವರೊಂದು ಸಾಧನೆಯನ್ನು ಮಾಡಿದ್ದಾರೆ, ಸುದ್ದಿಯಲ್ಲಿದ್ದಾರೆ. ಯಾರು ಅಂತ ಗೊತ್ತಾಗುತ್ತಾ ನೋಡೋಣ. ಕೇಳಿಸ್ಕೊಳ್ಳಿ ಈ ಹಾಡನ್ನು ಕೇಳಿಸ್ಕೊಂಡು, ಯಾವ ವ್ಯಕ್ತಿ, ಕ್ರೀಡಾ ಕ್ಷೇತ್ರದಲ್ಲಿರೋರು, ಯಾವ ಸಾಧನೆಯನ್ನು ಮಾಡಿದ್ದಾರೆ ಏನು ಎತ್ತ ಎಲ್ಲವನ್ನು ಕೂಡ ನಾವು ಚೆಕ್ ಮಾಡ್ತಾ ಹೋಗೋಣ. ಹಾಡಿನ ಜೊತೆಗೆ ಒಂದು ಹೆಸರನ್ನು ಕಂಡುಹಿಡಿಯುವಂಥ ಆಟ ಇದು, ರಸಪ್ರಶ್ನೆ ಗೇಮ್ ಶೋ.

ತುಂಬಾ ತುಂಬಾ ತುಂಬಾ ಜನ ಸರಿಯಾದಂತ ಉತ್ತರವನ್ನ ಕೊಟ್ಟಿದ್ದೀರಾ, ಎಲ್ಲರಿಗೂ ಕೂಡ ಈ ಒಂದು ಚಪ್ಪಾಳೆ ಸಿಗ್ಲೇಬೇಕು. ಹೌದು ಹೌದು ಹೌದು ಹೌದು, ನೀವೆಲ್ಲರೂ ಹೇಳಿರುವ ಹಾಗೆ ಎಷ್ಟೊಂದು ಜನ ಪಬಾಬಾಬಾಬ ನವೋದಯ ನಾಗರಾಜ್ ಅವರು, ಲಿಂಗರಾಜು, ಬೊಮ್ಮೇನಹಳ್ಳಿಯಿಂದ, ಆಮೇಲೆ ಯಾರು ಹೆಸರು ಗಣೇಶ್ ಹಾಸನದಿಂದ, ಕೃಷ್ಣಾರೆಡ್ಡಿ ಗೌರಿಬಿದನೂರಿನಿಂದ, ಮತ್ತಾರು ರವಿಕುಮಾರ್ ತರೀಕೆರೆಯಿಂದ, ಅನುಪಮ ಕುಮಾರ ಪಾರ್ಕ್ನಿಂದ, ಮಂಡಿಕಲ್ ಕೃಪಾ, ನಾನು ಹೇಳ್ತಾ ಇರೋ ಅಷ್ಟೊತ್ತಿಗೆ ಜಂಪ್ ಆಗಿ ಹೋಗ್ತಾ ಇದೆ. ನೇಹ ಅಲ್ಲ, ನೀರಜ್ ಚೋಪ್ರಾ ಅಲ್ಲ, ಖಂಡಿತವಾಗ್ಲೂ ಅಲ್ಲ, ನೀವೆಲ್ಲರೂ ಹೇಳಿರುವ ಹಾಗೆ ಅದು ಶುಭ್ಮನ್ ಗಿಲ್ ಅಂತ. ನಿಜ ಅಂದರೆ ಶುಭ್ಮನ್ ಗಿಲ್ ಅವರು ಟೆಸ್ಟ್ ಕ್ರಿಕೆಟ್ನಲ್ಲಿ 3000 ರನ್ಗಳ ಮೈಲಿಗಲ್ಲನ್ನು ತಲುಪಿದ್ದಾರೆ. ಈ ಒಂದು ಸಾಧನೆಯನ್ನು ಮಾಡಿದ 4ನೇ ಅತಿ ಕಿರಿಯ ಭಾರತೀಯ ಬ್ಯಾಟ್ ಅಂತ ಕೂಡ ಹೇಳಿಸ್ಕೊಂಡಿದ್ದಾರೆ ಅನ್ನುವ ಒಂದು ಪ್ರಶಂಸೆಗೆ, ಹೆಗ್ಗಳಿಕೆಗೆ ಇವರು ಪಾತ್ರರಾಗಿದ್ದಾರೆ. ಈಗಾಗಲೇ ನಾವು ಮೀಡಿಯಾಗಳಲ್ಲೆಲ್ಲ ನೋಡಿದ್ದೇವೆ, ಬಹಳಷ್ಟು ಕಡೆಗಳಲ್ಲಿ ಈ ವಿಷಯ ಬಂದಿದೆ. ಭಾರತದ ನಾಯಕ ಶುಭ್ಮನ್ ಗಿಲ್ ಪ್ರಮುಖ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಅಂದರೆ ಒಂದು ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲಿ 1000 ಅಥವಾ ಅದಕ್ಕಿಂತ ಹೆಚ್ಚು ರನ್ ಗಳಿಸಿದ ಭಾರತದ ಮೊದಲ ನಾಯಕ ಅನ್ನುವ ಹೆಗ್ಗಳಿಕೆಗೆ 26 ವರ್ಷದ ಶುಭ್ಮನ್ ಗಿಲ್ ಪಾತ್ರರಾಗಿದ್ದಾರೆ. ಅವರ ಒಂದು ಈ 2ನೇ ಟೆಸ್ಟ್ ಪಂದ್ಯ ಪ್ರಾರಂಭ ಆಗುವ ಮೊದಲು ಅವರು 976 ರನ್ಗಳನ್ನು ಗಳಿಸಿದ್ರು. ಅಂದರೆ ಇದಕ್ಕೂ ಮೊದಲು, ಅಂದರೆ ಒಂದು ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲಿ ಅವರು ಭಾರತದ ನಾಯಕರು ಗಳಿಸಿದ ಗರಿಷ್ಠ ರನ್ಗಳ ದಾಖಲೆ ಈ ಮೊದಲು ವಿರಾಟ್ ಕೊಹ್ಲಿ ಅವರ ಹೆಸರಲ್ಲಿತ್ತು. ಅಂದರೆ 2019-21 ಅವರು 932 ರನ್ ಗಳಿಸಿದ್ರು. ಶುಭ್ಮನ್ ಗಿಲ್ ಟೆಸ್ಟ್ ಕ್ರಿಕೆಟ್ನಲ್ಲಿ 3000 ರನ್ಗಳ ಮೈಲಿಗಲ್ಲನ್ನು ತಲುಪಿದ್ರು. ಈ ಸಾಧನೆ ಮಾಡಿದ 4ನೇ ಅತಿ ಕಿರಿಯ ಭಾರತೀಯ ಬ್ಯಾಟರ್ ಅನ್ನಿಸ್ಕೊಂಡ್ರು ಅನ್ನೋದು ಈ ಪ್ರಶ್ನೆಯ ಹಿಂದಿದ್ದಂತಹ ಒಂದು ವಿಶೇಷತೆ ಆಗಿತ್ತು. ತುಂಬ ತುಂಬ ಜನ ಸಂದೇಶವನ್ನು ಕಳಿಸ್ಕೊಟ್ಟಿದ್ರಿ, ಎಲ್ಲರಿಗೂ ಕೂಡ ಎಲ್ಲರ ಹೆಸರುಗಳನ್ನು ಹೇಳೋದಕ್ಕೆ ಸಾಧ್ಯ ಆಗದೇ ಇದ್ರು ಕೂಡ ಮತ್ತೊಮ್ಮೆ ನಿಮಗೆಲ್ಲ ಪ್ರೀತಿಯ ಚಪ್ಪಾಳೆ. ಮೋಸ್ಟ್ ಹ್ಯಾಂಡ್ಸಮ್ ಬ್ಯಾಚುಲರ್ ಅಂತ ಕೂಡ ಒಬ್ಬರು ಸಂದೇಶವನ್ನು ಕಳಿಸಿದ್ದಾರೆ. ಒಟ್ಟಾರೆ ಶುಭ್ಮನ್ ಗಿಲ್ ಅವರ ಹೆಸರಿನಲ್ಲಿ ಒಂದು ವಿಶೇಷವಾದಂಥ ದಾಖಲೆಯನ್ನು ಬರೆಯೋದಕ್ಕೆ ಸಾಧ್ಯ ಆಗಿದೆ.

0: ಹಲೋ ವಿವಿಧ ಭಾರತಿ.
1: ಹೌದು, ಹಲೋ ಹಲೋ.
0: ನಮಸ್ತೆ ಸರ್, ಅದು ಪ್ರಶ್ನೆ ಕೇಳಿದಾಗ ಮೇಡಮ್ ಅವರು ಎಲ್ಲರಿಗೂ ಉತ್ತರ ಕೊಟ್ಟಿದ್ದೀನಿ ಸರ್. ದೂರದ ಮೊಬೈಲ್ಗಳಿಗೆ ರೀಚ್ ಆಗಲ್ಲ, 50-60 ಸೆಕೆಂಡ್ ಆಗುತ್ತೆ.

0: 60 ಸೆಕೆಂಡ್ ಇಲ್ಲ ಸರ್, ಅಲ್ಲ ಅಲ್ಲ ಕರೆಕ್ಟ್, ನಿಮ್ಮ ಏನು ಪ್ರಶ್ನೆ ಆಗ್ಲೇ ನಮ್ಗೆ ಗೊತ್ತಾಗಿದೆ.
1: ದಯವಿಟ್ಟು ಸಂದೇಶಕ್ಕೆ ಚಂದು ಮೇಡಮ್ ಅಲ್ಲೇ ಇದಾರೆ ಉತ್ತರ ಕೊಡಕ್ಕೆ ಹೇಳ್ಬಿಡಿ, ಹೇಳಿ ಉಮೇಶ್ ಸಿರಿಗಿರಣಿ, ನಾನು ಪದೇ ಪದೇ ನಾ ಮಾತಾಡೋಕೆ ಇಷ್ಟ ಅಲ್ಲ, ಬೇರೆಯವ್ರಿಗೆ ಅವಕಾಶ ಕೊಡಿ, ಈ ಪ್ರಶ್ನೆಗೊಂದು ಉತ್ತರ ಕೊಡಕ್ಕೆ ಹೇಳಿ.
0: ಈಗ ಅದು ಅವರು ಉತ್ತರ ಕೊಡೋದಕ್ಕೆ ನಾನೇ ಅವ್ರ ಪರವಾಗಿ ನಾನು ಹೇಳ್ತಿದ್ದೆ ನೋಡಿ. ಏನಾಗತ್ತಂದ್ರೆ ಇದು ಸೆಟಲೈಟ್ ಮುಖಾಂತರ ನಿಮ್ಗೆ ಬರೋದು 30 ಸೆಕೆಂಡ್ ಡಿಲೇ ಆಗುತ್ತೆ. ನೀವು 30-40 ಸೆಕೆಂಡ್ ಆಗಬಹುದು, ನೀವು 1 ನಿಮಿಷ ಥರ ಹೇಳ್ತಿದ್ದೀರಿ. ಸೊ ಹಾಗಾಗಿ ನಿಮ್ಮ ಏನು ಆನ್ಸರ್ ಬರೋಷ್ಟೊತ್ತಿಗೆ ನಾವು ಅದನ್ನು ಉತ್ತರ ನಿಮ್ದು ಸರಿ ಇದ್ರೆ ನಿಮ್ದು ಓದಕ್ಕಾಗಲ್ಲ ಅನ್ನೋದು ನಿಮ್ದು ಒಂದು ಏನು.
1: ಬಹಳ ಸುಲಭ ಪ್ರಶ್ನೆ ಇದು, ಕ್ರಿಕೆಟ್ ಪ್ರೇಮಿಗಳಿಗೆಲ್ಲ ಈ ಬಹಳ ಸುಲಭ ಆಗುತ್ತೆ. ನಮ್ಗೆ ಅದ ಕೇಳಿ ಟೈಪ್ ಮಾಡಿ ಕಳ್ಸೋದ್ರೊಳಗೆ ಅದ್ರಲ್ಲಿ ಸಿಕ್ಕಾಪಟ್ಟೆ ಬೆಂಗಳೂರವೇ ಬಂದ್ಬಿಡ್ತವೆ, ಹಾಗಾಗಿ ದೂರದ ಕೇಳುವರಿಗೆ ಪ್ರಾಬ್ಲಮ್. ಸರ್ ಲೈವ್ ಇದು?
0: ಹೌದೌದು ಲೈವ್, ನೀವು ಮಾತಾಡ್ತಿದ್ರಲ್ಲ ನಮ್ ಜೊತೆ. ಇಲ್ಲ ತೊಂದರೆ ಇಲ್ಲ, ಇದು ಟೆಕ್ನಿಕಲ್ ಆಗಿ ಅದು ಹಾಗೆ ಸರ್ ಬರೋದು. ಈಗ ನ್ಯೂಸ್ ಆನ್ ಏರ್ ಆಪ್ ಅಲ್ಲಿ ಕೇಳಿದಾಗ ನಿಮ್ಗೆ ಒಂದು 30-40 ಸೆಕೆಂಡ್ ಲೇಟ್ ಆಗಿ ಕೇಳತ್ತೆ.
1: ಸರ್ ಕೆಲವು ಏನಾಗುತ್ತೆ ಅಂದ್ರೆ ಎಲ್ಲಾರು ಕಾಸ್ಟ್ಲಿ 100,000 ರೂಪಾಯಿ ಮೊಬೈಲ್ ತಗೊಳಕ್ ಆಗಲ್ಲ, ಕೆಲವರು ಸೆಕೆಂಡ್ ಹ್ಯಾಂಡ್ ಇರ್ತವೆ ಅಥವಾ ಹಳೆ ಫೋನ್ ರಿಪೇರಿ ಮಾಡ್ಕೊಂಡು ಮಾಡಿರ್ತಾರೆ, ಅದ್ರಲ್ಲಂತೂ 50 ಸೆಕೆಂಡ್ ಮೇಲ್ ಆಗುತ್ತೆ, ಹತ್ತತ್ರ 1 ನಿಮಿಷ ಆಗುತ್ತೆ. ಅದನ್ನ ಕೇಳಿ ನಾವು ನಿಮಗೆ ಉತ್ತರ ಟೈಪ್ ಮಾಡಿ
0: ಸರ್. ಇಲ್ಲ
1: ತುಂಬಾ ಜನ ಬೇಸರ ಆಗ್ತಾರೆ ಸರ್, ಬರೇ ಪ್ರತಿ ಬಾರಿ ಬೆಂಗಳೂರವು ಬರೇ ಅವರವೇ ಹೆಸರು ಬರ್ತವೆ, ಬೇರೆ ದೂರದ ಕೇಳುಗರಿಗೆ ಡಿಸಪಾಯಿಂಟ್ ಆಗ್ಬಾರ್ದು ಸರ್, ಇದೊಂದು ದಯವಿಟ್ಟು ಇದು ಮಾಡ್ಕೋಬೇಕು
0: ಸರ್. ಇದು ಹಳೆ ಮೊಬೈಲ್ ಕಾಸ್ಟ್ಲಿ ಇದು ಚೀಪ್ ಅನ್ನೋದು ಏನು ಅದರಲ್ಲಿ ಅಲ್ಲ ಆ ತರ ರೀಚ್ ಆಗೋದು ಸರ್, ಅದು ರೀಚ್ ಆಗೋದು ಎಲ್ರಿಗೂ ಒಂದೇ ತರ ರೀಚ್ ಆಗುತ್ತೆ. ಅದು ಏನಂದ್ರೆ ಕಾಸ್ಟ್ಲಿ ಮೊಬೈಲ್ಗೆ ಬೇಗ ನಿಮ್ದು ಏನೋ ಹೋಗ್ಬೇ ಮೆಸೇಜ್ ರೀಚ್ ಆಗ್ಬಿಡೋದು ನಿಮ್ ಕಡೆಯಿಂದ ನಮ್ ಕಡೆಯಿಂದ ಆ ತರದ್ದೇನಿಲ್ಲ. ಸೊ ಆದ್ರೂ ಟೆಕ್ನಿಕಲಿ ಇದು ನ್ಯೂಸ್ ಆನ್ ಏರ್ ಆಪ್ ಅಲ್ಲಿ ಸ್ವಲ್ಪ ಡಿಲೇ ಇದೆ, ಅದನ್ನ ಸೆಟಲೈಟ್ ಮುಖಾಂತರ ಬರೋದ್ರಿಂದ ಸ್ವಲ್ಪ ಡಿಲೇ ಆಗುತ್ತೆ. ಅದನ್ನ ಬೇರೆ ಏನಾನ ರೆಕ್ಟಿಫೈ ಮಾಡಬಹುದು, ಸರಿಪಡಿಸಬಹುದು.
1: ಸರ್ ಈಗ ಪ್ರತಿ ಬಾರಿ ಅದೇ ಹೆಸರು ಹೇಳಿದಾಗ ಕೆಲವು ಪ್ರಶ್ನೆಗಳಿಗೆ ಇಂದ್ಲಿಂದ ಓದ್ಕೊಂಡ್ ಬಂದ್ಬಿಡಿ, ಒಂದೆರಡು ಪ್ರಶ್ನೆಗಳು ಅವ್ರದ್ದು ಬರ ಸಿಗುತ್ತೆ, ಇವ್ರಿಗೂ ಹೆಸರು ಬರುತ್ತೆ, ಸಂತೋಷ ಆಗುತ್ತೆ. ಈಗ ಸಿಕ್ಕಾಪಟ್ಟೆ ಜನ ಬೇಸರ ಸರ್. ಇನ್ನೊಂದು ಪ್ರಶ್ನೆ ಇದೆ, ನೀವು ನಿನ್ನೆ ಯಾರೋ 54 ಚಿತ್ರಗಳ ಹೆಸರುಗಳು ಅಂತ ಹೇಳಿದ್ರು, ಅದೇ ರೀತಿ ನಾನು 100 ಚಿತ್ರಗಳು ನಿಮ್ಮಿಂದ ಪ್ರಸಾರ ಆಗ್ತಿಲ್ಲ. ಬಹಳಷ್ಟು ನಾನು ಹೇಳಿದೆ, ಕೆಂಪು ಸೂರ್ಯ ಆಗಿರ್ಬೋದು, ಪ್ರೇಮ ಸಂಗಮ ಆಗಿರ್ಬೋದು, ಆಮೇಲೆ
0: ಪ್ರೇಮ ಸಂಗಮ ಇದೆಯಲ್ಲ ಸರ್ ನಮ್ಮಲ್ಲಿ,
1: ಹಾಕಿಲ್ಲ ಪ್ರಸಾರ ಮಾಡಿದೇನೆ, ಹಾಕಿನಿ ಸರ್, ಹಾಕಿಲ್ಲ ಸರ್, ನಾನು ಬೇರೆ ಕೇಳಿದೀನಿ, ತಗೊಂತಾನೆ. ದಯವಿಟ್ಟು ಬಹಳ ಇದಾವ ಸರ್ ಅವರು
0: ಸರ್, ನೀವು ಕೂಡ
1: ಗೀತೆಗಳು ಸರ್ ಮತ್ತೊಮ್ಮೆ ಕಳಿಸ್ತೀನಿ ಲೀಸ್ಟ್, ನಮಗೇನು ಹೆಸರು ಇದು ಮೇಲೆ ಮಾತಾಡಕ್ ಇಷ್ಟಪಡಲ್ಲ, ದಯವಿಟ್ಟು ಕೆಲವು ಅಪರೂಪದ ಕೇಳದವೇ ಕೇಳಿದ ಬಹಳ ಬೇಸರ ಆಗುತ್ತೆ, ಎಲ್ಲಾ ಕೇಳುಗರು ಮಾತಾಡ್ಕೊಂತಾರೆ. ದಯವಿಟ್ಟು ಅಪರೂಪದ ಹೊಸ ಸುಮಧುರ ಗೀತೆಗಳು, ಹೊಸ ಗೀತೆಗಳು ನೋಡಿ, ಜಯಂತ್ ಕಾಕಿಣಿ ಇದಾರೆ, ನಾಗೇಂದ್ರ ಪ್ರಸಾದ ಇದಾರೆ, ಬಳ್ಳಾರಿ ಬಸವರಾಜ್ ಇದಾರೆ, ನಮ್ಮ ತುಂಬಾ ಜನ ಇದೆ ಸರ್, ಅವರೆಲ್ಲ ಬೆಳಕಿ ಬರೋದಂಗ್ ಸರ್, ಜಯಂತ್ ಕಾಕಿನಿ ಇಂತ ಗೀತೆಗಳು ಬರ್ದಾರೆ, ನಮ್ ಕೇಳುಗರಿಗೆಲ್ಲ ಬರೀ ಕೇಳ್ದಾವೆ ಕೇಳ್ತಾರೆ, ಅನುಭವಿ
0: ಕೇಳುಗರು ನಮ್ಮಲ್ಲಿ ಹೇರಳವಾಗಿ ಪ್ರಸಾರ ಆಗ್ತದೆ ಸರ್.
1: ಹಾಗೆ ಸರ್ ಇನ್ನೂ ಇದಾವ ಸರ್, ಇನ್ನೂ ಒಳ್ಳೊಳ್ಳೆದಿದಾವೆ, ಅವರ ಗೀತೆಗಳು ಬೇರೆವು, ಅವರ ಪ್ರತಿಯೊಂದು ಗೀತೆ
0: ಚೆನ್ನಾಗಿದಾವೆ. ಪಟ್ಟಿ ಮಾಡಿ ದಯವಿಟ್ಟು ಕಳಿಸಿ ಸರ್,
1: ಹೃದಯ ಶಿವ
0: ಸರ್ ಪಟ್ಟಿ ಮಾಡಿ ಕಳಿಸಿ. ಹಲೋ
2: ಹಲೋ
0: ಹಲೋ ನಮಸ್ತೆ.
2: ಹಲೋ ನಮಸ್ತೆ.
0: ನಮಸ್ತೆ, ಸ್ಪಂದನಾ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರು ಮಾತಾಡ್ತಿರೋದು?
2: ಹಾ ಸರ್, ನಾವು ನಿರಂತರ ಕೇಳಿದ್ರು ವಿವಿಧ ಭಾರತಿ.
0: ಸಂತೋಷ.
2: ಅನಂತರಾಜು ಅಂತ, ಅನಂತರಾಜು ಗುರುಲಾಡ್ಕು ಇದಿರ್ತಲ್ಲ ಚಿತ್ರದುರ್ಗ ಜಿಲ್ಲೆ.
0: ಓ, ಚಿತ್ರದುರ್ಗದವರು. ಸೊ ಕಲ್ಲಿನ ಕೋಟೆ ಹೇಳಿ ಸರ್.
2: ಹಾ ಸರ್, ನಾವು ಸಹ ಬಂದಿದ್ದೀವಿ ಸರ್ ಮೊನ್ನೆ ಆಕಾಶವಾಣಿ 90ರ ಸಂಭ್ರಮಕ್ಕೆ, ಮತ್ತೆ ಇದು ಸಂಘದ ಉದ್ಘಾಟನೆಗೆ.
0: ಹಾ ಹಾ ಹಾ, ನಮ್ಮ ಶ್ರೋತೃ ಸಂಘದ ಉದ್ಘಾಟನೆಗೆ ತಾವು ಬಂದಿದ್ರಿ. ಮಾತಾಡ್ತಿರೋದು ತುಂಬಾ ಸಂತೋಷ. ನಿಮ್ ವಾಯ್ಸ್ ನಮ್ಗಿಂತ ಚೆನ್ನಾಗಿದೆ ಸರ್.
2: ನಿಮ್ ಧ್ವನಿ ಕೇಳ್ಬೇಕಂತಾನೆ ನಾವು ಇಷ್ಟೊತ್ತ ಟೋನ್ ಮಾಡ್ತೀವಿ.
0: ಓ ಸರ್, ತುಂಬಾ ನಿಮ್ಮ ಅಭಿಮಾನಕ್ಕೆ ಧನ್ಯವಾದಗಳು.
2: ಎಲ್ಲಾ ಕಾರ್ಯಕ್ರಮ ಕೇಳ್ತೀವಿ ಸರ್, ಬೆಳಿಗ್ಗೆ ನಾದೋಪಾಸನೆಯಿಂದ ಕನ್ನಡ ರತ್ನ ಭಂಡಾರ, ಮತ್ತೆ ಶುಭೋದಯ ಕರ್ನಾಟಕ, ಎಲ್ಲೂ ಕೇಳ್ತೀವಿ, ಓಲ್ಡ್ ಈಸ್ ಗೋಲ್ಡ್ ಎಲ್ಲಾ ಕೇಳ್ತೀವಿ. ಕರೆಗೊಂದು ಗೀತೆ, ಎಲ್ಲಾ ಕಾರ್ಯಕ್ರಮ ನಮ್ಗೆ ಇಷ್ಟ ಆಗ್ತವೆ, ಯಾವಾಗ್ಲೂ ನಮ್ ಜೇಬಲ್ಲಿ ನಿಮ್ಮ ವಿವಿಧ ಭಾರತಿ ರಾರಾಜಿಸ್ತಾ ಇರುತ್ತೆ ಸರ್.
0: ತುಂಬಾ ಸಂತೋಷ. ರಾತ್ರಿಯ ಕಾರ್ಯಕ್ರಮಗಳಲ್ಲಿ ಕಡೆ ಕಾರ್ಯಕ್ರಮದ ಬಗ್ಗೆ ಹೇಳಿಲ್ಲ ಪ್ರೇಮ ನಿನಾದ
2: ಸರ್. ಅದನ್ನ ಸ್ವಲ್ಪ ನಾವು ಕೇಳೋದ್ ಕಡಿಮೆ, ಯಾಕಂದ್ರೆ ನಾವು ಗ್ರಾಮೀಣ ಭಾಗದಲ್ಲಿ ಇರೋದ್ರಿಂದ ನಾವು ಬೇಗ ನಿದ್ರೆಗೆ ಜಾರಿ ಬಿಡ್ತೀವಿ.
0: ಅದು ಅದು ಇಂಪಾರ್ಟೆಂಟ್ ಸರ್, ಬೇಗ ನಿದ್ರೆ ಮಾಡೋದು, ಬೇಗ ಎದ್ದೇಳೋದು ಆರೋಗ್ಯಕ್ಕೆ ಒಳ್ಳೆಯದು, ಬೇರೆ ಕೆಲಸ ಕಾರ್ಯಗಳು ಕೂಡ ನಮ್ಗೆ ಅದು ಅನುಕೂಲ ಆಗುತ್ತೆ. ತುಂಬಾ ಜನ ಹೇಳ್ತಾರೆ ನಿಮ್ಮ ಪ್ರೇಮ ಏನು ಪ್ರೇಮ ನಿನಾದ ಕೇಳಿದ್ರೆ ನಮ್ಗೆ ನಿದ್ದೆ ಬರೋದಂತ ಅಷ್ಟೊಂದು ಮೊದಲು
2: ಕೇಳ್ತಿದ್ವಿ ಸರ್, ಪ್ರೇಮ ನಿನಾದ ಬರ್ತಾ ಇತ್ತು, ಈಗ ಒಂದ್ ಸ್ವಲ್ಪ ಅದ್ರ ಹೆಸರು ಬದಲಾವಣೆ ಮಾಡಿದ್ರಿ ಅನ್ಸುತ್ತೆ.

0: ಇಲ್ಲ ಇಲ್ಲ, ಟೈಟ್ಲಿಂಗ್ ಅದೇ ಇದೆ,
1: ಹೌದು,
0: 10:02 ಪ್ರಸಾರ ಆಗುತ್ತೆ, 10:02 11 ತನಕ ಪ್ರಸಾರ ಆಗುತ್ತೆ. ಸರ್ ಇಲ್ಲಿ ನಮ್ಮ ಚಿತ್ರದುರ್ಗದಲ್ಲಿ ಕೂಡ ನಮ್ಮ ಆಕಾಶವಾಣಿ ಕೇಂದ್ರ ಇದೆ, ಬನ್ನಿ ಆಕಾಶವಾಣಿ ಕೇಂದ್ರ ಕೇಳಿ. ಜೊತೆಗೆ ಅಲ್ಲಿ ಕೂಡ ನಮ್ಮ ಸ್ನೇಹಿತರು ಇದ್ದಾರೆ, ಹೋಗಿ ಭೇಟಿಯಾಗಿ ಅಲ್ಲಿ ಕೂಡ ಕಾರ್ಯಕ್ರಮಗಳನ್ನು ಕೊಡಿ. ಬೆಂಗಳೂರು ಕಡೆ ಬಂದಾಗ
1: ಕಾರ್ಯಕ್ರಮ ಕೊಟ್ಟಿದ್ವಿ ಆಕಾಶವಾಣಿಗೆ, ನಮ್ಮ ಕೃಷಿರಂಗ ವಿಭಾಗಕ್ಕೆ. ನಾವು ಕೊಟ್ಟಿದ್ವಿ ಸರ್ ಕಾರ್ಯಕ್ರಮ.
0: ಯಾವ್ದು ಕೊಟ್ಟಿದ್ರಿ ಕೃಷಿರಂಗದಲ್ಲಿ, ಯಾವ್ದ್ರ ಬಗ್ಗೆ ಮಾತಾಡಿದ್ರಿ?
1: ಅದೇ ಸರ್ ಕೃಷಿ ಸಮಗ್ರ ಕೃಷಿ ಅನುಭವದ ಬಗ್ಗೆ ಕೊಟ್ಟಿದ್ವಿ ಸರ್.
0: ಸಮಗ್ರ ಕೃಷಿಕರ ತಾವು?
1: ಸರ್
0: ಯಾವ್ದು ಕೃಷಿ ನಿಮ್ದು ಸಮಗ್ರದಲ್ಲಿ?
1: ಸಮಗ್ರದ ಕೃಷಿಯಲ್ಲಿ ಶೇಂಗಾ ಬೆಳೆ ಮತ್ತೆ ಅಡಿಕೆ, ಹೈನುಗಾರಿಕೆ, ಎಲ್ಲದರಲ್ಲೂ ಕೃಷಿ ಮಾಡ್ತೀವಿ ಸರ್ ನಾವು.
0: ಈ ವರ್ಷ ಬರಗಾಲ, ಏನು ನಿಮ್ಮ ಕೃಷಿ ಕತೆ ಏನಾಗಿದೆ?
1: ಇಲ್ಲ ಸರ್, ಎಲ್ಲ ಸಂಪೂರ್ಣವಾಗಿ ನಾಶ, ಸರ್ವನಾಶ ಆಗಿ ಹೋಗಿದೆ ಸರ್. ಈ ಸರಿ ಯಾರ 2 ತಿಂಗಳಾಯ್ತು ಸರ್ ಇಲ್ಲಿ ಮಳೆ ಬಂದು. ಮೊದಲ ಮಳೆಗೆ ನಾವು ಬಿತ್ತನೆ ಎಲ್ಲ ಮಾಡಿದ್ವಿ, ಅದೆಲ್ಲ ನೆಲ ಕಚ್ಚಿದೆ. ಈಗ ನಿನ್ನೆ ಒಂದ್ ಸ್ವಲ್ಪ ತುಂತುರು ಮಳೆ ಬಂತು ಸರ್, ಇನ್ನು ಮಳೆ ಬಂದಿಲ್ಲ ಸರ್ ನಮಗೆ ಸಾಕಾಗುವಷ್ಟು. ಈಗ ಅಡಿಕೆಗೆ ಸಮೇತ ನೀರು ಅಂತರ್ಜಲ ಮಟ್ಟ ಸಮೇತ ಕುಸಿದು ಹೋಗಿದೆ ಸರ್.
0: ಯಾಕೆ ಇದು ಇದ್ದಕ್ಕಿದ್ದಂಗೆ ಈ ತರ ನಮ್ಗೆ ಒಂದು ಬರ ಬಂದ್ಬಿಡ್ತಲ್ಲ? ಏನು ಬೆಳೆ ಇರ್ಲಿ ಈ ಕಾಲದ, ಏನು ಮುಂಗಾರು ಹಂಗೆ ಬೆಳೆ ಇರ್ಲಿ, ಜಾನುವಾರುಗಳಿಗೆ ಮೇವು ಇಲ್ಲ, ಕುಡಿಯಕ್ಕೆ ನೀರು ಇಲ್ಲ, ಮುಂದೆ ನಮ್ದು ಯಾವ ತರ ಇದೆ ಮುಂದುವರೆದ್ರೆ, ಅಂದ್ರೆ ಹಿಂಗಾರು ಮಳೆ ಕೂಡ ಆಗ್ಲಿಲ್ಲ ಅಂದ್ರೆ ಏನ್ ಕತೆ ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ.
1: ಹೌದು ಸರ್, ತುಂಬಾ ಕಷ್ಟ ಇದೆ ಸರ್. ಹಿಂಗಾರು ಮಳೆ ಏನ ಆಗ್ಲಿಲ್ಲ ಅಂದ್ರೆ ನಮ್ಮ ರೈತಾಪಿ ವರ್ಗದ ಜನಗಳ ಪರಿಸ್ಥಿತಿ ತುಂಬಾ ಶೋಚನೀಯ ಆಗುತ್ತೆ ಸರ್.
0: ಸರಿ ಸರ್, ಮತ್ತೆ ಇನ್ನೇನ್ ಕಾರ್ಯಕ್ರಮದ ಬಗ್ಗೆ ಏನೇ ಹೇಳಕ್ ಇಷ್ಟಪಡ್ತೀರಾ ವಿವಿಧ ಭಾರತಿ ಬಗ್ಗೆ?
1: ಇನ್ನೇನ್ ಹೇಳ ಸರ್, ಎಲ್ಲಾನು ಕೇಳ್ತಾ ಇರ್ತೀವಿ, ಚೆನ್ನಾಗಿ ಬರ್ತವೆ, ಚೆನ್ನಾಗಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತೀರಿ.
0: ನಮ್ದು ಒಂದು ಏನು ಇಮೇಲ್ ಕೂಡ ಇದೆ, ಇಮೇಲ್ ಕೂಡ ನೀವು ಸಂದೇಶಗಳನ್ನು ಕಳಿಸಬಹುದು.
1: ನಮ್ಗೆ ಅದ್ರ ಬಗ್ಗೆ ಬರಲ್ಲ ಸರ್, ಇಮೇಲ್ ಅಲ್ಲಿ ಕಳಿಸೋದು ನಮ್ಗೆ ಬರಲ್ಲ.
0: ಪತ್ರ ಬರೀರಿ, ಪತ್ರ ಬರೀರಿ. ನಮ್ಮ ವಿಳಾಸ ನೋಡಿ, ನಮ್ಮ ವಿಳಾಸ ಒಂದ್ಸಲ ಹೇಳ್ತೀನಿ, ತುಂಬಾ ಸಿಂಪಲ್, ಎಲ್ರಿಗೂ ಬಾಯಲ್ಲಿ ಇದೆ ಅದು. ನಿಲಯದ ನಿರ್ದೇಶಕರು ವಿವಿಧ ಭಾರತಿ ಆಕಾಶವಾಣಿ ಕೇಂದ್ರ ಸ್ಪಂದನ ವಿಭಾಗ ರಾಜಭವನ ರಸ್ತೆ.
1: ನಮ್ಮೆಲ್ಲ ಮನಸ್ಸಿನಲ್ಲಿ ಇದೆ ಅಡ್ರೆಸ್, ಆದ್ರೆ ಏನ್ ಮಾಡ್ತೀವಿ, ಪೋಸ್ಟ್ ಆಫೀಸ್ ಸಹ ನಮ್ಮೂರಲ್ಲಿ ಇಲ್ಲ, ಪಕ್ಕದವ್ರಿಗೆ ಹೋಗ್ಬೇಕು.
0: ಸರಿ ಸರಿ, ಸಮಯ ಸಿಕ್ಕಾಗ ನಮ್ ಜೊತೆಗೆ ಈಗ ಫೋನ್ ಅಲ್ಲಿ ಮಾತಾಡ್ತೀರಿ?
1: ವಾಟ್ಸಾಪ್ ಅಲ್ಲಿ ಇರ್ತೀವಿ, ಮತ್ತೆ ಎಲ್ಲ ಲೈವ್ ಅಲ್ಲೂ ಇರ್ತೀವಿ, ಸಂಪರ್ಕದಲ್ಲಿ ಇದೀವಿ ಸರ್.
0: ಕಾರ್ಯಕ್ರಮ
1: ಮೊನ್ನೆ ನಮ್ಗೆ ಎಷ್ಟೋ ನಮ್ಮ ಎಲ್ಲಾ ಅರ್ಜಿಗಳನ್ನು ನೋಡ್ಬೇಕು ಅಂತಕ್ಕಂತ ಒಂದು ಆಸೆ ಇತ್ತು, ಬಂದಿದ್ವಿ, ಎಲ್ಲರನ್ನು ನೋಡಿದ್ವಿ, ನಿಮ್ಮನ್ನ ನಾವು ಗಮನಿಸಲಿಲ್ಲ ಸರ್.
0: ಇರ್ಲಿ, ನಾನು ಕಾರ್ಯಕ್ರಮದ ಆರಂಭದಲ್ಲಿ ಬಂದಿದ್ದೆ, ಮತ್ತೆ ಸ್ವಲ್ಪ ಮನೆ ಕಡೆ ಬೇರೆ ಬೇರೆ ಸ್ವಲ್ಪ ಒತ್ತಡದಿಂದ ನಾನು ಮತ್ತೆ
1: ಆರಂಭದಲ್ಲಿ ಬಂದು ಹೋಗಿದ್ರೆ, ಅದರಿಂದ ನಮ್ಗೆ ನೀವು ಕನೆಕ್ಟ್ ಆಗ್ಲಿಲ್ಲ.
0: ಆಯ್ತು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ತೆ.
1: ನಮಸ್ತೆ ಸರ್.

0: ಹಲೋ.
1: ಹಲೋ, ನಮಸ್ಕಾರ ಸರ್.
0: ನಮಸ್ತೆ
1: ಸರ್. ರೋಹಿತ್ ದಾಸನಪುರದಿಂದ ಸರ್.
0: ಸರ್, ನಿಮ್ಮ ಏನು ಮೇಲ್ ಕೂಡ ನಮ್ಗೆ ತಲುಪಿದೆ. ಸೊ ತುಂಬ ಸುದೀರ್ಘವಾದಂತಹ ನೀವು ಮೇಲನ್ನು ಕಳಿಸಿದರೆ ಹೇಳಿ ಸರ್.
1: ಸರ್, ನಿನ್ನೆ ಒಂದು ಹಾಡು ನೀವು ಅಂದರೆ ನಾನು ಅಮೃತಗಳಿಗೆ ಬಿ ಆರ್ ಚಾಯ್ ಅವರು ಹಾಡಿರೋದು ನಾನು ಪ್ಲೇ ಮಾಡಿ ಅಂತ ಮೇಲ್ ಮಾಡಲಿಲ್ಲ. ಅದಕ್ಕೆ ಅದು ಹಾಡು ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಒಂದು ಸ್ವಲ್ಪ ತೊಂದರೆ ಇದೆ,
0: ಸ್ವಲ್ಪ ನಾಯಿಸಿದೆ
1: ಸರ್. ಅದೇ ಹಾಡಿನಲ್ಲಿ ಸ್ವಲ್ಪ ತೊಂದರೆ ಇದೆ ಹಾಡಿನಲ್ಲಿ.
0: ಹೌದು ಹೌದು,
1: ಅದನ್ನ ರೀಪ್ಲೇಸ್ ಮಾಡ್ಕೋಬೇಕು ಸರ್. ಯಾಕಂದ್ರೆ ಅದು ಮೂಲ ಹಾಡು ಚೆನ್ನಾಗಿದೆ, ಮತ್ತೆ ಬೇರೆ ಆಕಾಶವಾಣಿಗಳಲ್ಲೂ ಚೆನ್ನಾಗಿದೆ ಅದು. ಅದಕ್ಕೆ ಅದನ್ನ ರೀಪ್ಲೇಸ್ ಮಾಡ್ಕೋಬೇಕು ಅಂತ ರಿಕ್ವೆಸ್ಟ್ ಕೊಟ್ಟಿದ್ದೆ ನಾನು.
0: ನೀವು ರಿಕ್ವೆಸ್ಟ್ ಕೊಟ್ಟಿದ್ದೀರಾ, ನಾವು ಸಂಬಂಧಪಟ್ಟದ ಏನು ಸಂಬಂಧಪಟ್ಟ ನಮ್ಮ ಏನು ಲೈಬ್ರರಿ ಅಧಿಕಾರಿಗಳಿಗೆ ಆಗಲೇ ಅದನ್ನು ತಲುಪಿಸಿದ್ದೀವಿ. ಅವರು ಅದನ್ನು ಸರಿ ಮಾಡ್ತಾರೆ, ಬರೋ ವಾರ ಅಷ್ಟೊತ್ತಿಗೆ ಅದನ್ನು ಸರಿ ಮಾಡ್ತಾರೆ
1: ಸರ್. ಮತ್ತೆ ನಾನು ಲಾಸ್ಟ್ ಟೈಮ್ ಒಂದು ಹೇಳಿದ್ನಲ್ಲ ಸರ್, ಹಿಂದಿ ಹಾಡುಗಳನ್ನ ಬೆಳೆಸಿ ಕಾರ್ಯಕ್ರಮ ಬೆಳಗ್ಗೆ ನೋಡಿ ಸರ್, ಬೆಳಗ್ಗೆ ಇದ್ದ ಆರ್ಜೆ ಕೂಡ ಅವ್ರ ಬ್ಯಾಕ್ಗ್ರೌಂಡ್ ಅಲ್ಲಿ ಹಿಂದಿ ಫಿಲ್ಲರ್ ಇತ್ತು. ಮತ್ತೆ ವಿನುತಾ ಶಶಿಧರ್ ಅಂತ ಬರ್ತಾರೆ.
0: ಹೌದು
1: ಸರ್, ಹಿಂದಿ ಫಿಲ್ಲರ್ಸ್ ಯಾಕೆ ಸರ್? ಕನ್ನಡ ಕಾರ್ಯಕ್ರಮಗಳನ್ನ ಮಾಡುವಾಗ ಕನ್ನಡವನ್ನೇ, ಕನ್ನಡದ ಸಂಗೀತವನ್ನೇ ಬೆಳೆಸಿ ಕಾರ್ಯಕ್ರಮಗಳನ್ನ ಮಾಡುವುದಲ್ವಾ ಸರ್? ನಾನು ಕಳೆದ ಸಲ ಕೂಡ ನಿಮ್ಗೆ ಹೇಳಿದ್ದೆ ಸರ್,
0: ನಾವು ಸಾಮಾನ್ಯವಾಗಿ ಬಳಸೋದಿಲ್ಲ, ಆದ್ರೂ ನೀವು ಹೇಳಿದಿರಾ ಅವ್ರಿಗೆ, ನಾವು ಈಗಲೇ ಅವ್ರಿಗೆ ವಿಷಯವನ್ನು

0: ತಿಳಿಸ್ತೀವಿ. ನಿಮ್ಮ ಏನು ನಮ್ಮ ಕನ್ನಡದಲ್ಲೇ ಕೂಡ ಸಾಕಷ್ಟು ನಮ್ಮ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಫಿಲ್ಲರ್ ಇದೆ, ಲಭ್ಯತೆ ಇದೆ ನಮ್ಮಲ್ಲಿ, ಅದನ್ನ ಬಳಸ್ಕೊಳ್ಳೋದಕ್ಕೆ ಹೇಳ್ತೀನಿ
1: ಸರ್. ಮತ್ತೆ ನಿಮ್ಮ ಪರವಾಗಿ ನಾನು ಒಂದು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಸರ್. ಎಲ್ರಿಗೂ ನಮ್ಮ ಕೇಳುಗರಿಗೆ ಸ್ಪಂದನ ಕಾರ್ಯಕ್ರಮ ಇರೋದು ಖಂಡಿತ ಜಗಳ ಮಾಡ್ಕೊಳಕಲ್ಲ ಅಥವಾ ತುಂಬಾ ಬೇರೆ ಕೇಳುಗರಿಗೆ ಕಿರಿಕಿರಿ ಮಾಡೋದಕ್ಕಲ್ಲ, ಸಲಹೆ ಸೂಚನೆಗಳನ್ನ ಹಂಚಿಕೊಳ್ಳಿ. ನಿನ್ನೆಯಿಂದ ಕಾರ್ಯಕ್ರಮ ಕೇಳ್ತಿದೀವಿ, ಕೇಳುವಾಗ ಒಂಥರ ಕಿರಿಕಿರಿ ಅನ್ಸುತ್ತೆ ನಮ್ಗಳಿಗೆ. ನಿಮ್ಗೆ ಏನಾದ್ರೂ ಆತರ ವೈಯಕ್ತಿಕ ಅಭಿಪ್ರಾಯಗಳಿದ್ರೆ ನಿಮ್ಮ ಹತ್ರ ವೈಯಕ್ತಿಕವಾಗಿ ಮಾತಾಡ್ಬೋದು ರೇಡಿಯೋದಲ್ಲಿ.
0: ವೈಯಕ್ತಿಕವಾಗಿ ಯಾರು ಮಾತಾಡಿಲ್ಲ, ಆದ್ರೂ ಕೆಲವರು ಸ್ವಲ್ಪ ಜಿದ್ದಿಗೆ ಬಿದ್ದು ನಮ್ದು ಹಿಂದಿ ಹಾಡಬೇಕು ಈ ಹಾಡಬೇಕು.
1: ಈಗ ನ್ಯೂಸ್ ಆನ್ ಏರ್ ಆ್ಯಪ್ ಇದೆ ಸರ್, ನಮಗೆ ನಮಗೆ ಚಾಯ್ಸ್ ಇದೆ ಕೇಳೋದ್ರಿಗೆ. ನಮ್ಗೆ ಇಲ್ಲೇನೋ ಕಾರ್ಯಕ್ರಮ ಇಷ್ಟ ಆಗಿಲ್ಲ ಅಂದ್ರೆ ಇನ್ನೊಂದು ಸಿಕ್ಕೇ ಸಿಗುತ್ತೆ. ಈಗ ನಮ್ಮ FM ರೈನ್ಬೋಲು ಕೂಡ ಹಿಂದಿ ಬರುತ್ತೆ ಸರ್.
0: ಹೌದು,
1: ನಮ್ಮದೇ ಆಕಾಶವಾಣಿ ಅಲ್ಲಿ ಕೋರಿಕೆ ಗೀತೆಗಳು ಅಲ್ಲೂ ಸಿಗುತ್ತೆ. ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆ ಸಿಗುತ್ತೆ, ಮತ್ತೆ ಭಾನುವಾರ ಸಿಗುತ್ತೆ, ಶನಿವಾರ ಸಿಗುತ್ತೆ. ಹಿಂದಿ ಸಾಕಷ್ಟು ಇದೆ ಸರ್. ಕನ್ನಡದ ಕಾರ್ಯಕ್ರಮಗಳಿಗೆ ಕನ್ನಡಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಕಾರ್ಯಕ್ರಮಗಳನ್ನ ಮಾಡೋಣ ಸರ್.
0: ಈಗ ನಿಮ್ ತರ ಬೇರೆಯವ್ರು ಕೂಡ ಆ ಒಂದು ಸ್ಪಂದನ ಕಾರ್ಯಕ್ರಮ ನಿನ್ನೆ ಕೇಳಿಸ್ಕೊಂಡಾದ್ಮೇಲೆ ಸುಮಾರು ಜನ ನಮ್ಗೆ ಮೇಲ್ ಮುಖಾಂತರ ಅಥವಾ ವಾಟ್ಸ್ಆಪ್ SMS ಮುಖಾಂತರ ನಮ್ಗೆ ನಿಮ್ ತರನ ಹೇಳಿದ್ದಾರೆ
1: ಸರ್. ಸ್ಪಂದನ ಇರೋದು ನಮ್ಮ ಅಭಿಪ್ರಾಯಗಳಿಗೋಸ್ಕರ.
0: ಹೌದು, ನೀವು ಸಲಹೆ ಸೂಚನೆಗಳನ್ನು ಕೊಡಿ ಅಂತ ನಾವು ಹೇಳ್ತಾ ಇದೀವಿ.
1: ಯಾರು ಹೇಳ್ತಿದ್ರು ಸ್ಥಳೀಯರಿಗೆ ಅವಕಾಶ ಕೊಡಲ್ಲ ಅಂತ ಸರ್. ಈಗ ಅಲ್ಲಿನ ಆಕಾಶವಾಣಿಗಳವರು, ಆಕಾಶವಾಣಿ ಅಂದ್ರೆ ಒಂದೇ ಸರ್, ಎಲ್ಲ ಆಕಾಶವಾಣಿನೂ ಆಕಾಶವಾಣಿ, ಸ್ಥಳೀಯರು ಬೇರೆಯವರು ಅಂತ ಇರೋದಿಲ್ಲ. ಈಗ ಎಷ್ಟೋ ಜನ ಅಲ್ಲೂ ಹಾಡ್ ಕೇಳ್ತಾರೆ, ಇಲ್ಲೂ ಹಾಡ್ ಕೇಳ್ತಾರೆ. ಬೆಂಗಳೂರಿನವ್ರಿಗೆ ಮಾತ್ರ ಅವಕಾಶ ಕೊಡ್ತೀರಾ ಅಂದ್ರೆ ಬೆಂಗಳೂರಿನವ್ರಿಗೆ ಬೇರೆ ದಾರಿ ಏನಿದೆ ಸರ್? ಆಗಿದ್ರೆ ನಾನಂತೂ ಒಬ್ಬ ಕೇಳಗನ ಹೇಳೋದು, ನಾನು ಬೇರೆದನ್ನು ಗಮನಿಸ್ತೀನಿ ಬಿಟ್ರೆ ನನ್ನ ಕೋರಿಕೆ ಏನಿದ್ರು ಬೆಂಗಳೂರು ವಾಹಿನಿಗಳಿಗೆ ಮಾತ್ರ.
0: ಈಗ ನಮ್ದು ಅಂದ್ರೆ ಸ್ಥಳೀಯವಾಗಿ ನಮ್ದು ಸುಮಾರು ಒಂದು 13-14 ಏನು ಆಕಾಶವಾಣಿ ಕೇಂದ್ರಗಳಿದ್ದಾವೆ ಕರ್ನಾಟಕದಲ್ಲಿ. ಆದ್ರೂ ಕೂಡ ನಮ್ಮ ವಿವಿಧ ಭಾರತಿನಲ್ಲಿ ಹೆಚ್ಚಿನ ಒಂದು ಹಾಡುಗಳಿಗೆ ನಾವು ಮಾನ್ಯತೆಯನ್ನು ಕೊಡ್ತೀವಿ.
1: ಕೇಳ್ಬೇಕು ಸರ್, ಎಲ್ಲ ಆಕಾಶವಾಣಿ ಕೇಳೋಣ ಸರ್. ಬಟ್ ನಮ್ಮ ಕೋರಿಕೆಯನ್ನ ನಮ್ಮ ಬೇಡಿಕೆಯನ್ನ ಒಂದಕ್ಕೆ ಸೀಮಿತಗೊಳಿಸ್ಕೊಂಡ್ರೆ
0: ಹೌದು
1: ಸೂಕ್ತ ಅನ್ಸುತ್ತೆ.
0: ಬೇರೆಯವರು ಕೂಡ ಅಂದ್ರೆ ಬೇರೆ ಒಂದು ಜಿಲ್ಲೆಗಳವರು ನಮ್ಮ ರಾಜ್ಯಾದ್ಯಂತ ಎಲ್ಲರೂ ಕೂಡ
1: ಕೇಳ್ಬೇಕು ಸರ್. ಎಲ್ಲರೂ ಕಾರ್ಯಕ್ರಮ ಕೇಳ್ಬೇಕು, ಎಲ್ಲರೂ ಎಲ್ಲವನ್ನ ಕೇಳ್ಬೇಕು. ಅಂದ್ರೆ ಇಲ್ಲಿ ಸ್ಥಳೀಯರು ಬೇರೆಯವರು ಅದು ಇವರು ಇವರು ಅಂತ ನಮ್ಮ ನಮ್ಮಲ್ಲೇ ಇದು
0: ಅವ್ರಿಗೆ ಅವ್ರಿಗೆ ನಾವು ಏನು ಅವ್ರು ಕಳಿಸುವಂತ SMS ನಮ್ಗೆ ರೀಚ್ ಆಗೋದು ಲೇಟು, ಮತ್ತೆ ಅವ್ರಿಗೆ ಏನು ನ್ಯೂಸ್ ಆನ್ ಏರ್ ಕೇಳಿಸೋದು ಲೇಟು ಅಂತೇಳಿ ಅವ್ರು ದೂರ ಆಗಿತ್ತು. ಆಯಿತು, ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕೆ ಧನ್ಯವಾದ. ಕೇಳುಗ್ರೆ, ಇದಾಗಿತ್ತು ಇಂದಿನ ಸ್ಪಂದನ. ನಾಳೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಈಗ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಮುಖ್ಯಾಂಶಗಳು: ರಾಜ್ಯದ 102 ತಾಲೂಕುಗಳಲ್ಲಿ ಬರಗಾಲ, ತಿಂಗಳಾಂತ್ಯಕ್ಕೆ ಕೇಂದ್ರಕ್ಕೆ ವರದಿ ಸಲ್ಲಿಕೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. 528 ಗ್ರೇಡ್ 1 ಕಾರ್ಯದರ್ಶಿಗಳಿಗೆ ಪಿಡಿಒ ಆಗಿ ಮುಂಬಡ್ತಿ, ಗ್ರಾಮಗಳ ಅಭಿವೃದ್ಧಿಗೆ ಒತ್ತು ನೀಡುವಂತೆ ಸಚಿವ ಈಶ್ವರ್ ಬಿ ಖಂಡ್ರೆ ಕರೆ. ಹನೂರು ಗುಂಡಿನ ದಾಳಿ ಪ್ರಕರಣ ಸಿಐಡಿ ತನಿಖೆಗೆ ವರ್ಗಾಯಿಸಿ ಸರ್ಕಾರ ಆದೇಶ. ಸಚಿವ ಬಿ ನಾಗೇಂದ್ರ ವಿರುದ್ಧ ಬಳ್ಳಾರಿ ಚಲೋ, 10 ದಿನಗಳ ಕಾಲ ಪಾದಯಾತ್ರೆ ನಡೆಸಲು ಬಿಜೆಪಿ ನಿರ್ಧಾರ. ಹಾಗೂ ಕೊಡಗಿನಲ್ಲಿ ಧಾರಾಕಾರ ಮಳೆ, ಭಾಗಮಂಡಲದಲ್ಲಿ ತ್ರಿವೇಣಿ ಸಂಗಮ ಮುಳುಗಡೆ. ರಾಜ್ಯದ 102 ತಾಲೂಕುಗಳಲ್ಲಿ ಬರಗಾಲ ಉಂಟಾಗಿದ್ದು, ಈ ತಿಂಗಳ ಅಂತ್ಯಕ್ಕೆ ಕೇಂದ್ರ ಸರ್ಕಾರಕ್ಕೆ ಬರ ಕುರಿತು ವರದಿ ಸಲ್ಲಿಕೆ ಮಾಡಲಾಗುವುದು ಎಂದು ಕಂದಾಯ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿ ವಾರವೂ ಬರಗಾಲದ ಬಗ್ಗೆ ವಿಮರ್ಶೆ ನಡೆಸಲಾಗುತ್ತಿದ್ದು, ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಸಿ ಬಳಿಕ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು. ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕ್ಷೇತ್ರಗಳ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಶಾಸಕರೊಂದಿಗೆ ಸಭೆ ನಡೆಸಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಇದೇ ವೇಳೆ ಹನೂರು ಗುಂಡಿನ ದಾಳಿ ಪ್ರಕರಣ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಇಂತಹ ಘಟನೆಗಳು ಸಂಭವಿಸಿದಾಗ ಸರ್ಕಾರಕ್ಕೆ ಅನುಮಾನ ಉಂಟಾದರೆ ಸಿಐಡಿಗೆ ನೀಡಲಾಗುತ್ತದೆ ಎಂದು ಸಮರ್ಥಿಸಿಕೊಂಡಿದ್ದಾರೆ. ಗ್ರಾಮಗಳ ವಿಕಾಸವೇ ಪಂಚಾಯಿತಿ ಅಭಿವೃದ್ಧಿಗಳ ಪರಮಧ್ಯೇಯ ಎಂದು ಗುರಿಯಾಗಬೇಕು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿಂದು ಗ್ರೇಡ್ 1 ಕಾರ್ಯದರ್ಶಿ ಹುದ್ದೆಯಿಂದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮುಂಬಡ್ತಿ ಪಡೆದ 528 ಸಿಬ್ಬಂದಿಗೆ ನಿಷ್ಠೆ, ದಕ್ಷತೆ ಮತ್ತು ಪ್ರಾಮಾಣಿಕ

0: ಕತೆಯ ಪ್ರತಿಜ್ಞಾವಿಧಿ ಬೋಧಿಸಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ಮಳೆಯ ಕೊರತೆಯಾಗಿದ್ದು ಯಾರೊಬ್ಬರೂ ಗೂಳೆ ಹೋಗಬಾರದು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಆರ್ಥಿಕ ಹೊರೆಯಾದರೂ ವಿಬಿಜಿ ರಾಮ್ಜಿ ಯೋಜನೆಯನ್ನು ಅನುಷ್ಠಾನಕ್ಕೆ ತರಲಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಉತ್ತಮ ಗುಣಮಟ್ಟದ ಆಸ್ತಿಯನ್ನು ಸೃಜಿಸಲು ಮತ್ತು ಬಡ ಶೋಷಿತ ಜನರಿಗೆ ಉದ್ಯೋಗ ನೀಡಲು ಶ್ರಮಿಸುವಂತೆ ಸೂಚಿಸಿದ್ದಾರೆ. ಅಂತರ್ಜಲ ಮಟ್ಟ ಹೆಚ್ಚಳ, ಕೊಟ್ಟಿಗೆ ನಿರ್ಮಾಣ, ರಸ್ತೆ ನಿರ್ಮಾಣ, ಕಾಲುವೆ ನಿರ್ಮಾಣ ಸೇರಿದಂತೆ 318 ಕಾಮಗಾರಿಗಳನ್ನು ಕೈಗೊಳ್ಳಲು ವಿಬಿಜಿ ರಾಮ್ಜಿ ಅಡಿಯಲ್ಲಿ ಅವಕಾಶವಿದೆ. ಈ ಮಾಸಾಂತ್ಯದೊಳಗೆ ವಿಬಿಜಿ ರಾಮ್ಜಿ ಅಡಿಯಲ್ಲಿ ಕನಿಷ್ಠ 5-6 ಲಕ್ಷ ಮಾನವ ದಿನ ಸೃಜನೆ ಮಾಡುವ ಗುರಿ ಇಟ್ಟುಕೊಂಡು ಕಾರ್ಯನಿರ್ವಹಿಸಬೇಕು. ಗ್ರಾಮಗಳ ನೈರ್ಮಲ್ಯಕ್ಕೂ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಸಲಹೆ ನೀಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ಗುಂಡಿನ ದಾಳಿ ಪ್ರಕರಣವನ್ನು ಸಿಐಡಿ ತನಿಖೆಗೆ ವರ್ಗಾಯಿಸಿ ಸರ್ಕಾರ ಆದೇಶ ಹೊರಡಿಸಿದೆ. ಪ್ರಕರಣದ ಕಡತಗಳನ್ನು ಸಿಐಡಿ ತನಿಖಾಧಿಕಾರಿಗೆ ಹಸ್ತಾಂತರಿಸುವಂತೆ ಪೊಲೀಸ್ ಮಹಾನಿರ್ದೇಶಕ ಡಾ ಎಂಎ ಸಲೀಂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಮುತ್ತುರಾಜ್ ಅವರಿಗೆ ಸೂಚಿಸಿದ್ದಾರೆ. ಜಿಲ್ಲೆಯ ರಾಂಪುರ, ಹನೂರು ಮತ್ತು ಕೊಳ್ಳೇಗಾಲ ಗ್ರಾಮಾಂತರ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿರುವ 4 ಪ್ರಕರಣಗಳು ಕಳ್ಳಬೇಟೆ, ಶಿಬಿರಗಳ ಧ್ವಂಸ, ಜೀಪ್ ಜಖಂ, ಸರ್ಕಾರಿ ಆಸ್ತಿ ನಷ್ಟ, ಕಾಡಿಗೆ ಬೆಂಕಿ ಪ್ರಕರಣಗಳನ್ನು ಹೆಚ್ಚಿನ ತನಿಖೆಗಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಸಿಐಡಿಗೆ ವರ್ಗಾಯಿಸಲಾಗಿದೆ. ಕಾವೇರಿ ವನ್ಯಜೀವಿ ಧಾಮದ ಹೊಳೆಮೂರ್ದಟ್ಟಿ ಅರಣ್ಯದಲ್ಲಿ ಆಗಸ್ಟ್ 15 ಮುಂಜಾನೆ ಅರಣ್ಯ ಪ್ರದೇಶದಲ್ಲಿ ಭೇಟಿಗೆ ತೆರಳಿದ್ದರೆನ್ನಲಾದ 3 ಮೇಲೆ ಅರಣ್ಯ ಇಲಾಖಾ ಅಧಿಕಾರಿಗಳು ಗುಂಡಿನ ದಾಳಿ ನಡೆಸಿದರು. ಈ ದಾಳಿಯಲ್ಲಿ 3 ಮೃತಪಟ್ಟಿದ್ದರು. ತೆರಿಗೆದಾರರ ಹಣದಿಂದ ಸಂಗ್ರಹಿಸಿದ ಅಕ್ಕಿಯನ್ನು ಎಥೆನಾಲ್ ಉತ್ಪಾದಕರಿಗೆ ಅದರ ಸ್ವಾಧೀನ ವೆಚ್ಚಕ್ಕಿಂತ ಸುಮಾರು 40% ಕಡಿಮೆ ಬೆಲೆಗೆ ಮಾರಾಟ ಮಾಡುವ ಕೇಂದ್ರದ ನೀತಿಯನ್ನು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯಿಸಿರುವ ಅವರು, ಭಾರತದ ಎಥೆನಾಲ್ ಗಣಿತವೇ ಸರಿಯಾಗಿ ಹೊಂದಿಕೆಯಾಗುತ್ತಿಲ್ಲ ಎಂದು ವ್ಯಂಗ್ಯವಾಡಿದ್ದಾರೆ. ಆಹಾರ ಭದ್ರತೆಗಾಗಿ ಸರ್ಕಾರ ರೈತರಿಂದ ಭತ್ತ ಖರೀದಿಸುತ್ತಿದೆ. ಬಳಿಕ ಅದೇ ಅಕ್ಕಿಯನ್ನು ಎಥೆನಾಲ್ ಉತ್ಪಾದಕರಿಗೆ ಸ್ವಾಧೀನ ವೆಚ್ಚಕ್ಕಿಂತ 40% ಕಡಿಮೆ ದರದಲ್ಲಿ ಮಾರಾಟ ಮಾಡುತ್ತಿರುವುದು ಸರಿಯಲ್ಲ ಎಂದು ತಿಳಿಸಿದ್ದಾರೆ. ಈ ವ್ಯವಸ್ಥೆಯಿಂದ ನಿಜವಾಗಿ ಲಾಭ ಪಡೆಯುತ್ತಿರುವವರು ಯಾರು ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣದಲ್ಲಿ ಭಾಗಿಯಾಗಿರುವ ಆರೋಪ ಹೊತ್ತಿರುವ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಳ್ಳಾರಿ ಚಲೋ ನಡೆಸಲು ಬಿಜೆಪಿ ನಿರ್ಧರಿಸಿದೆ. 10 ದಿನಗಳ ಕಾಲ 170 ಕಿಲೋಮೀಟರ್ ಪಾದಯಾತ್ರೆ ನಡೆಸುವುದಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಘೋಷಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಮೇಲ್ಮನೆ ಪ್ರತಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಹಲವು ನಾಯಕರೊಂದಿಗೆ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸೆಪ್ಟೆಂಬರ್ 1-10 ರಾಯಚೂರಿನಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ನಡೆಯಲಿದೆ. ಪಾದಯಾತ್ರೆಗೆ ಜೆಡಿಎಸ್ ನಾಯಕರು ಸಂಪೂರ್ಣ ಬೆಂಬಲ ಸೂಚಿಸಿದ್ದಾರೆ. ಉದ್ಘಾಟನಾ ಸಮಾರಂಭಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಎಚ್ಡಿ ಕುಮಾರಸ್ವಾಮಿ ಆಗಮಿಸುವುದಾಗಿ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯ ಬಹುತೇಕ ಕಡೆ ಧಾರಾಕಾರ ಮಳೆಯಾಗುತ್ತಿದೆ. ಭಾರೀ ಮಳೆಯಿಂದಾಗಿ ಮಡಿಕೇರಿಯಲ್ಲಿ ಸಾಮಾನ್ಯ ಜನಜೀವನ ವ್ಯತ್ಯಯವಾಗಿದೆ. ಮಳೆಯಿಂದಾಗಿ ಕಾಫಿ ಗಿಡದಲ್ಲಿನ ಫಸಲು ಉದುರತೊಡಗಿದ್ದು ಬೆಳೆಗಾರರ ಆತಂಕಕ್ಕೆ ಕಾರಣವಾಗಿದೆ. ಮಳೆಯಿಂದಾಗಿ ಕಾವೇರಿ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾಗುತ್ತಲೇ ಇದ್ದು ಭಾಗಮಂಡಲದಲ್ಲಿ ತ್ರಿವೇಣಿ ಸಂಗಮ ಮುಳುಗಡೆಯಾಗಿದೆ. ಈ ನಡುವೆ ಕೊಡಗಿನಲ್ಲಿ ಮೋಡ ಬಿತ್ತನೆ ಮಾಡಲಾಗುತ್ತಿಲ್ಲ ಎಂದು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಮತ್ತು ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಸ್ಪಷ್ಟಪಡಿಸಿದ್ದಾರೆ. ಪ್ರವಾದಿ ಮೊಹಮ್ಮದ್ ಅವರ ಜನ್ಮದಿನವನ್ನು ಸ್ಮರಿಸುವ ಪವಿತ್ರ ಹಬ್ಬ ಈದ್ ಮಿಲಾದನ್ನು ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯಲ್ಲಿಂದು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. 2026ನೇ ಸಾಲಿನ ಸಾರ್ವತ್ರಿಕ ರಜಾದಿನಗಳ ಪಟ್ಟಿಯಲ್ಲಿ ಸರ್ಕಾರದ ಅಧಿಸೂಚನೆ ಅನ್ವಯ ಈಗಾಗಲೇ ಆಗಸ್ಟ್ 26ರಂದು ಈದ್ ಮಿಲಾದ್ ಹಬ್ಬವನ್ನು ಆಚರಿಸುವ ಸಲುವಾಗಿ ಸಾರ್ವತ್ರಿಕ ರಜೆ ಘೋಷಿಸಲಾಗಿದೆ.

0: ಪ್ರತಿ ಮೆಟ್ರಿಕ್ ಟನ್ಗೆ ಹೆಚ್ಚುವರಿಯಾಗಿ ನೀಡಬೇಕಾದ ಶೇಕಡ 50% ಬಾಕಿ ಹಣವನ್ನು ರೈತರಿಗೆ ಪಾವತಿಸಬೇಕಾಗಿದೆ. ಈ ಹಣವನ್ನು ವಿಳಂಬ ಮಾಡದೆ ತ್ವರಿತವಾಗಿ ಪಾವತಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಮುಂಬರುವ ಕಬ್ಬು ನುರಿಸುವ ಹಂಗಾಮಿನಲ್ಲಿ ರೈತರಿಗೆ ಯಾವುದೇ ಗೊಂದಲ ಉಂಟಾಗದಂತೆ ಪ್ರತಿಯೊಂದು ಸಕ್ಕರೆ ಕಾರ್ಖಾನೆ ಮಾಲೀಕರು ತಮ್ಮ ವ್ಯಾಪ್ತಿಯ ಕಬ್ಬು ಬೆಳೆಗಾರರ ಸಭೆ ಕರೆದು ಕಬ್ಬಿನ ದರವನ್ನು ನಿಗದಿಪಡಿಸಿದ ನಂತರವೇ ಕಬ್ಬು ನುರಿಸುವ ಕಾರ್ಯ ಆರಂಭಿಸಬೇಕು ಎಂದು ತಿಳಿಸಿದ್ದಾರೆ. ನೈಸ್ ಯೋಜನೆಯನ್ನು ರಾಜ್ಯ ಸರ್ಕಾರ ಕೂಡಲೇ ವಶಪಡಿಸಿಕೊಳ್ಳುವಂತೆ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ನೇತೃತ್ವದಲ್ಲಿ ಜೆಡಿಎಸ್ ನಿಯೋಗ ಇಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಮನವಿ ಸಲ್ಲಿಸಿತು. ನೈಸ್ ಯೋಜನೆಯಲ್ಲಿ ನಡೆದಿರುವ ಬೃಹತ್ ಅಕ್ರಮ, ಒಪ್ಪಂದಗಳ ಸ್ಪಷ್ಟ ಉಲ್ಲಂಘನೆ ಹಾಗೂ ರೈತರಿಗೆ ಆಗಿರುವ ಅನ್ಯಾಯ ಖಂಡಿಸಿ ನಿಯೋಗ ಮನವಿ ಸಲ್ಲಿಸಿದೆ. ಬಳಿಕ ಮಾತನಾಡಿದ ಜೆಡಿಎಸ್ ಮುಖಂಡ ಸುರೇಶ್ ಬಾಬು, ನೈಸ್ ರಸ್ತೆಯಲ್ಲಿ ಹೈಕೋರ್ಟ್ ಟೋಲ್ ಸಂಗ್ರಹ ಮಾಡಬಾರದು ಎಂದು ಸೂಚಿಸಿದೆ. ಆದರೂ ಟೋಲ್ ಸಂಗ್ರಹ ನಿಲ್ಲಲಿಲ್ಲ. ಈ ಕುರಿತಂತೆ ರಾಜ್ಯಪಾಲರಿಗೂ ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ರೈಲ್ವೆ ಹಳಿಗಳ ಪಕ್ಕದ ಪ್ರದೇಶವನ್ನು ಪರಿಣಾಮಕಾರಿಯಾಗಿ ಸ್ವಚ್ಛಗೊಳಿಸಿ ನಿರಂತರವಾಗಿ ಸ್ವಚ್ಛತೆ ಕಾಪಾಡಿಕೊಳ್ಳುವಂತೆ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ರೈಲ್ವೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ನಗರದಾದ್ಯಂತ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನದಡಿ ಬೃಹತ್ ಸ್ವಚ್ಛತಾ ಕಾರ್ಯ ಹಮ್ಮಿಕೊಳ್ಳಲಾಗಿದ್ದು, ಇಂದು ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ಅವರು ಪರಿಶೀಲನೆ ನಡೆಸಿದರು. ಬಳ್ಳಾರಿ ರಸ್ತೆಯ ಯಲಹಂಕ ರೈಲ್ವೆ ಕೆಳಸೇತುವೆ ಬಳಿ ಪರಿಶೀಲನೆ ನಡೆಸಿ ರೈಲ್ವೆ ಹಳಿ ಪಕ್ಕದಲ್ಲಿನ ಕಟ್ಟಡ ಭಗ್ನಾವಶೇಷಗಳನ್ನು ಕೂಡಲೇ ತೆರವುಗೊಳಿಸುವಂತೆ ಸೂಚಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 102 ತಾಲೂಕುಗಳಲ್ಲಿ ಬರಗಾಲ, ತಿಂಗಳಾಂತ್ಯಕ್ಕೆ ಕೇಂದ್ರಕ್ಕೆ ವರದಿ ಸಲ್ಲಿಕೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. 528 ಗ್ರೇಡ್ 1 ಕಾರ್ಯದರ್ಶಿಗಳಿಗೆ ಪಿಡಿಒ ಆಗಿ ಮುಂಬಡ್ತಿ, ಗ್ರಾಮಗಳ ಅಭಿವೃದ್ಧಿಗೆ ಒತ್ತು ನೀಡುವಂತೆ ಸಚಿವ ಈಶ್ವರ್ ಬಿ ಖಂಡ್ರೆ ಕರೆ. ಹನೂರು ಗುಂಡಿನ ದಾಳಿ ಪ್ರಕರಣ ಸಿಐಡಿ ತನಿಖೆಗೆ ವರ್ಗಾಯಿಸಿ ಸರ್ಕಾರ ಆದೇಶ. ಸಚಿವ ಬಿ ನಾಗೇಂದ್ರ ವಿರುದ್ಧ ಬಳ್ಳಾರಿ ಚಲೋ, 10 ದಿನಗಳ ಕಾಲ ಪಾದಯಾತ್ರೆ ನಡೆಸಲು ಬಿಜೆಪಿ ನಿರ್ಧಾರ. ಹಾಗೂ ಕೊಡಗಿನಲ್ಲಿ ಧಾರಾಕಾರ ಮಳೆ, ಭಾಗಮಂಡಲದಲ್ಲಿ ತ್ರಿವೇಣಿ ಸಂಗಮ ಮುಳುಗಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಎರಡು ಗಂಟೆ 40:30 ಸಮಯಾಗಿದೆ. ವಿವಿಧ ಭಾರತಿ ಟ್ಯೂನ್ ಮಾಡಿ ಕೇಳ್ತಾ ಇದ್ರ ಚಿತ್ರತಾನ ಕಾರ್ಯಕ್ರಮದ ಆರಂಭ. ಈಗ ಚಿತ್ರತಾನ ಕಾರ್ಯಕ್ರಮಕ್ಕೆ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಆರಿಸಿರುವುದು ರಥಸಪ್ತಮಿ ಚಿತ್ರದ ಗೀತೆಗಳನ್ನು. ರಥಸಪ್ತಮಿ 1986 ಬಿಡುಗಡೆಯಾದ ಸಿನಿಮಾ. ಎಂಎಸ್ ರಾಜಶೇಖರ್ ಅವರು ಸಿನಿಮಾ ನಿರ್ದೇಶನ ಮಾಡಿದರು. ನಿರ್ಮಾಪಕರು ಎಸ್ ಎ ಗೋವಿಂದರಾಜು, ವಿದ್ಯುಲತಾ ಸಾಸನೂರು ಅವರ ಒಂದು ಕಥೆ. ಇದಕ್ಕೆ ಸಂಭಾಷಣೆಯನ್ನು ಬರೆದಿದ್ದರು ಚಿವುದಯ ಶಂಕರ್ ಅವರು. ಪಾತ್ರವರ್ಗದಲ್ಲಿ ಶಿವರಾಜ್ಕುಮಾರ್, ಆಶಾರಾಣಿ, ಅರವಿಂದ್, ರವಿಶಂಕರ್, ಶ್ರೀನಾಥ್, ರೂಪಾದೇವಿ ಎಲ್ಲರೂ ಕೂಡ ಇದ್ದರು. ಸಂಗೀತ ಸಂಯೋಜನೆ ಮಾಡಿದ್ದವರು ಉಪೇಂದ್ರ ಕುಮಾರ್ ಅವರು. ಈ ಸಿನಿಮಾ 1986 ಬಂದಿತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ರಮೇಶ್, ವಾಣಿ, ಜೈರಾಮ್ ಅವರ ಧ್ವನಿಗಳು ಗೀತೆಯಲ್ಲಿದೆ. ನಾವೀಗ ಕೇಳೋಣ ಚಿತ್ರತಾನಕ್ಕಾಗಿ ರಥಸಪ್ತಮಿ ಚಿತ್ರದ ಹಾಡುಗಳು.

ರಥಸಪ್ತಮಿ ಚಿತ್ರದ ಹಾಡುಗಳನ್ನು ಚಿತ್ರತಾನ ಕಾರ್ಯಕ್ರಮದಲ್ಲಿ ಕೇಳಿ ಈ ಹಾಡುಗೋಸ್ಕರ ನಾನು ಕಾಯ್ತಾ ಇದ್ದೆ ಒಲವೇ ಹೀಗೇಕೆ ವಿಷವಾದೆ ಎನ್ನುವ ಹಾಡು ಅಂತೂ ಬಂದೇ ಬಿಡ್ತು, ಖುಷಿಯಾಯಿತು ಅಂತ ವರಲಕ್ಷ್ಮಿಯವರು ಹೇಳ್ತಾರೆ. ಅನಿಲ್ ಭೀಷ್ಟಣ್ಣನವರ್ ಶಮನೆವಾಡಿಯಿಂದ, ಕಾಲೇಜ್ ವಾರ್ಷಿಕೋತ್ಸವದಲ್ಲಿ ಮೇಲ್ ವಾಯ್ಸ್ ನಾನು ಹಾಡಿದ್ದೆ, ನನ್ನ ಗೆಳತಿಯೊಬ್ಬಳು ಫಿಮೇಲ್ ವಾಯ್ಸಲ್ಲಿ ಹಾಡಿದ್ರು, ಅದು ತುಂಬಾ ನೆನಪಾಯಿತು ಅಂತ ಹೇಳ್ತಾರೆ. ಆಮೇಲೆ ಕೆಂಪಣ್ಣ ವಾಡಪ್ಪಗೌಡ, ನನಗೂ ಕೂಡ ಚಿತ್ರತಾನ ಇಷ್ಟ ಆಯಿತು ಅಂತ ಹೇಳಿದ್ರೆ, ರಾಘವೇಂದ್ರ ಕುಂದಾಪುರ ಪೂರ್ಣಿಮಾ ಅವರು ಹೇಳ್ತಾ ಇದ್ರಿ, ಸಾಹಿತ್ಯ ಸಂಗೀತ ಎಲ್ಲವೂ ಕೂಡ ಚೆನ್ನಾಗಿದೆ ಅಂತ. ನಾಗರಾಜ ಶರ್ಮಾ ಅವರು ಕೂಡ ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಹೇಳ್ತಾರೆ. ಹೀಗೆ ಚಿತ್ರತಾನ ಕಾರ್ಯಕ್ರಮಕ್ಕೂ ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನೀವು ಕಳಿಸಿದ್ದೀರಿ. ಈಗ ನಾವು ಚಿತ್ರತಾನ ಕಾರ್ಯಕ್ರಮವನ್ನು ಮುಗಿಸಿ ನಮ್ಮ ಮುಂದಿನ ಕಾರ್ಯಕ್ರಮ ಸಖಿ ಸಹೇಲಿ ಕಡೆಗೆ ಹೊರಡೋಣ. ಸಮಯ ಆಗಿದೆ 3:50. ಇನ್ನೀಗ ಹಿಂದಿ ಕಾರ್ಯಕ್ರಮ, ಮತ್ತೆ 4 ಗಂಟೆಗೆ ವಾಪಸ್ಸಾಗಿ ಪರಿಮಳ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಇದು ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ. ಪ್ರಸಾರದಲ್ಲಿ ಜೊತೆಯಾಗಿರೋದು ಚಂದು ಬಾನುಲಿ ಬಂಧು.

ಸಿಗಾ ಲಿಯ ರಂಗ ಸಬ್ ಸಖ ಸಂಗ ಮನ ಮೇ ಉಮಂಗ ಗತಿ ಸುಮಂಗ ಖೇಲತ ಭುಜ ಮೇಲತ ಲಪಟ ಜಪಟ ರಾಧಾ ಲಲಿತಾ ಚಂದ ಬಲಿದಿಯೋ ಬೋರ ರಂಗ ಘೋರ ಸರ ಬೋರ ಬನವಾರಿ ಮೈ ಹಾರಿ ಜಾ ಜಾರಿ ಮೈ ಹಾರಿ ಜಾ ಜಾರಿ ಮೈ ಹಾರಿ

0: ಆಲಿಸೋ ವಿವಿಧ ಭಾರತಿ
1: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
2: ನಮಸ್ಕಾರ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ. 4:45 ಸಮಯ ಆಗಿದೆ. 102.9 FM ವಿವಿಧ ಭಾರತಿಯನ್ನ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. 4 ಗಂಟೆಯ ಪರಿಮಳ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸುಸ್ವಾಗತವನ್ನ ಬಯಸ್ತಾ ಇರೋದು ಚಂದು ಬಾನುಲಿ ಬಂಧು. 4 ಗಂಟೆಯ ಈ ಪರಿಮಳ ಕಾರ್ಯಕ್ರಮ, ಪರಿಮಳ ಕಾರ್ಯಕ್ರಮ ಅಂದ್ರೆ ಸಿನಿಮಾದ್ದೇ ಮಾತು. ಸಿನಿಮಾ ಅಂದ್ರೆ ಸುಮ್ಮನೆನಾ? ಸಿನಿಮಾದ ವ್ಯಾಪ್ತಿ, ಆ ಸಾಧ್ಯತೆಗಳು ಬಹಳ ಅಗಾಧವಾದದ್ದು. ಸಿನಿಮಾ ಅಂದ್ರೆ ನೋಡ್ತಾ ಇರುವವರ ಮನಸ್ಸಿನಲ್ಲಿ ಒಂದು ಪಾತ್ರ, ಅಲ್ಲಿ ಬರುವಂತಹ ಸಂಬಂಧಗಳು, ಅಲ್ಲಿಯ ನಡವಳಿಕೆಗಳು. ಸಿನಿಮಾ ಅಂದಾಕ್ಷಣ ಸಾಕಷ್ಟು ವೈವಿಧ್ಯತೆಯನ್ನು ಕೂಡ ನಾವು ಗಮನಿಸಬಹುದು. ಮಹಿಳಾ ಪ್ರಧಾನ, ಪುರುಷ ಪ್ರಧಾನ, ನಾಯಕ ಪ್ರಧಾನ, ಹಾಗೆ ಒಂದು ಯಾವುದೋ ಒಂದು ಭಾವನೆಯನ್ನು ಇಟ್ಕೊಂಡು, ಪರಿಸರ ಕೇಂದ್ರಿತ ಆಗಿರಬಹುದು, ಅರಿವು ಮೂಡಿಸುವಂಥ, ಹೀಗೆ ಬೇರೆ ಬೇರೆ ರೀತಿಯ ಕಾನ್ಸೆಪ್ಟ್ಗಳನ್ನು ತಲೆಯಲ್ಲಿಟ್ಕೊಂಡು ಸಿನಿಮಾ ನಿರ್ಮಾಣ ಆಗ್ತಾ ಹೋಗುತ್ತೆ. ಸಿನಿಮಾದಲ್ಲಿ ಬರುವಂಥ ಹಾಡುಗಳನ್ನು ನಾವು ಪ್ರಸಾರ ಮಾಡ್ತೇವೆ. ಸಿನಿಮಾ ಮಾಹಿತಿಯ ಜೊತೆಗೆ ಕಾರ್ಯಕ್ರಮಗಳು ಕೂಡ ರೂಪುಗೊಂಡಿರುತ್ತವೆ. ಹಾಗಾಗಿ ಸಿನಿಮಾಗಳ ಬಗ್ಗೆ ಪರಿಮಳ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ರೀತಿಯ ಮಾತುಕತೆಯನ್ನು, ಚರ್ಚೆಗಳನ್ನು, ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ನಾವು ಗಮನಿಸ್ತಾ ಹೋಗಬಹುದು. ಪುಟ್ಟಣ್ಣ ಕಣಗಾಲ್ ಅಂದ ತಕ್ಷಣ ನಮಗೆ ಬಹಳಷ್ಟು ಮಹಿಳಾ ಪ್ರಧಾನ, ಮಹಿಳಾ ಕೇಂದ್ರಿತ ಸಿನಿಮಾಗಳನ್ನು ನಾವು ನೋಡಬಹುದು ಅವರ ಸಿನಿಮಾಗಳಲ್ಲಿ. ಅಂದರೆ ಬಹಳ ಜನಪ್ರಿಯವಾದಂಥ ಸಿನಿಮಾಗಳಲ್ಲಿ ಬರುವಂತಹ ಹೆಣ್ಣು ಪಾತ್ರಗಳು, ಮಹಿಳಾ ಪಾತ್ರಗಳು ಅಂದರೆ ತಾಯಿಯಾಗಿರಬಹುದು, ಗೃಹಿಣಿಯಾಗಿರಬಹುದು, ಸುಂದರವಾದ ಹೆಣ್ಣಿನ ಪಾತ್ರ, ಸ್ವಾಭಿಮಾನ ಅಥವಾ ಬಜಾರಿ, ಹೀಗೆ ಬೇರೆ ಬೇರೆ ರೀತಿಯ ಹೆಣ್ಣುಗಳನ್ನು ತೋರಿಸುವಂಥ ಹೆಣ್ಣಿನ ಪಾತ್ರಗಳನ್ನು ಕೂಡ ನಾವು ಸಿನಿಮಾಗಳಲ್ಲಿ ಗಮನಿಸ್ತೇವೆ. ಆದರೆ ತಮ್ಮ ಸಿನಿಮಾಗಳಲ್ಲಿ ಏನು ಒಂದು ಮಾದರಿ ಪಾತ್ರಗಳಿರುತ್ತಲ್ಲ, ಆ ಪಾತ್ರಗಳ ಜೊತೆಗೇ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪರಿಣಾಮಗಳಿಂದಾಗಿ ಸಿನಿಮಾ ನೋಡ್ತಾ ಇರಬೇಕಾದ್ರೆ ಹೆಂಗಸರು, ಹೆಣ್ಮಕ್ಳಿಗಾಗಿರ್ಬೋದು, ಗಂಡ್ಮಕ್ಳಿಗೆ ಆಗಿರ್ಬೋದು, ಒಂದಷ್ಟು ವಿಷಯಗಳನ್ನು ಗೊತ್ತಿಲ್ಲದ ಹಾಗೆ ಒಂದು ರೀತಿ ನಮ್ಮೊಳಗೇ ನಾವು ಯೋಚನೆ ಮಾಡುವಂಥ ಮಹಿಳಾ ಪಾತ್ರಗಳನ್ನು, ಮಹಿಳೆಯರ ಮೇಲೆ ಸಿನಿಮಾಗಳನ್ನು ತೆಗೆದಿರುವಂಥ ಒಂದು ಸಿನಿಮಾಗಳು ಕೂಡ ನಮ್ಮ ಕನ್ನಡ ಚಿತ್ರರಂಗದಲ್ಲೂ ಕೂಡ, ಭಾರತದ ಎಲ್ಲ ಚಿತ್ರರಂಗದಲ್ಲೂ ಇದೆ, ಹಾಗೆ ನಮ್ಮ ಸಿನಿಮಾ ಕ್ಷೇತ್ರದಲ್ಲೂ ಕೂಡ ಇದೆ. ಅಂತಹ ಒಂದೆರಡು ಸಿನಿಮಾಗಳ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ತಾ ಚಂದದ ಹಾಡುಗಳ ಜೊತೆಗೆ ಇವತ್ತಿನ ಪರಿಮಳ ಕಾರ್ಯಕ್ರಮ ಮುಂದುವರಿಯುತ್ತೆ. ಮೊದಲಿಗೆ ಒಂದು ಸೊಗಸಾಗಿರುವಂತಹ ಹಾಡನ್ನು ನಾವು ಕೇಳೋಣ. ಈ ಹಾಡನ್ನು ಹಾಡಿದ್ದಾರೆ ರಮೇಶ್ ಮತ್ತು ಉದಿತ್ ನಾರಾಯಣ್ ಮತ್ತು ಸುಜಾತ ಅವರು. ಜಯಂತ್ ಕಾಯಕಿಣಿಯವರು ಬರೆದ ಗೀತೆ ಇದು. ರಿಕ್ಕಿ ಅವರ ಸಂಗೀತ ಇದೆ. ಉಯ್ಯಾಲೆ

ಬಹಳಷ್ಟು ಸಿನಿಮಾಗಳು ಬಂದಿದೆ, ಮಹಿಳಾ ಕೇಂದ್ರಿತ ಸಿನಿಮಾಗಳನ್ನು ನಾವು ನೋಡ್ತಾ ಹೋಗ್ಬೋದು. ಅವತ್ತಿನಿಂದ ಇವತ್ತಿನವರೆಗೂ ಮಹಿಳಾ ಕೇಂದ್ರಿತ ಸಿನಿಮಾಗಳು ಬರ್ತಾನೆ ಇದೆ. ಒಬ್ಬೊಬ್ಬರದ್ದು ಕೂಡ ಒಂದೊಂದು ರೀತಿಯ ವಿಶೇಷತೆಗಳನ್ನು ನಾವು ಗಮನಿಸಬಹುದು. ಆದರೆ ಈ ದಿನ ನಾವು ಭಾರತೀಯ ಚಿತ್ರರಂಗದ ಅಂದರೆ ಭಾರತೀಯ ಚಿತ್ರರಂಗದಲ್ಲಿ ಸಮಕಾಲೀನ ನಿರ್ದೇಶಕರಲ್ಲಿ ಒಬ್ಬರು ಅಂತ ಹೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಪಡ್ಕೊಂಡಿರುವಂಥ ಗಿರೀಶ್ ಕಾಸರವಳ್ಳಿ ಅವರ ಸಿನಿಮಾಗಳಲ್ಲಿ ಬರುವಂತಹ ಹೆಣ್ಣಿನ ಅಂದರೆ ಮಹಿಳಾ ಕೇಂದ್ರಿತ ಸಿನಿಮಾಗಳ ಬಗ್ಗೆ ಒಂದು ಸ್ವಲ್ಪ ನಾವು ಅವರೇನೇನೆಲ್ಲ ಯಾವ ರೀತಿ ಹೆಣ್ಣನ್ನು ಗಮನಿಸಿದ್ದಾರೆ, ಹೇಗೆಲ್ಲ ಚಿತ್ರಿಸಿದ್ದಾರೆ ಅನ್ನೋದನ್ನು ನಾವು ಗಮನಿಸ್ತಾ ಸಾಕಬಹುದು. ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ಭಾರತೀಯ ಸಿದ್ಧ ಮಾದರಿಯ ಜಾಡನ್ನು ತೊರೆದು ಹೆಣ್ಣಿನ ಅಂತರಾಳವನ್ನು ಚಿತ್ರಿಸುವ ಪ್ರಯತ್ನವನ್ನು ಗಿರೀಶ್ ಕಾಸರವಳ್ಳಿಯವರು ತಮ್ಮ ಸಿನಿಮಾಗಳಲ್ಲಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಒಂದು ಕಡೆ ಸಿನಿಮಾ ಕ್ಷೇತ್ರದಲ್ಲಿ ಸಾಕಷ್ಟು ಸಂಶೋಧನೆಯನ್ನು ಮಾಡಿ ಪುಸ್ತಕಗಳನ್ನು ರಚಿಸಿರುವಂತಹ ಡಾಕ್ಟರ್ ಕೆ ಪುಟ್ಟಸ್ವಾಮಿ ಅವರು ಹೇಳ್ತಾರೆ, ಜಗತ್ತಿನ ಹೆಣ್ಣಿನ ಗಟ್ಟಿತನವನ್ನು ಸ್ಥಾವರವನ್ನಾಗಿಸುವ ನಿಟ್ಟಿನಲ್ಲಿ ಗಿರೀಶ್ ಕಾಸರವಳ್ಳಿಯವರು ತಮ್ಮ ಸಿನಿಮಾಗಳ ಮೂಲಕ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದ್ದಾರೆ. ಹೆಣ್ಣಿನ ಜಗತ್ತು ಬೇರೆ ಬೇರೆ ಧರ್ಮ, ಜಾತಿ, ಸಮುದಾಯ, ವಿಭಿನ್ನ ಸನ್ನಿವೇಶಗಳಲ್ಲಿ ಹೆಣ್ಣು ವರ್ತಿಸುವ, ಸಂಘರ್ಷಿಸುವ ಸನ್ನಿವೇಶಗಳನ್ನು ಅವರ ಸಿನಿಮಾಗಳಲ್ಲಿ ಕಟ್ಕೊಡ್ತಾರೆ. ಇಡೀ ಹೆಣ್ಣು ಕುಲದ ಜಗತ್ತನ್ನು ತೆರೆದಿಟ್ಟ ನಿರ್ದೇಶಕರಾಗಿ ಅವರು ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾ, ಅವರ ಸಿನಿಮಾಗಳಲ್ಲಿ ಅವರ ನಿರ್ದೇಶನದಿಂದ, ನಿರೂಪಣೆಯಿಂದ ಹೆಣ್ಣಿನ ಜಗತ್ತಿನ ಅನಾವರಣವನ್ನು ನಾವು ಗಮನಿಸಬಹುದು. ಬಹು ಸಂಸ್ಕೃತಿಯ ಅನೇಕ ವಿಚಾರಗಳನ್ನು ಅವರು ಗುರುತಿಸಿದ್ದಾರೆ. ಕನ್ನಡದ ಜೊತೆಗೆ ಭಾರತೀಯ ಸಂಸ್ಕೃತಿಯ ನೆಲೆಯಲ್ಲಿ ಒಬ್ಬ ಸಮರ್ಥ ನಿರ್ದೇಶಕರಾಗಿದ್ದಾರೆ ಗಿರೀಶ್ ಕಾಸರವಳ್ಳಿಯವರು ಅಂಥೇಳಿ ಡಾಕ್ಟರ್ ಕೆ ಪುಟ್ಟಸ್ವಾಮಿ ಅವರು ಒಂದು ಮಹಿಳಾ ಕೇಂದ್ರಿತ ಸಿನಿಮಾಗಳ ಕುರಿತಾಗಿ ಮಾತಾಡ್ತಾ ಒಂದು ಕಡೆ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ.

ಎರಡು ಹಾಡುಗಳನ್ನು ಕೇಳ್ಕೊಂಡು ಬಂದ್ರಿ. ಪರಮಾತ್ಮ ಚಿತ್ರದ ಗೀತೆ ವಾಣಿ ಹರಿಕೃಷ್ಣ ಅವರ ಧ್ವನಿ, ವಿ ಹರಿಕೃಷ್ಣ ಅವರದ್ದೇ ಸಂಗೀತ, ಯೋಗರಾಜ್ ಭಟ್ ಅವರು ಸಾಹಿತ್ಯವನ್ನು ನೀಡಿದರು. ಇನ್ನು ರಾಜಧಾನಿ ಚಿತ್ರದ ಗೀತೆ ಮಿಡಿವ ನಿನ್ನ ಹೃದಯದಲ್ಲಿ ಬರಲಿನ ಅನ್ನುವ ಗೀತೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿತ್ತು. ಜಯಂತ್ ಕಾಯ್ಕಿಣಿಯವರು ಬರೆದ ಗೀತೆಗೆ ಅರ್ಜುನ್ ಜನ್ಯ ಅವರ ಸಂಗೀತ ಇತ್ತು. ಪರಿಮಳ ಕಾರ್ಯಕ್ರಮದಲ್ಲಿ ಸಿನಿಮಾದ್ದೇ ಮಾತುಕತೆ ಎಲ್ಲವೂ ನಡೀತಾ ಇದೆ. ಬಹಳಷ್ಟು ಸಿನಿಮಾ ನಿರ್ದೇಶಕರು ಮಹಿಳಾ ಕೇಂದ್ರಿತ ಸಿನಿಮಾಗಳನ್ನು ಮಾಡಿದ್ದಾರೆ. ಅದರಲ್ಲಿ ರಾಷ್ಟ್ರ ಪ್ರಶಸ್ತಿ ವಿಜೇತರಾದಂಥ ನಿರ್ದೇಶಕರು ಗಿರೀಶ್ ಕಾಸರವಳ್ಳಿಯವರ ನೋಟ, ಅವರು ಹೆಣ್ಣನ್ನು ಸಿನಿಮಾಗಳಲ್ಲಿ ಚಿತ್ರಿಸುವ ರೀತಿಯೇ ವಿಶೇಷ. ಗುಲಾಬಿ ಟಾಕೀಸ್, ಇದು ಕನ್ನಡದ ನಮ್ಮ ಹೆಸರಾಂತ ಲೇಖಕಿ ವೈದೇಹಿಯವರ ಪ್ರಸಿದ್ಧ ಸಣ್ಣ ಕಥೆ. ಇದನ್ನು ಖ್ಯಾತ ನಿರ್ದೇಶಕರಾದ ಗಿರೀಶ್ ಕಾಸರವಳ್ಳಿಯವರು ಗುಲಾಬಿ ಟಾಕೀಸ್ ಎನ್ನುವ ಹೆಸರಿನಲ್ಲೇ ನಿರ್ದೇಶನ ಮಾಡಿದ್ದಾರೆ. ಇದರಲ್ಲಿ ನಾವೆಲ್ಲ ಸಿನಿಮಾವನ್ನು ನೋಡಿದರೆ ನಮಗೆ ಗೊತ್ತಾಗುತ್ತೆ, ಗುಲಾಬಿ ಮುಖ್ಯ ಪಾತ್ರ, ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಒಂಟಿ ಮಹಿಳೆ, ಸೂಲಗಿತ್ತಿಯ ಕೆಲಸವನ್ನು ಮಾಡ್ತಾ ಇರ್ತಾರೆ. ಇವರಿಗೆ ಸಿನಿಮಾ ಅಂದರೆ ತುಂಬಾ ಇಷ್ಟ. ಅದರಲ್ಲೂ ವಿಶೇಷವಾಗಿ ಸಿನಿಮಾ ಕುಂದಾಪುರದ ಒಂದು ಸಣ್ಣ ಹಳ್ಳಿ, ಒಂದು ದ್ವೀಪ ಪ್ರದೇಶ. ಇಲ್ಲಿ ಎಲ್ಲ ಸಮುದಾಯಗಳು ಕೂಡ, ಹಿಂದೂ ಮುಸ್ಲಿಮರು ಎಲ್ಲರೂ ಕೂಡ ಒಂದಾಗಿ ಬಾಳ್ತಾ ಇರುವಂಥ ಒಂದು ಗ್ರಾಮ ಇದು. ಅಂದರೆ 1990 ಸಂದರ್ಭದಲ್ಲಿ ಬಂದಂಥ ಒಂದು ಕಥೆಗೆ ಆಧರಿಸಿದ ಹಾಗೆ. ಗುಲಾಬಿಗೆ ಹೇಳಿ ಕೇಳಿ ಸಿನಿಮಾ ಅಂದರೆ ಒಂದು ಅತಿಯಾದ ಪ್ರೀತಿ. ತನ್ನ ಕೆಲಸವೆಲ್ಲ ಮುಗಿದ ನಂತರ ಅವಳಿಗೆ ಯಾರೋ ಒಬ್ಬರು ಶ್ರೀಮಂತರು ಒಂದು ಉಡುಗೊರೆಯನ್ನಾಗಿ, ಒಂದು ಕೃತಜ್ಞತೆಯಿಂದ ಒಂದು ಟಿ ವಿ ಡಿಶ್ ಮತ್ತು ಆ್ಯಂಟೆನವನ್ನು ಕೊಡ್ತಾರೆ. ಈ ಒಂದು ಗುಲಾಬಿ ಮನೆಗೆ ಟಿ ವಿ ಬಂದಮೇಲೆ ಅಕ್ಕಪಕ್ಕದ ಮನೆಯವರು, ಊರಿನವರು ಎಲ್ಲರೂ ಕೂಡ ಟಿ ವಿ ನೋಡೋದಕ್ಕೆ ಅಂತ, ಧಾರಾವಾಹಿ, ಸಿನಿಮಾ, ಬೇರೆ ಬೇರೆ ಸುದ್ದಿಗಳನ್ನು ನೋಡೋದಕ್ಕೆ ಅಂತ ಬರ್ತಾರೆ. ಗುಲಾಬಿಗಿನ ಖುಷಿನೇ, ಎಲ್ಲರೂ ಅಕ್ಕಪಕ್ಕದ ಮನೆಯವರು ಎಲ್ಲರೂ ಬರ್ತಾರೆ, ಬಂದು ಅವಳ ಮನೆಯಲ್ಲಿ ಮಾತಾಡ್ತಾರೆ, ಕೂತ್ಕೊಳ್ತಾರೆ. ಅವಳ ಮನೆ ಒಂಥರ ಮಿನಿ ಟಾಕೀಸ್ ಆಗಿ ಬದಲಾಗ್ತಾ ಹೋಗುತ್ತೆ. ಹೀಗೆ ಎಲ್ಲರೂ ಸಂತೋಷವಾಗಿ ಖುಷಿ ಖುಷಿಯಾಗಿ ಗುಲಾಬಿ ಮನೆಗೆ ಬಂದು ಟಿ ವಿ ನೋಡೋದು, ಅದು ಇದು ಎಲ್ಲ ನಗ್ನಗ್ತಾ ಇರುವಂಥ ಸಂದರ್ಭದಲ್ಲಿ ಆಗುವಂಥ ಒಂದು ಬದಲಾವಣೆ, ಅಂದರೆ ದೇಶದಲ್ಲಿ ನಡೆಯುವಂಥ ಸಾಮಾಜಿಕ ರಾಜಕೀಯ ತಿರುವುಗಳು. ಅಂದರೆ ಆ ಸಂದರ್ಭದಲ್ಲೇ ಯುದ್ಧ ಕೂಡ ಆಗುತ್ತೆ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆಯುವಂಥ ಯುದ್ಧ. ಈ ಯುದ್ಧದಿಂದಾಗಿ ಹೇಗೆ ಜನರ ಮನಸ್ಸಿನಲ್ಲಿ ಉಂಟಾಗುವಂಥ ಬದಲಾವಣೆಗಳು, ಇದನ್ನೆಲ್ಲವನ್ನು ಕೂಡ ಬಹಳ ಸೊಗಸಾಗಿ ಸಿನಿಮಾದಲ್ಲಿ ತೋರಿಸಿದ್ದಾರೆ ಗಿರೀಶ್ ಕಾಸರವಳ್ಳಿ ಅವರು. 2008 ಬಂದಂಥ ಈ ಸಿನಿಮಾ, ಮೂಲ ಕಥೆ ವೈದೇಹಿಯವರದ್ದು. ಉಮಾಶ್ರೀ, ಎಂ ಡಿ ಪಲ್ಲವಿ, ಕೆ ಜಿ ಕೃಷ್ಣಮೂರ್ತಿ ಇವರೆಲ್ಲರೂ ಕೂಡ ಸಿನಿಮಾದಲ್ಲಿದ್ದಾರೆ. ಈ ಸಿನಿಮಾದ ಅತ್ಯುತ್ತಮ ನಟನೆಗಾಗಿ ಉಮಾಶ್ರೀಯವರಿಗೆ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ, ಹಾಗೆ ಕನ್ನಡದಲ್ಲಿ ಕೂಡ ಅತ್ಯುತ್ತಮ ಚಲನಚಿತ್ರ ಸೇರಿದ ಹಾಗೆ ಸಾಕಷ್ಟು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಕೂಡ ಈ ಗುಲಾಬಿ ಟಾಕೀಸ್ ಅನ್ನುವ ಸಿನಿಮಾಕ್ಕೆ ಬಂದಿದೆ. ಸಿನಿಮಾವನ್ನು ನಾವು ನೋಡಿದ್ರೆ, ಸಿನಿಮಾವನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಿದರೆ ಸಿನಿಮಾದಲ್ಲಿ ಎಷ್ಟೆಷ್ಟು ಚಿಕ್ಕ ಚಿಕ್ಕ ವಿಷಯಗಳನ್ನು ಕೂಡ ಎಷ್ಟು ಪರಿಣಾಮಕಾರಿಯಾಗಿ ಜನರಿಗೆ ಗಿರೀಶ್ ಕಾಸರವಳ್ಳಿಯವರು ಹೆಣ್ಣಿನ ಅಂತರಂಗವನ್ನು, ಹೆಣ್ಣಿನ ಕಷ್ಟಗಳನ್ನು, ಈ ಹೆಣ್ಣಿನ ಗಟ್ಟಿತನವನ್ನು ಕೂಡ ತಮ್ಮ ಸಿನಿಮಾಗಳಲ್ಲಿ ಅನಾವರಣ ಮಾಡ್ತಾ ಹೋಗ್ತಾರೆ ಅನ್ನೋದು ನಮ್ಮೆಲ್ರಿಗೂ ಕೂಡ ಗೊತ್ತಾಗುತ್ತೆ.

4:32:32 ಸಮಯ ಆಗಿದೆ. ಶೈಲು ಚಿತ್ರದ ಹಾಡನ್ನು ನಾವು ಕೇಳಿದ್ವಿ. ಶಾನ್ ಮತ್ತು ಶ್ರೇಯಾ ಘೋಷಾಲ್ ಅವರ ಧ್ವನಿ ಕವಿರಾಜ್ ಅವರ ರಚನೆಯಾಗಿತ್ತು. ಜಸ್ಸಿ ಗಿಫ್ಟ್ ಅವರು ಸಂಗೀತವನ್ನು ನೀಡಿದರು. ಹಾಗೆ ಸಾರಥಿ ಚಿತ್ರದ ಗೀತೆ ಶಂಕರ್ ಮಹದೇವನ್ ಅವರ ಧ್ವನಿಯಲ್ಲಿತ್ತು. ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದ ಗೀತೆಗೆ ವಿ ಹರಿಕೃಷ್ಣ ಅವರದ್ದೇ ಸಂಗೀತವಿತ್ತು. 107.9 FM ವಿವಿಧ ಭಾರತಿಯಲ್ಲಿ 4:00 to 5:00 ಪರಿಮಳ ಕಾರ್ಯಕ್ರಮ. ಪರಿಮಳ ಕಾರ್ಯಕ್ರಮದಲ್ಲಿ ಸಿನಿಮಾ ಬಗ್ಗೆ ಮಾತಾಡ್ತಾ ಹಾಡುಗಳು ಮಾಹಿತಿಯ ಜೊತೆಗೆ ಸಾಗುವಂಥ ಈ ಕಾರ್ಯಕ್ರಮದಲ್ಲಿ ನಿಜ ನೀವೆಲ್ಲರೂ ಹೇಳಿದ ಹಾಗೆ ಪುಟ್ಟಣ್ಣ ಕಣಗಾಲ್ ಅವರು ಮಹಿಳಾ ಕೇಂದ್ರಿತ ಸಿನಿಮಾಗಳಾದ ಶುಭಮಂಗಳ ಇರ್ಬೋದು, ಶರಪಂಜರ, ಮಸಣದ ಹೂವು, ಹೀಗೆ ಸಾಕಷ್ಟು ಹೆಣ್ಣಿನ ಮನೋಭಾವಗಳನ್ನು, ಹೆಣ್ಣಿನ ಸಂಕಷ್ಟಗಳನ್ನು ಬಹಳ ಸೂಕ್ಷ್ಮ

ವಾಗಿ ಚಿತ್ರಿಸಿದ್ದಾರೆ. ಪ್ರೇಕ್ಷಕರ ಮನ ಗೆಲ್ಲುವಲ್ಲಿ ಕೂಡ ಖಂಡಿತವಾಗ್ಲೂ ಅವರು ಯಶಸ್ವಿ ಆಗಿದ್ದಾರೆ. ಅದೇ ಥರ ನಮ್ಮ ಗಿರೀಶ್ ಕಾಸರವಳ್ಳಿಯವರು ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ಹೆಣ್ಣಿನ ಕಷ್ಟಗಳನ್ನು ತಳಮಳಗಳನ್ನು ತೋರಿಸ್ತಾನೆ. ಹೆಣ್ಣಿನ ಶಕ್ತಿಯನ್ನು ಹೆಣ್ಣಿನ ಸಾಮರ್ಥ್ಯವನ್ನು ಕೂಡ ಬಹಳ ವಿಶೇಷವಾಗಿ ತಮ್ಮ ಸಿನಿಮಾಗಳಲ್ಲಿ ಚಿತ್ರೀಕರಿಸಿದ್ದಾರೆ. ಈಗಾಗಲೇ ಹೇಳಿದ ಹಾಗೆ ಗುಲಾಬಿ ಟಾಕೀಸ್ ಆಗಿರಬಹುದು, ಹಾಗೆಯೇ ತಾಯಿ ಸಾಹೇಬ ಇದಂತೂ ಕನ್ನಡದ ಕಲಾತ್ಮಕ ಸಿನಿಮಾಗಳಲ್ಲಿ ಒಂದು ಅಂತಲೇ ಹೆಸರಾಗಿದೆ. ಇದು ರಂಗನಾಥ ಶ್ಯಾಮರಾವ್ ಲೋಕಾಪುರ ಅವರ ಒಂದು ಕಾದಂಬರಿಯನ್ನು ಆಧರಿಸಿದ ಸಿನಿಮಾ. ಇದು ನಿರ್ದೇಶನ ಹೌದು ಗಿರೀಶ್ ಕಾಸರವಳ್ಳಿಯವರದೇ. ತಾಯಿ ಸಾಹೇಬ ಜಯಮಾಲಾ, ಸುರೇಶ್ ಹೆಬ್ಳೀಕರ್, ಶಿವರಾಮ್ ಇವರೆಲ್ಲರೂ ನಟಿಸಿರುವಂಥ ಸಿನಿಮಾ. ಇದಕ್ಕೆ ಸ್ವರ್ಣಕಮಲ ಪ್ರಶಸ್ತಿ ಕೂಡ ಬಂದಿದೆ. ಇದರಲ್ಲಿ ಸ್ವಾತಂತ್ರ್ಯ ಪೂರ್ವದಿಂದ ಸ್ವಾತಂತ್ರ್ಯದ ನಂತರದ ಒಂದು ಚಳುವಳಿ, ಅದರಲ್ಲೂ ವಿಶೇಷವಾಗಿ ಭೂಮಿ, ಅಧಿಪತ್ಯ, ಅಧಿಕಾರ, ಆಸ್ತಿಯ ಒಂದು ವಿಲೇವಾರಿಗೆ ಸಂಬಂಧಪಟ್ಟಂಥ ಒಂದು ಭೂ ಚಳುವಳಿಯ ಕತೆ ಅಂತಲೇ ಹೇಳ್ಬೋದು. ಸ್ವಾತಂತ್ರ್ಯ ಹೋರಾಟಗಾರರಾದಂಥ ಅಪ್ಪ ಸಾಹೇಬ್ ಮತ್ತು ಅವರ ಪತ್ನಿ ನರ್ಮದಾ ಸಾಹೇಬ್ ಅವರ ಬದುಕಿನ ಸುತ್ತ ಕಥೆ ಸುತ್ತುತ್ತಾ ಹೋಗುತ್ತೆ. ನರ್ಮದಾ ಆಗಿದ್ದವರು ತಾಯಿ ಸಾಹೇಬಾಗಿ ಬದಲಾಗುವಂತಹ ಹಾದಿಯನ್ನು ಸಿನಿಮಾದಲ್ಲಿ ಕಟ್ಕೊಡ್ತಾರೆ. ಸಾಮಾಜಿಕ ಮತ್ತು ನೈತಿಕ ಕಟ್ಟುಪಾಡುಗಳನ್ನು ಅವರು ಎದುರಿಸುವಂತಹ ರೀತಿಯನ್ನು ಸಿನಿಮಾದಲ್ಲಿ ತೋರಿಸಿರೋದು ಕೂಡ ವಿಶೇಷ. ಬದಲಾಗ್ತಾ ಇರುವಂತಹ ಕಾಲಘಟ್ಟದಲ್ಲಿ ಸಾಂಪ್ರದಾಯಿಕ ಕುಟುಂಬ ವ್ಯವಸ್ಥೆಯಲ್ಲಿ ಆಗುವಂತಹ ಬದಲಾವಣೆಗಳನ್ನು ನಾವಿಲ್ಲಿ ಗಮನಿಸಬಹುದು. ನಾಯಕಿ ಜಯಮಾಲಾ ಅವರ ಅಭಿನಯ ಬಹಳ ವಿಶೇಷವಾಗಿದೆ. ತಾಯಿ ಸಾಹೇಬ ಈ ಸಿನಿಮಾ ಶ್ರೇಷ್ಠ ಸಿನಿಮಾಗಳ ಸಾಲಿನಲ್ಲಿ ಬಂದು ನಿಲ್ಲುವಂಥ ಗಿರೀಶ್ ಕಾಸರವಳ್ಳಿ ನಿರ್ದೇಶನದ ಹೆಣ್ಣಿನ ಒಂದು ಗಟ್ಟಿತನವನ್ನು ತೋರಿಸುವಂಥ ಸಿನಿಮಾ ಅಂತಲೇ ಹೆಸರಾಗಿದೆ.

0: ರಾಮ್.
1: ಅನ್ನ ಜೀವರಕ್ಷಕ ವಸ್ತು, ಪ್ರತಿಯೊಂದು ಅಗುಳಿಗೂ ಜೀವ ನೀಡುವ ಶಕ್ತಿ ಇದೆ. ಬೆವರಿಳಿಸಿ ಬೆಳೆದ ಬೆಳೆಗೆ ಬೆಲೆ ಕಟ್ಟಲು ಅಸಾಧ್ಯ. ಸಂತೃಪ್ತ ಸಮೃದ್ಧ ಭೋಜನ ಸವಿಯದೆ ನಿಕೃಷ್ಟವಾಗಿ ಬಿಸಾಡಿದರೆ ಒಂದೊಮ್ಮೆ ಪ್ರತಿ ಅಗುಳಿಗೂ ಪರಿತಪಿಸಬೇಕಾಗಬಹುದು.

ತಿನ್ನುವ ಆಹಾರವನ್ನು ಗೌರವಿಸೋಣ, ಅದು ನಮ್ಮನ್ನು ಉಳಿಸುತ್ತದೆ. ಅಗತ್ಯಕ್ಕಿಂತ ಹೆಚ್ಚು ಬಡಿಸಿಕೊಂಡು ಚೆಲ್ಲದಿರಿ. ತಿನ್ನುವ ಹಕ್ಕು ನಮಗಿದೆ, ಬಿಸಾಡುವ ಹಕ್ಕಿಲ್ಲ.

0: ವಿವಿಧ ಭಾರತಿ ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಂಗೀತ ಮತ್ತು ಹಿತವಾದ ಮಾತಿಗೆ ಹೆಸರಾಗಿದೆ ವಿವಿಧ ಭಾರತಿ. ನಿಮ್ಮ ನಿತ್ಯದ ಸಂಗಾತಿ. 4:41:55 ಕೇಳ್ತಾ ಇರೋ ಕಾರ್ಯಕ್ರಮ ಪರಿಮಳ. ಪರಿಮಳ ಅಂದ್ರೆ ಸಿನಿಮಾದ ಬಗ್ಗೆನೆ ಮಾತುಕತೆ. ಮನಸಾರೆ ಎನ್ನುವ ಒಂದು ಗೀತೆ ಕೇಳಿದ್ರಲ್ಲ, ತಾರೆ ಚಿತ್ರದ ಗೀತೆ. ಚಿತ್ರ ಮತ್ತು ಉನ್ನಿಕೃಷ್ಣನ್ ಅವರ ಧ್ವನಿಯಲ್ಲಿತ್ತು. ಹೃದಯ ಶಿವ ಅವರು ಬರೆದ ಗೀತೆಗೆ ಸಿ ಆರ್ ಬಾಬಿ ಅವರ ಸಂಗೀತವಿತ್ತು. ಇನ್ನು ಮಹಿಳಾ ಕೇಂದ್ರಿತ ಸಿನಿಮಾಗಳು, ವಿಶೇಷವಾಗಿ ಗಿರೀಶ್ ಕಾಸರವಳ್ಳಿಯವರ ಸಿನಿಮಾಗಳಲ್ಲಿ ಹಸೀನಾ ಸಿನಿಮಾ ನಮ್ಮ ದೇಶದಲ್ಲಿ ಒಳ್ಳೆಯ ಸಿನಿಮಾ ಅಂತ ಹೆಸರಾಯಿತು. ಅಷ್ಟು ಮಾತ್ರ ಅಲ್ಲ, ಜಗತ್ತಿನ ಇತರ ದೇಶಗಳು ಅಂದರೆ ಫ್ರೆಂಚ್, ರಷ್ಯನ್, ಜರ್ಮನ್, ಪರ್ಷಿಯನ್, ಇಂಗ್ಲಿಷ್ ಭಾಷೆಗೆ ಡಬ್ ಆಗಿ ವಿದೇಶಿಯರನ್ನು ಕೂಡ ತಲುಪಿದೆ. ಮುಸ್ಲಿಂ ಮಹಿಳೆಯೊಬ್ಬರ ಬದುಕು ಬವಣೆಯನ್ನು ವಿವರಿಸುವಂತಹ ಸಿನಿಮಾ ಇದು. ಮೂಲ ಕಥೆ ಭಾನು ಮುಸ್ತಾಕ್ ಅವರದ್ದು. ಪಾತ್ರವರ್ಗದಲ್ಲಿ ನಾವು ಟಿವಿಯಲ್ಲಿ ಸಿನಿಮಾ ನೋಡಿದ್ದೇವೆ. ತಾರಾ, ಋತು, ಚಿತ್ರಾಶ್ರಣ ಇವರೆಲ್ಲರೂ ಕೂಡ ಸಿನಿಮಾದಲ್ಲಿದ್ದಾರೆ. ಹಸೀನಾ ಈ ಸಿನಿಮಾದಲ್ಲಿ ಭಾನು ಮುಸ್ತಾಕ್ ಅವರು ಬರೆದಿರುವಂತಹ ಕಥೆಯಲ್ಲಿ ಮುಸ್ಲಿಂ ಸಮುದಾಯದಲ್ಲಿ ಮಹಿಳೆಯರು ಎದುರಿಸುವಂತಹ ಕುಟುಂಬದ ಕಷ್ಟಗಳು, ಬಡತನ, ವಿಚ್ಛೇದನದ ನೋವು, ಇದೆಲ್ಲವನ್ನು ಕೂಡ ಸೂಕ್ಷ್ಮವಾಗಿ ನಮಗೇ ಗೊತ್ತಿಲ್ಲದ ಹಾಗೆ ನಾವು ಆ ಪಾತ್ರಗಳ ಒಳಗಡೆ ಇಳಿದು ಹೋಗುವ ಹಾಗೆ ಸಿನಿಮಾ ಇದೆ. ಎಲ್ಲರೂ ಕೂಡ ಬಹಳ ಸೊಗಸಾಗಿ ಅಭಿನಯವನ್ನು ಮಾಡಿದ್ದಾರೆ. ಸಂಭಾಷಣೆ ಸಮಾಜಕ್ಕೆ ಒಂದು ಸದೃಢವಾದ, ಗಂಭೀರವಾದ ಸಂದೇಶವನ್ನು ಕೊಡುತ್ತೆ. ಗಿರೀಶ್ ಕಾಸರವಳ್ಳಿಯವರು ತಮ್ಮ ಸಹಜವಾದ ನಿರ್ದೇಶನದಿಂದಾಗಿ, ಆ ಪಾತ್ರಗಳ ಆಯ್ಕೆಯಿಂದಾಗಿ ಕೂಡ ಸಿನಿಮಾದ ಒಂದು ಮೌಲ್ಯವನ್ನು ಎತ್ತಿ ಹಿಡಿಯುವಂತಿದೆ ಹಸೀನಾ ಸಿನಿಮಾ. ಅದಷ್ಟೇ ಅಲ್ಲ, ಅವರ ಘಟಶ್ರಾದ್ದ ಆಗಿರಬಹುದು, ದ್ವೀಪ ಇರಬಹುದು, ಇಂತಹ ಎಲ್ಲ ಸಿನಿಮಾಗಳಲ್ಲೂ ಕೂಡ ಗಿರೀಶ್ ಕಾಸರವಳ್ಳಿಯವರು ಮುಖ್ಯವಾಗಿ ಮಹಿಳಾ ಕೇಂದ್ರಿತ, ಮಹಿಳೆಯರ ಸುತ್ತಲೇ ಇರುವಂಥ ಅನೇಕ ಸೂಕ್ಷ್ಮ ವಿಚಾರಗಳನ್ನು ಗೊತ್ತೇ ಆಗದ ಹಾಗೆ ಪ್ರೇಕ್ಷಕನ ತಲೆಗೆ ತುಂಬುತ್ತಾ ಹೋಗುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ.

ವಿನಾಯಕ ಗೆಳೆಯರ ಬಳಗ ಚಿತ್ರದ ಗೀತೆ ಕೇಳಿದ್ದು. ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದ ಗೀತೆ, ವಿ ಹರಿಕೃಷ್ಣ ಅವರ ಸಂಗೀತ, ಉನ್ನಿಕೃಷ್ಣನ್ ಮತ್ತು ವಾಣಿ ಹರಿಕೃಷ್ಣ ಅವರು ಇಬ್ಬರು ಜೊತೆಯಾಗಿ ಹಾಡಿದ್ರು. ನಾಲ್ಕು ಗಂಟೆ 48:20 ಸಮಯವಾಗಿದೆ. ರಾಷ್ಟ್ರ ಪ್ರಶಸ್ತಿ ವಿಜೇತ ನಿರ್ದೇಶಕರಾದಂಥ ಗಿರೀಶ್ ಕಾಸರವಳ್ಳಿ ಅವರ ಹಸೀನಾ, ದ್ವೀಪ, ತಾಯಿ ಸಾಹೇಬ, ಗುಲಾಬಿ ಟಾಕೀಸ್, ಘಟಶ್ರಾದ್ದ ಇವೆಲ್ಲ ಅವರ ಮಹಿಳಾ ಕೇಂದ್ರಿತ ಸಿನಿಮಾಗಳು ಅಂತ ವಿಮರ್ಶಕರು ಗುರುತಿಸ್ತಾರೆ. ಗಿರೀಶ್ ಕಾಸರವಳ್ಳಿ ಅವರು ಬರೀ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿರಲಿದೆ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯುನ್ನತ ಗೌರವಕ್ಕೆ ಪಾತ್ರರಾಗಿದ್ದಾರೆ. ದಶಕಗಳ ಕಾಲ ತಮ್ಮ ಕಲಾತ್ಮಕ ಗುಣಮಟ್ಟದ ಒಂದು ಕೆಲಸಗಳಿಂದ ಸಿನಿಮಾ ಕ್ಷೇತ್ರದಲ್ಲಿ ಅವರು ಅಪರೂಪದ ನಿರ್ದೇಶಕರು ಅಂತಲೇ ಗುರುತಿಸಲಾಗಿದೆ. ಅವರ ಸಿನಿಮಾಗಳು ಭಾರತೀಯ ಚಿತ್ರರಂಗದ ನೈತಿಕ ದಿಕ್ಸೂಚಿಯ ಹಾಗೆ ಕೆಲಸ ಮಾಡುತ್ತವೆ. ವಾಣಿಜ್ಯ ಸಿನಿಮಾಗಳ ಯಾವುದೇ ಪ್ರಲೋಭನೆಗೆ ಒಳಗಾಗದೆ ಕಲಾತ್ಮಕ ತತ್ವಗಳಿಗೆ ಬದ್ಧವಾಗಿ ದೇಶದ ಆರ್ಥಿಕ ಮತ್ತು ಸಾಮಾಜಿಕ ಬೆಳವಣಿಗೆಯ ನಡುವೆ ಮೂಲೆ ಗುಂಪಾದ ಜೀವಗಳ ಮೌನ ರೋದನವನ್ನು ಸಿನಿಮಾದಲ್ಲಿ ದಾಖಲಿಸಿದ್ದಾರೆ. ಅವರ ಪರಂಪರೆ ಇರುವುದು ದೃಶ್ಯಗಳ ಜಗಮಗಿಸುವಿಕೆಯಲ್ಲಿ ಅಲ್ಲ, ಅದರ ಬದಲಾಗಿ ಮನುಷ್ಯನ ಬದುಕಿನ ನೋವಿಗೆ ಸ್ಪಂದಿಸುವ ಅವರ ಆಳವಾದ ಮಾನವೀಯ ಅಂತಃಕರಣದಲ್ಲಿ. ಇದೇ ಕಾರಣಕ್ಕಾಗಿಯೇ ಅವರು ಭಾರತದ ಸಾಂಸ್ಕೃತಿಕ ಲೋಕದ ಅಪರೂಪದ ನಿರ್ದೇಶಕರಾಗಿ ಮನ್ನಣೆ ಗಳಿಸಿದ್ದಾರೆಯೇ ಅನ್ನೋದು ಡಾಕ್ಟರ್ ಕೆ ಪುಟ್ಟಸ್ವಾಮಿ ಅವರು ಹೇಳುವ ಮಾತು. ಗಿರೀಶ್ ಕಾಸರವಳ್ಳಿಯವರ ಸಿನಿಮಾಗಳಲ್ಲಿ ನಾವು ಆಸ್ವಾದಿಸುವುದು ಆ ತಾಳ್ಮೆಯ ದೃಶ್ಯದ ಜೊತೆಗೆ ರಾಜಕೀಯ ಮತ್ತು ನೈತಿಕ ದ್ವಂದ್ವಗಳನ್ನು ಅರ್ಥ ಮಾಡಿಕೊಳ್ಬೇಕು. ಒಬ್ಬ ನಿರ್ದೇಶಕ ತಾನು ಆರಿಸಿಕೊಳ್ಳುವ ಸಿನಿಮಾದ ವೇಗ ಅವನ ರಾಜಕೀಯ ನಿಲುವು ಅನ್ನೋದು ಕಾಸರವಳ್ಳಿಯವರ ಅನಿಸಿಕೆ, ಅಭಿಪ್ರಾಯ. ಗಿರೀಶ್ ಕಾಸರವಳ್ಳಿಯವರ ಮಹಿಳಾ ಕೇಂದ್ರಿತ ಸಿನಿಮಾಗಳ ಕುರಿತಾಗಿ ಒಂದೆರಡು ಮಾತುಗಳನ್ನು ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಹಂಚಿಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಈಗ ನಾವು ಕೇಳ್ತಾ ಇರುವ ಗೀತೆ ಶರಪಂಜರ ಚಿತ್ರದ್ದು. ಪಿ ಸುಶೀಲಾ ಅವರು ಹಾಡಿದ್ದಾರೆ. ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಅದರ ಜೊತೆಗೆ ಮತ್ತೊಂದು ಹಾಡು ಕೂಡ ಬರ್ತಾ ಇದೆ ಶುಭಮಂಗಳ ಚಿತ್ರದಿಂದ. ಆರ್ ಎನ್ ಸುದರ್ಶನ್ ಅವರ ಗಾಯನ, ವಿಜಯ ನರಸಿಂಹ ಅವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ ಇರುವಂಥ ಈ ಎರಡೂ ಹಾಡುಗಳನ್ನು ಕೇಳಿ ನಾವು ಪರಿಮಳ ಕಾರ್ಯಕ್ರಮಕ್ಕೆ ಒಂದು ಮುಕ್ತಾಯವನ್ನು ಹಾಡೋಣ. ಬೆಳಗಿನಿಂದ ಇಲ್ಲಿಯವರೆಗೂ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ಚಂದು ಬಾನುಲಿ ಬಂಧು. ನಾವು ಮತ್ತೊಮ್ಮೆ ಮತ್ತೊಂದು ಪ್ರಸಾರದಲ್ಲಿ ಭೇಟಿಯಾಗೋಣ. ಕೇಳ್ತಾನೀರಿ ವಿವಿಧ ಭಾರತಿ, ನಿಮ್ಮ ನೆಚ್ಚಿನ ಸಂಗಾತಿ.

0: ಭೂಮಿಯ ಮೇಲಿರುವ ಸಕಲ ಜೀವಕೋಟಿಗಳಿಗೂ ಆಶ್ರಯವನ್ನು ನೀಡುತ್ತಿರುವ ಭೂಮಾತೆಯಲ್ಲೂ ನಾವು ತಾಯಿಯ ಎಲ್ಲ ಗುಣಗಳನ್ನು ಕಾಣುತ್ತೇವೆ.
1: ಪ್ರತಿದಿನವೂ ಅವಳನ್ನ ತುಳಿಯುತ್ತೇವೆ, ಅಗಿಯುತ್ತೇವೆ, ಗಾಯ ಮಾಡುತ್ತೇವೆ, ಕಡಿಯುತ್ತೇವೆ ಮತ್ತು ಒಡ ಹುಟ್ಟಿದ ಇತರ ಜೀವಿಗಳನ್ನು ನಿಷ್ಕಾರಣವಾಗಿ ಕೊಲ್ಲುತ್ತೇವೆ.
2: ನನ್ನಂತೆ ನಿನ್ನಂತೆ ಪ್ರಾಣಿಗಳಲ್ಲೂ ಜೀವವಿದೆ.
0: ಆದರೂ ಭೂತಾಯಿ ನಮ್ಮ ಎಲ್ಲ ದುಷ್ಕೃತ್ಯಗಳನ್ನು ತಾಳ್ಮೆಯಿಂದ ಸಹಿಸಿಕೊಂಡು ನಮ್ಮನ್ನು ಉದಾರ ಮನಸ್ಸಿನಿಂದ ಕ್ಷಮಿಸುತ್ತಾಳೆ.
1: ಇದು ಎಲ್ಲಿಯವರೆಗೆ ಎಂದು ನಾವು ಯೋಚಿಸಬೇಕಾದ ಸಮಯ ಬಂದಿದೆ.
2: ನಮ್ಮ ಹಾಗೆ ಅವಕ್ಕೂ ಕೂಡ ನಲಿವು ಇದೆ, ನೋವು ಇದೆ.
0: ನಾವೆಲ್ಲ ಕೈಗೂಡಿಸೋಣ. ಜಗತ್ತಿನಲ್ಲಿರುವ ಜೀವದ ಪ್ರತಿ ಅಣು ಅಣುವು
1: ಸುಖದಿಂದ ಶಾಂತಿಯಿಂದ ಸಹಬಾಳ್ವೆ ನಡೆಸುವಂತೆ ಮಾಡು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದ ಬರಪೀಡಿತ ಪ್ರದೇಶಗಳಲ್ಲಿ ಬೆಳೆ ವಿಮೆ ನೋಂದಣಿ ಅವಧಿ ವಿಸ್ತರಿಸಿ ಕೇಂದ್ರ ಸರ್ಕಾರ ಆದೇಶ. ಅವಧಿ ವಿಸ್ತರಣೆ ಕೋರಿ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಪತ್ರ ಬರೆದ ಹಿನ್ನೆಲೆ ಅವಧಿ ವಿಸ್ತರಣೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೃಹ ಕಚೇರಿ ಕೃಷ್ಣಾದಲ್ಲಿ ಇಂದು ವಿವಿಧ ಜಿಲ್ಲೆಗಳ ಸಮಗ್ರ ಅಭಿವೃದ್ದಿ ಕಾರ್ಯಕ್ರಮ ಕುರಿತು ಆಯಾ ಜಿಲ್ಲೆಗಳ ಸಚಿವರು ಕಾಂಗ್ರೆಸ್ ಶಾಸಕರ ಜೊತೆ ಪ್ರತ್ಯೇಕ ಸಮಾಲೋಚನೆ ಸಭೆ. ತುಮಕೂರಿನಲ್ಲಿ ಸಂಯೋಜಿತ ಗ್ರೀನ್ ಡೇಟಾ ಸೆಂಟರ್ ಸ್ಥಾಪಿಸುವ ಪ್ರಸ್ತಾವನೆ ಕುರಿತು ಲಕ್ಸೆಂಬರ್ಗ್ ಮೂಲದ ಇನ್ನೋವೇಷನ್ ಪ್ಲಾಟ್ಫಾರ್ಮ್ ಕ್ಯಾಪಿಟಲ್ ಸಂಸ್ಥೆಯ ಪ್ರತಿನಿಧಿಗಳೊಂದಿಗೆ ಗೃಹ ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ಚರ್ಚೆ. ಬಿಎಲ್ಒಗಳು ಭಾರತದ ಪ್ರಜಾಪ್ರಭುತ್ವದ ಮೂಲಾಧಾರ ಎಂದು ತಿಳಿಸಿದ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಬೂತ್ ಮಟ್ಟದ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಿ ಚುನಾವಣಾ ಪ್ರಕ್ರಿಯೆಯಲ್ಲಿ ಅವರ ಪಾತ್ರ ನಿರ್ಣಾಯಕ ಎಂದು ಶ್ಲಾಘನೆ. ಭಾರತೀಯ ಪ್ರಕಾಶಕರ ಒಕ್ಕೂಟ ನೀಡುವ ಪ್ರಶಸ್ತಿಗಳಲ್ಲಿ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಪ್ರಕಟಣೆ ವಿಭಾಗಕ್ಕೆ 7 ಪ್ರಶಸ್ತಿ. ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ಕ್ಷಿಪಣಿ ತಂತ್ರಜ್ಞಾನಗಳನ್ನು ಭಾರತೀಯ ರಕ್ಷಣಾ ಉದ್ಯಮಗಳಿಗೆ ವರ್ಗಾಯಿಸಲು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. ದೀರ್ಘಾವಧಿ ಹೂಡಿಕೆಯನ್ನು ಹೆಚ್ಚಿಸಲು ಹಾಗೂ ಭಾರತ ಜಪಾನ್ ಆರ್ಥಿಕ ಸಂಬಂಧಗಳನ್ನು ಬಲಪಡಿಸುವ ಕುರಿತಂತೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಜಪಾನ್ನ ಪ್ರಮುಖ ಹಣಕಾಸು ಸಂಸ್ಥೆಗಳ ಕಾರ್ಯನಿರ್ವಾಹಕರೊಂದಿಗೆ ಚರ್ಚೆ. ಬೆಂಗಳೂರಿನಲ್ಲಿ ನಡೆದ ದುಲೀಪ್ ಟ್ರೋಫಿ ಕ್ರಿಕೆಟ್ ಪಂದ್ಯಾವಳಿಯ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಪೂರ್ವ ವಲಯವು ಈಶಾನ್ಯ ವಲಯವನ್ನು ಇನ್ನಿಂಗ್ಸ್ ಮತ್ತು 210 ರನ್ಗಳಿಂದ ಸೋಲಿಸಿದೆ. ನಾಳೆಯಿಂದ ಬೆಂಗಳೂರಿನ ಕೋರಮಂಗಲ ಒಳಾಂಗಣ ಕ್ರೀಡಾಂಗಣದಲ್ಲಿ ಫಿಡೆರೇಟೆಡ್ ರ್ಯಾಪಿಡ್ ಟೆಸ್ಟ್ ಚೆಸ್ ಟೂರ್ನಮೆಂಟ್ ನಡೆಯಲಿದೆ. ಸುಮಾರು 1,000 ಚೆಸ್ ಆಟಗಾರರು ಪಂದ್ಯಾವಳಿಯಲ್ಲಿ ಭಾಗವಹಿಸಲಿದ್ದಾರೆ. ಕೊಲಂಬೋದಲ್ಲಿ ನಡೆಯುತ್ತಿರುವ ಭಾರತ ಶ್ರೀಲಂಕಾ ನಡುವಿನ 2ನೇ ಟೆಸ್ಟ್ ಪಂದ್ಯದ 3ನೇ ದಿನವಾದ ಇಂದು ಭಾರತ ನೀಡಿರುವ 504 ರನ್ಗಳ ಗುರಿ ಬೆನ್ನತ್ತಿರುವ ಶ್ರೀಲಂಕಾ ಇತ್ತೀಚಿನ ವರದಿ ಬಂದಾಗ 8 ವಿಕೆಟ್ ನಷ್ಟಕ್ಕೆ 263 ರನ್ ಗಳಿಸಿ ಆಡುತ್ತಿದೆ. ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಶುಭ ಸಂಜೆ ಕಿಡುಗರೆ ನಿಮ್ಮೆಲ್ಲರಿಗೂ. ಸಂಜೆಯ ಪ್ರಸಾರಕರಿಗೆ ಸ್ವಾಗತ, ಸುಸ್ವಾಗತ. ನಿಮ್ಮ ಜೊತೆ ಇರ್ತೀನಿ ಈ ದಿನ 11 ಗಂಟೆವರೆಗೂ. ನಾನು ಶ್ರೀಗೌರಿ. ಮೊದಲನೇದಾಗಿ ಇಂದು ಮತ್ತು ನಾಳೆ ಯಾವೆಲ್ಲ ಕಾರ್ಯಕ್ರಮಗಳು ನಿಮಗೋಸ್ಕರ ಕಾಯ್ತಿದೆ ಅಂತ ನೋಡೋಣ. ಬನ್ನಿ, ಇನ್ನು ಕೆಲವೇ ಕ್ಷಣಗಳಲ್ಲಿ ಸೇಫ್ ಡ್ರೈವ್ ಕಾರ್ಯಕ್ರಮ ಇರುತ್ತೆ. ಇದು 8 ಗಂಟೆವರೆಗೂ ಇರುತ್ತೆ. ಇದರಲ್ಲಿ ಮೊದಲನೇದಾಗಿ ಹಳೆಯ ಚಿತ್ರಗೀತೆಗಳನ್ನು ಕೇಳಬಹುದು. ಇದಾದ ನಂತರ 6:02 ಗಾನ ಭಜಾನ, 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ, ಕಗ್ಗದ ಸಿರಿ 7:22 ಡಾಕ್ಟರ್ ಬಸವರಾಜ ಸಾದರ್ ಅವರ ಪರಿಕಲ್ಪನೆ ಮತ್ತು ವಾಚನದಲ್ಲಿ

ಎಂ ಶಿವರಾಮ್ ಅವರ ನಿರ್ಮಾಣದಲ್ಲಿ. ಕರೆ ಮಾಡಿ ನಿಮಿಷದ ಹಾಡನ್ನ ಕೇಳಿ 8:02 to 9:00. ಹಿಂದಿ ಮೆಲೋಡೀಸ್, ಹಿಂದಿ ಗೀತೆಗಳ ಕಾರ್ಯಕ್ರಮ 9:15 to 10:00. ಹಾಗೆ ಪ್ರೇಮ ಗೀತೆಗಳ ಪ್ರೇಮ ನಿನಾದ ಕಾರ್ಯಕ್ರಮ 10:02. ಇದಾಗಿತ್ತು ಇಂದಿನ ಕಾರ್ಯಕ್ರಮದ ಒಂದು ಪರಿಚಯ. ಇನ್ನು ನಾಳೆ ಅಂದರೆ ಬುಧವಾರ 26 ಬೆಳಗ್ಗೆ 6:05 ನಾದು ಪಾಸಲಿ 7:15 to 9:00 ಶುಭೋದಯ ಕರ್ನಾಟಕ. ಇದರಲ್ಲಿ ಮೊದಲನೇದಾಗಿ ಕನ್ನಡ ರತ್ನ ಭಂಡಾರ, ನಂತರ ಭಾವಗೀತೆಗಳ ಜೊತೆ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ 7:45 ಪ್ರಾಯೋಜಕರು ಕರ್ನಾಟಕ ಇಲಾಖೆ, ಕರ್ನಾಟಕ ಸರ್ಕಾರದ ಇಲಾಖೆ. ಇಂದಿನ ವಿಶೇಷ 9:00 to 10:00. 10:02 ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳನ್ನು 11:02 to 12:00 ಕೇಳಬಹುದು. 11:30 ಕಲಾಭಾರತಿ, 12:05 ಕರೆಗೊಂದು ಹಾಡು. ನಾಳಿನ ಗೇಮ್ ಶೋನಲ್ಲಿ ಪದಬಂಧ 1:20. ಇಮೇಲ್ ಆಧಾರಿತ ಕಾರ್ಯಕ್ರಮ ಸ್ಪಂದನ 2:15. ಒಂದೇ ಚಿತ್ರದ ಗೀತೆಗಳ ಚಿತ್ರತಾಣ 2:40 to 3:00. ಪರಿಮಳ 4:00 to 5:00. ನಾಳೆ ಸಂಜೆ 5:02 ಸೇಫ್ ಡ್ರೈವ್ ಇರುತ್ತೆ. ಅದರ ಮೊದಲನೇದಾಗಿ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ

8:02 ಗಾನ ಬಜಾನ, 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ಕನ್ನಡ ರತ್ನ ಭಂಡಾರದ ಮರುಪ್ರಸಾರ ಇರುತ್ತೆ ನಾಳೆ ಸಂಜೆ 6:55. ಇನ್ನು ನಾಳೆ 8:02 ರಾತ್ರಿ 8:02 ಮಧುರ ಆಲಾಪ ಇರುತ್ತೆ, ಹಿಂದಿ ಮೆಲೋಡೀಸ್. 9:15 ಪ್ರೇಮ ಗೀತೆಗಳ ಪ್ರೇಮಯನಾದ ಕಾರ್ಯಕ್ರಮ, 10:02. ಇವಾಗಿತ್ತು ಇಂದು ಮತ್ತು ನಾಳೆ ನಮ್ಮ ನಿಲಯದಿಂದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೋಸ್ಕರ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ. ಸಮಯ 5:07 ಆಗಿದೆ, ಬನ್ನಿ ಹಳೆಯ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ. ಇಂದಿನ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಕಾರ್ಯಕ್ರಮದ ಮೊದಲ ಗೀತೆ

ಈ ಹಾಡಲ್ಲಿ ಆರತಿ ಅವ್ರಿಗೆ ಕಣ್ಣಿರೋಲ್ಲ. ಈ ಹಾಡು ಕೇಳಿದ ತಕ್ಷಣ ಒಂದು ಮಾತು ಜ್ಞಾಪಕ ಬಂತು, ಎಲ್ಲೋ ಓದಿದ ನೆನಪು. ಒಬ್ಬ ಅಂಧ ದೇವಸ್ಥಾನದ ಹತ್ರ ಇರ್ತಾನಂತೆ. ಅಲ್ಲಿ ಹೋಗಿ ಬರೋವಂಥ ಭಕ್ತರಲ್ಲಿ ಒಬ್ರು ಬಂದು, ಏನಕ್ಕೆ ಬಂದಿದ್ಯಾ ದೇವಸ್ಥಾನಕ್ಕೆ, ದೇವ್ರನ್ನೇ ನೀನು ನೋಡೋಕ್ಕಾಗತ್ತಾ, ಯಾಕೆ ಬಂದಿದ್ಯಾ ಅಂತ ಒಂದು ರೀತಿ ವ್ಯಂಗ್ಯವಾಗಿ ಕೇಳಿದಾಗ ಆತ ಹೇಳ್ತಾನಂತೆ, ನನಗೆ ದೇವ್ರನ್ನ ನೋಡೋಕ್ಕಾಗಲ್ಲ, ಆದರೆ ಒಂದಂತೂ ಖಾತ್ರಿ, ದೇವ್ರ ನನ್ನನ್ನು ನೋಡ್ತಾನೆ ಅಷ್ಟು ಸಾಕು ನನಗೆ ಅಂತ ಅಂದಂತೆ. ಹಾಗಾಗಿ ದೇವ್ರನ್ನ ನೋಡಬೇಕು ಅಂದರೆ ಕಣ್ಣುಗಳಿರಬೇಕು ಅಂತಲೇ ಏನಿಲ್ಲ. ಇದರಲ್ಲಿ ಆರತಿಯವರ ಅತ್ಯದ್ಭುತ ಅಭಿನಯ ಆಯಿತು. ಕಣ್ಣು ಕಾಣದೇ ಇರೋವಂಥ ಒಂದು ಪಾತ್ರದಲ್ಲಿ ಇಷ್ಟು ಚೆನ್ನಾಗಿ ನಟಿಸಿದ್ರು ಅಂದರೆ ಕಥಾಸಂಗಮ ಚಿತ್ರದಿದು, ಪುಟ್ಟಣ ಕಣಗಾಲ್ ಅವರ ನಿರ್ದೇಶನದ್ದು, ಕಸ್ತೂರಿ ಶಂಕರ್ ಅವರು ಈ ಹಾಡನ್ನು ಹಾಡಿದರು, ವಿಜಯ ನರಸಿಂಹ ಅವರು ಬರೆದಿದ್ರೆ, ವಿಜಯ ಭಾಸ್ಕರ್ ಅವರು ಸಂಗೀತ ನೀಡಿದರು. ಹಾಗಾಗಿ ಯಾವಾಗಲೂ ಹೇಳ್ತಾರೆ, ಯಾವುದು ಬೇರೆಯವ್ರ ಹತ್ರ ಇರಲ್ವೋ ನಮ್ಮ ಹತ್ರ ಇರುತ್ತೋ ಅದನ್ನು ಯಾವತ್ತೂ ತೋರಿಸ್ಕೋಬಾರ್ದಂತೆ. ಉದಾಹರಣೆಗೆ, ತಂದೆ ತಾಯಿ ಇಲ್ದಿರೋರ ಹತ್ರ ನಮ್ಮ ತಂದೆ ತಾಯಿ ಬಗ್ಗೆ ಮಾತಾಡಬಾರ್ದಂತೆ, ಹಾಗೆ ಮಕ್ಕಳು ಇಲ್ದಿರೋರ ಹತ್ರ ನಮ್ಮ ಮಕ್ಕಳ ಬಗ್ಗೆ ಮಾತಾಡಬಾರ್ದಂತೆ. ಅನಾರೋಗ್ಯದಿಂದ ಮಲಗಿರ್ತಾರಲ್ಲ ಅವ್ರ ಹತ್ರ ನಮ್ಮ ಆರೋಗ್ಯದ ಬಗ್ಗೆ ಮಾತಾಡಬಾರ್ದಂತೆ. ಹಾಗೆ ಬಡವನ ಹತ್ರ ನಮ್ಮ ಶ್ರೀಮಂತಿಕೆನ ಕೊಚ್ಕೊಳ್ಬಾರ್ದಂತೆ. ಒಂದು ಹಾಡಿಂದ ಇಷ್ಟೆಲ್ಲ ವಿಷಯಗಳು ಜ್ಞಾಪಕ ಬಂತು. ಇವಾಗ ಮುಂದಿನ ಹಾಡಿಗೆ ಹೋಗೋಣ.

ಒಂದು ಜನ್ಮದಿನದ ಹಾರೈಕೆನ ಹೀಗೂ ಮಾಡಬಹುದು ಅಂತ ಈ ಹಾಡು ಕೇಳಿದ್ಮೇಲೆ ಗೊತ್ತಾಗೋದು, ಎಷ್ಟು ಸುಂದರವಾದ ಭಾಷೆ ಕನ್ನಡ ಅಂತ ಅನಿಸ್ತೇ ಇರಲ್ಲ. ಶಿವದೇಶಂಕರ್ ಅವರು ಬರೆದಿದ್ರು ಈ ಹಾಡನ್ನ, ಜಿ ಕೆ ವೆಂಕಟೇಶ್ ಅವರ ಸಂಗೀತದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಗೂ ಸಂಗಡಿಗರು ಹಾಡಿದರು. ವಿಷ್ಣುವರ್ಧನ್ ಹಾಗೂ ಜಯಂತಿ ಅವರ ಅಭಿನಯ ಈ ಹಾಡನ್ನು ನೋಡ್ಬೋದು. ಶ್ರೀಮಂತನ ಮಗಳು ಚಿತ್ರದ ಗೀತೆನ ನೀವೀಗ ಕೇಳಿದ್ರಿ. ಎ ವಿ ಶೇಷ್ ಗಿರಿರಾವ್ ನಿರ್ದೇಶನ ಈ ಗೀತೆಗಿತ್ತು. ಇನ್ನೊಂದು ಅದ್ಭುತವಾದ ಹಾಡು ಪುಟ್ಟಣ ಕಣಗಾಲ್ ಅವರ ಗೆಜ್ಜೆ ಪೂಜೆ ಚಿತ್ರದ್ದು, ಎಸ್ ಜಾನಕಿ ಅವರ ಧ್ವನಿಯಲ್ಲಿದೆ, ವಿಜಯ ನರಸಿಂಹ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ ಈ ಹಾಡಿಗಿದೆ.

ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿ ಹಾಡಿದ್ರು ಈ ಹಾಡಲ್ಲಿ, ಜೊತೆಗೆ ಎಸ್ ಜಾನಕಿ ಅವರು ಧ್ವನಿಯಾಗಿದ್ರು ಮಂಜುಳಾ ಅವ್ರಿಗೋಸ್ಕರ, ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜ ನಾಗೇಂದ್ರ ಅವರ ಸಂಗೀತದಲ್ಲಿ ಈ ಹಾಡನ್ನು ಕೇಳಿದ್ರಿ. ಶ್ರೀ ಶ್ರೀನಿವಾಸ ಕಲ್ಯಾಣ ಚಿತ್ರದ ಹಾಡಿದಾಗಿತ್ತು.

ಈ ತರ ಆಲಾಪನೆ ಕೇಳಿದಾಗ್ಲೇ ಗೊತ್ತಾಗುತ್ತೆ ಇದು ಸಿ ಅಶ್ವಥ್ ಅವ್ರದೇ ಇರ್ಬೋದು ಅಂತ. ಹೌದು, ಸಂಗೀತ ಸಿ ಅಶ್ವಥ್ ಅವ್ರು ಕೊಟ್ಟಿದ್ರದಕ್ಕೆ. ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ರಚನೆ ಇದಾಗಿತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರ ಕೈಲಿ ಸಿ ಅಶ್ವಥ್ ಅವರು ಹೀಗೆ ಹಾಡಿಸಿದ್ರು ಸ್ಪಂದನ ಚಿತ್ರಕ್ಕಾಗಿ. ಈಗ ಎರಡು ಭಕ್ತಿ ಗೀತೆಗಳು ಬರ್ತಾ ಇದೆ. ಮೊದಲನೇದು ಶ್ರುತಿ ಸೇರಿದಾಗ ಚಿತ್ರದ್ದು, ಎಸ್ ಜಾನಕಿ ಅವರ ದನಿಯಲ್ಲಿ, ಟಿ ಜಿ ಲಿಂಗಪ್ಪ ಅವರ ಸಂಗೀತ, ಚಿ ಉದಯ ಶಂಕರ್ ಅವರ ಸಾಹಿತ್ಯ. ಇದಾದ ನಂತರ ಇನ್ನೊಂದು ಭಕ್ತಿಗೀತೆ ವಚನ ಪ್ರಸಾರ ಮಾಡ್ತೀನಿ. ಮೊದಲನೇದಾಗಿ ಇದನ್ನು ಕೇಳಿ.

ಅಕ್ಕಮಹಾದೇವಿಯ ವಚನ ಕೆಜೆ ಯೇಸುದಾಸ್ ಮತ್ತು ವಾಣಿ ಜಯರಾಮ್ ಅವರು ಹಾಡಿದರು. ವಿಜಯ ಭಾಸ್ಕರ್ ಅವರ ಸಂಗೀತದಲ್ಲಿ ಮಲೆಯ ಮಾರುತ ಚಿತ್ರಕ್ಕಾಗಿ ವಾಣಿ ಜಯರಾಮ್ ಅವರ ಇನ್ನೊಂದು ಹಾಡು, ಪಿ ಆರ್ ರಾಮದಾಸ್ ನಾಯ್ಡು ಅವರ ಸಂಗೀತ ಎಲ್ ವೈದ್ಯ ಸಾಹಿತ್ಯ ಪಿ ಆರ್ ರಾಮದಾಸ್ ನಾಯ್ಡು ಅವರ ಸಾಹಿತ್ಯ ಎಲ್ ವೈದ್ಯನಾಥನ್ ಅವರ ಸಂಗೀತ ಇದೆ. ಅಪರಿಚಿತ ಚಿತ್ರದ ಹಾಡು

ಮಾವಿನ ಎಲೆ ತೋರಣ ನೋಡಿದ್ದೀವಿ, ಆದರೆ ಆಸೆಯ ಎಲೆಯ ತೋರಣನ ಇದೇ ಫಸ್ಟು ಮೊದಲನೇ ಬಾರಿ ಕೇಳ್ತಾರದು. ಏನೆಲ್ಲ ಇರಬಹುದು ಕವಿ ಕಲ್ಪನೆಯಲ್ಲಿ ಅಂತ ಇದಕ್ಕೊಂದು ಉದಾಹರಣೆ ಆರ್ ಎನ್ ಜಿ ಗೋಪಾಲ್ ಅವರ ಕಲ್ಪನೆಯ ಒಂದು ಹಾಡಾಗಿತ್ತಿದ್ದು. ಎಸ್ ಪಿ ಸುಶೀಲ್ ಅವರು ಹಾಡಿದ್ರು ಎಂ ರಂಗರಾವ್ ಅವರ ಸಂಗೀತದಲ್ಲಿ ಹೃದಯ ಪಲ್ಲವಿ ಚಿತ್ರಕ್ಕಾಗಿ.

ಮುತ್ತುರಾಜ್ ಮುತ್ತಿನ ರಾಜ ಒಂದು ಮುತ್ತಿನ ಕಥೆ ಚಿತ್ರದ ಹಾಡಿದಾಗಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿ ಹಾಡಿದರು. ಚಿವುದೇಶಂಕರ್ ಅವರ ಸಾಹಿತ್ಯ, ಎಲ್ ವೈದ್ಯನಾಥನ್ ಅವರ ಸಂಗೀತದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಂಗಡಿಗರು ಹಾಡಿದರು.

ವಿಜಯ್ ಆನಂದ್ ಅವರ ಸಂಗೀತ, ಚಿವುದಯ ಶಂಕರ್ ಅವರ ಸಾಹಿತ್ಯದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ರು. ವಿಷ್ಣುವರ್ಧನ್ಗೋಸ್ಕರ ಜಯ ಸಿಂಹ ಚಿತ್ರದ ಶೀರ್ಷಿಕೆ ಹಾಡನ್ನ ನೀವೀಗ ಕೇಳಿದ್ರಿ. ನಮ್ಮಪ್ಪ ನೋಡಿರಲಿಲ್ಲ, ನಮ್ಮ ತಾತ ನೋಡಿರಲಿಲ್ಲ ಬೆಲೆ ಬಾಳೋ ಮುತ್ತು, ಚೆಲುವಾದ ಇಂಥ ಮುತ್ತು, ಇಂಥ ಮುತ್ತು ಅಂತ ಒಂದು ಮುತ್ತಿನ ಕಥೆ ಚಿತ್ರದ ಹಾಡನ್ನ ಕೇಳಿದ್ರಿ. ಡಾಕ್ಟರ್ ರಾಜ್ಕುಮಾರ್ ಅವರ ದನಿಯಲ್ಲಿ ಒಂದು ಸಂದೇಶ ಕಳಿಸಿದ್ದಾರೆ ನಮ್ಮ ಕೇಳುಗರು. ಹೌದು, ನಮ್ಮಪ್ಪ ನೋಡಿಲ್ಲ, ನಮ್ಮ ತಾತ ನೋಡಿಲ್ಲ. ಈ ಬೆಲೆ ಬಾಳೋ ಮುತ್ತೆ ಅಂತಿಮದಲ್ಲಿ ಎಲ್ರಿಗೂ ಕೊರಳಾಗುತ್ತೆ, ತೊಡಕಾಗುತ್ತೆ. ಅಂದರೆ ಈ ಸಿನಿಮಾ ನೋಡಿದವ್ರಿಗೆ ಅರ್ಥ ಆಗುತ್ತೆ, ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಈ ಮುತ್ತು ಬಂದ ನಂತರ ಎಷ್ಟು ನೆಮ್ಮದಿಯಾಗಿದ್ದಂತಹ ಜೀವನ, ಎಷ್ಟೆಲ್ಲ ಏರುಪೇರಿಗೆ ಒಳಗಾಗಿ ಅವ್ರನ್ನ ಎಷ್ಟು ಬಳಲಿಸತ್ತೆ, ನೋಯಿಸತ್ತೆ ಅಂತ. ಎಲ್ಲರಿಗೆ ಕೊರಳಾಗುತ್ತೆ, ತೊಡಕಾಗುತ್ತೆ, ಮತ್ತೆ ಆ ಮುತ್ತು ಸಾಗರದ ಮಡಿಲಿಗೆ ಸೇರುತ್ತೆ. ಅಂದರೆ ಹಿರಿಯರು ಈ ಮುತ್ತು ನೋಡಿದ್ರು ಅದನ್ನು ತರೋ ಪ್ರಯತ್ನ ಇದೇ ಕಾರಣಕ್ಕಾಗಿ ಮಾಡಲಿಕ್ಕಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ನಿಮ್ಮ ಅಭಿಪ್ರಾಯ ನಿಜ. ಸಾಕಷ್ಟು ಮಂದಿ ಕೇಳುವರು ಸಂದೇಶನ ಕಳಿಸಿದ್ದೀರಾ. ಸಂದೇಶ ಕಳಿಸಿದಂತಹ ಹಾಗೆ ನಮ್ಮ ಕಾರ್ಯಕ್ರಮ ಕೇಳಿಸ್ಕೊಂಡ ಎಲ್ಲ ಕೇಳುಗರಿಗೂ ಧನ್ಯವಾದಗಳು. ಇಲ್ಲಿಗೆ ಈ ಗೀತೆಯೊಂದಿಗೆ ನಮ್ಮ ಹಳೆಯ ಚಿತ್ರಗೀತೆಗಳ ಈ ಕಾರ್ಯಕ್ರಮ ಮುಗಿಯುತ್ತೆ. ಅದಾದ ನಂತರ ಗಾನ ಭಜನ ಇರುತ್ತೆ 6:02. ಒಲವು ಗೆಲುವು ಚಿತ್ರದ ಹಾಡೊಂದಿಗೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮನ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಹಾಡಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಈ ಹಾಡಿಗಿದೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತದ ಡಿಜಿಟಲ್ ಪಾವತಿ ವ್ಯವಸ್ಥೆಯ ಬೆನ್ನೆಲುಬಾಗಿರುವ ಏಕೀಕೃತ ಪಾವತಿ ವ್ಯವಸ್ಥೆ ಯುಪಿಐಗೆ ಇಂದಿಗೆ 10 ವರ್ಷ. 2016 ಆಗಸ್ಟ್ 25ರಂದು ಸಾರ್ವಜನಿಕ ಬಳಕೆಗೆ ಆರಂಭವಾದ ಯುಪಿಐ ವಹಿವಾಟಿನ ಪ್ರಮಾಣದಲ್ಲಿ ಸುಮಾರು 13,000 ಪಟ್ಟು ಏರಿಕೆ. ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ ರಾಷ್ಟೀಯ ಏರೋಸ್ಪೇಸ್ ಪ್ರಯೋಗಾಲಯ ಸಿಎಸ್ಐಆರ್ ಎನ್ಎಎಲ್ ವತಿಯಿಂದ ನವದೆಹಲಿಯಲ್ಲಿ ಇಂದು 3 ಸ್ಥಳೀಯ ಸೂಕ್ಷ್ಮ ಮತ್ತು ಸಣ್ಣ ಅನಿಲ ಟರ್ಬೈನ್ ಇಂಜಿನ್ಗಳ ಅನಾವರಣ. ರಾಜ್ಯ ಸಹಕಾರ ಒಕ್ಕೂಟದ ವಿವಿಧ ನಿರ್ದೇಶಕರು ಬೆಂಗಳೂರಿನಲ್ಲಿಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿ ಮಾಡಿ ಚರ್ಚೆ. ಈ ವೇಳೆ ಸಹಕಾರ ಸಚಿವ ಲಕ್ಷ್ಮಣ್ ಸವದಿ, ಶಾಸಕ ಜಿಟಿ ದೇವೇಗೌಡ ಹೆಬ್ಬಾರ್, ವಿನಯ್ ಕುಲಕರ್ಣಿ, ಎಸ್ಟಿ ಸೋಮಶೇಖರ್, ಶರತ್ ಬಚ್ಚೇಗೌಡ ಉಪಸ್ಥಿತಿ. ತುಮಕೂರು ತಾಲೂಕಿನ ಹೊನ್ನಡಿಕೆ ಮತ್ತು ಮಸ್ಕಲ್ ಗ್ರಾಮ ಪಂಚಾಯಿತಿಗಳಲ್ಲಿ ವಿಕಸಿತ ಭಾರತ್ ಜಿ ರಾಮ್ಜಿ ಯೋಜನೆಯಡಿ ಜಾಬ್ ಕಾರ್ಡ್ ಮೇಳ ಹಾಗೂ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕಾರ್ಡ್ ವಿತರಣೆ ಅಭಿಯಾನಕ್ಕೆ ಸಹಾಯಕ ನಿರ್ದೇಶಕ ಎಸ್ಎಸ್ ಮಂಜುನಾಥ್ ಚಾಲನೆ. ಸಾಮಾಜಿಕ ಜವಾಬ್ದಾರಿ ಮತ್ತು ಮಾನವೀಯ ಮೌಲ್ಯಗಳ ಜೊತೆಗೆ ಕೌಶಲ್ಯ ವೃದ್ಧಿಗೂ ಆದ್ಯತೆ ನೀಡಬೇಕು ಎಂದು ಜಿಎಸ್ಡಬ್ಲ್ಯೂ ಸಿವಫೀಲ್ಡ್ ಸ್ಟ್ರೆಚರ್ಸ್ ಔದ್ಯೋಗಿಕ ಸಂಸ್ಥೆಯ ಕ್ಷೇತ್ರದಲ್ಲಿ ಮಾನವ ಸಂಪನ್ಮೂಲ ವಿಭಾಗದ ಮುಖ್ಯಸ್ಥ ರಂಜಿತ್ ಕುಮಾರ್ ಪಿಳ್ಳೈ ಬಾಗಲಕೋಟೆಯಲ್ಲಿಂದು ಪ್ರತಿಪಾದನೆ. ಇಂಡಿಯನ್ ರುಮಟಾಲಜಿ ಅಸೋಸಿಯೇಷನ್ನ ಕರ್ನಾಟಕ ಘಟಕದ ವತಿಯಿಂದ 11ನೇ ದಕ್ಷಿಣ ವಲಯ ರುಮಟಾಲಜಿ ಸಮ್ಮೇಳನದ ಇದೇ 28ರಿಂದ 30ರವರೆಗೆ ಮಂಗಳೂರಿನಲ್ಲಿ ಆಯೋಜನೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 287 ಅಂಕಗಳು ಏರಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 77,656 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 115 ಅಂಕಗಳು ಏರಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 24,334 ಅಂಕಗಳು ದಾಖಲಾಗಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 7 ಗಂಟೆಗೆ.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
3: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
5: ಸಮಯ 6:04 ಆಗಿದೆ. ಗಾನ ಭಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಮೊನ್ನೆ ಹೀಗೆ ಒಂದು ಕಥೆ ಓದ್ದೆ, ನಿಮ್ಮ ಜೊತೆ ಅದನ್ನು ಹಂಚಿಕೊಳ್ಳೇಬೇಕು ಅಂತ ಅನಿಸ್ತು, ಹಾಗಾಗಿ ಹೇಳ್ತಿದ್ದೀನಿ. ತೃಪ್ತಿ ಅಂದರೆ ಏನು ಅನ್ನೋದು ಒಂದು ಇದು ವಿಷಯ. ನೀವೆಲ್ಲ ಕನ್ನಡ

ದೂರದರ್ಶನದಲ್ಲಿ ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮ ನೋಡಿರ್ತೀರ, ಪುನೀತ್ ರಾಜ್ಕುಮಾರ್ ಅವ್ರು ನಡ್ಸ್ಕೊಡ್ತಾ ಇದ್ರು. ಅದನ್ನೇ ಮೊದಲು ಅವ್ರಿಗಿನ್ನ ಮೊದಲು ಹಿಂದಿಯಲ್ಲಿ ಅಮಿತಾಬ್ ಬಚ್ಚನ್ ಅವರು ನಡ್ಸ್ಕೊಡ್ತಾ ಇದ್ರು, ಈಗಲೂ ನಡ್ಸ್ಕೊಡ್ತಾ ಇದ್ದಾರೆ. ಈ ಕೌನ್ ಬನೇಗಾ ಕರೋಡ್ಪತಿ ಇತ್ತೀಚಿನ ಸಂಚಿಕೆಯಲ್ಲಿ ಈ ಮೊದಲನೇ ಸುತ್ತಿರುತ್ತಲ್ಲ, ಫಾಸ್ಟೆಸ್ಟ್ ಫಿಂಗರ್ ಫಸ್ಟ್ ಅಂತ ಏನೋ ಆ ರೀತಿ, ಅದರಲ್ಲಿ ಅತ್ಯಂತ ವೇಗವಾಗಿ ಉತ್ತರಿಸಿ ಹಾಟ್ ಸೀಟ್ ಸೀಟ್ಗೆ ಬಂದವರು ಡಾಕ್ಟರ್ ನೀರಜ್ ಸಕ್ಸೇನಾ. ಹಾಟ್ ಸೀಟ್ಗೆ ಬಂದ ತಕ್ಷಣ ಏನು ಮಾಡ್ತಾರೆ, ಸಂಭ್ರಮಿಸ್ತಾರೆ, ಕುಣಿತಾರೆ, ಚಪ್ಪಾಳೆ ಎತ್ತಾಡ್ತಾರೆ. ಆದರೆ ಇವರು ಹೇಗೆ ಕುಳಿತಿದ್ರಂತೆ ಗೊತ್ತಾ, ಕೂಗ್ಲಿಲ್ಲ, ಕುಣಿಲಿಲ್ಲ, ಅಳಲಿಲ್ಲ, ಕೈ ಎತ್ತಿ ಸಂಭ್ರಮಿಸಲೂ ಇಲ್ಲ. ಅಮಿತಾಬ್ ಅವ್ರನ್ನ ತಬ್ಕೊಳ್ಳೋದಕ್ಕೂ ಸಹ ಹೋಗಲಿಲ್ಲ, ಅತ್ಯಂತ ಶಾಂತವಾಗಿ ಮುಗುಳ್ನಗೆಯಿಂದ ಕುಳಿತರಂತೆ. ಡಾಕ್ಟರ್ ನೀರಜ್ ಅವರು ಯಾರು ಅಂದರೆ, ಅವರೊಬ್ಬ ವಿಜ್ಞಾನಿ, ಪಿ ಎಚ್ ಡಿ ಪದವೀಧರರು, ಸದ್ಯ ಕೋಲಾರದ ಕೋಲ್ಕತ್ತಾ ವಿಶ್ವವಿದ್ಯಾನಿಲಯದಲ್ಲಿದ್ದಾರೆ. ಅತ್ಯಂತ ಸರಳ ಸೌಮ್ಯ ವ್ಯಕ್ತಿತ್ವ ಅವ್ರದ್ದು. ಅವರು ಹೇಳಿರೋ ಒಂದು ಮಾತು ಹೀಗಿತ್ತಂತೆ, ನನಗೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರ ಜೊತೆ ಕೆಲಸ ಮಾಡುವಂತಹ ಭಾಗ್ಯ ಸಿಕ್ತು. ಮೊದಲು ನಾನು ನನ್ನದು ಅಂತ ಮಾತ್ರ ಯೋಚಿಸ್ತಾ ಇದ್ದೆ, ಆದರೆ ಕಲಾಂ ಸರ್ ಅವರ ಪ್ರಭಾವದಿಂದ ಇತರರ ಬಗ್ಗೆ, ದೇಶದ ಬಗ್ಗೆ ಯೋಚಿಸಲು ಕಲಿತೆ ಅಂತ ಮಾತನ್ನು ಶುರು ಮಾಡಿ ಆಟ ಆರಂಭಿಸ್ತಾರೆ. ಆಟ ಆರಂಭಿಸಿದ ನಂತರ ಏನಾಗುತ್ತೆ, ಏನಪ್ಪ ಅಂಥದ್ದಿದೆ ಈ ಕಥೆಯಲ್ಲಿ, ನಾನು ಯಾಕೆ ಇಷ್ಟೊಂದು ಖುಷಿಯಾಗಿ ಈ ಕಥೆನ ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನೋದನ್ನು ನಾನೇನು ಹೇಳಲ್ಲ, ನಿಮಗೆ ಗೊತ್ತಾಗುತ್ತೆ. ಆದರೆ ಈ ಹಾಡಿನ ನಂತರ

ವಂಶಿ ಚಿತ್ರದ ಹಾಡನ್ನ ಕೇಳಿದ್ರಿ. ಸೋಹಮ್ ಚಕ್ರವರ್ತಿ ಅವರು ಹಾಡಿದ್ರು. ಆರ್ ಬಿ ಪಟ್ನಾಯಕ್ ಅವರ ಸಂಗೀತ, ಆರ್ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ಈ ಹಾಡಿಗಿತ್ತು. ಡಾಕ್ಟರ್ ನೀರಜ್ ಸಕ್ಸೇನಾ ಅವ್ರ ಬಗ್ಗೆ ಹೇಳ್ತಾ ಇದ್ದೆ, ಏನಪ್ಪ ಅಂಥದ್ದಿತ್ತು ಇವ್ರ ಕಥೆ ಇದೆ ಅಂದರೆ, ನೋಡಿ ಕೌನ್ ಬರೆಯಾಗ ಕರೋಡ್ಪತಿಯಲ್ಲಿ ಅವಕಾಶ ಸಿಗೋದೇ ಎಷ್ಟೊಂದು ಕಷ್ಟ, ಅದರಲ್ಲಿ ಇವರು ಫಾಸ್ಟೆಸ್ಟ್ ಫಿಂಗರ್ನಲ್ಲಿ ಬಂದು ಅದರಲ್ಲೂ ಸಹ ಆಯ್ಕೆ ಆಗ್ತಾರೆ. ಆದರೆ ಅವರೇನು ಸಂಭ್ರಮಿಸಲ್ಲ, ಕುಣಿಯಲ್ಲ, ಚಪ್ಪಾಳೆ ತಟ್ಟಲ್ಲ, ಗಂಭೀರವಾಗಿ ಹೋಗಿ ಕೂತ್ಕೋತಾರೆ. ಅಮಿತಾಬ್ ಬಚ್ಚನ್ ಅವರನ್ನ ಸಿಕ್ಕ ತಕ್ಷಣ ದೇವರನ್ನೇ ಕಂಡಂಗೆ ಎಷ್ಟೋ ಜನ ಆಡ್ತಾರೆ, ಹಿಡ್ಕೋತಾರೆ, ಏನೆಲ್ಲ ಸಂಭ್ರಮಿಸ್ತಾರೆ. ಆದರೆ ಈತ, ನಾನು ಅಬ್ದುಲ್ ಕಲಾಂ ಜೊತೆ ಕೆಲಸ ಮಾಡ್ತಿದ್ದೆ, ಅವರ ಪ್ರಭಾವದಿಂದ ನನ್ನ ಯೋಚನೆಗಳು ಬದಲಾಯಿತು ಅಂತಾರೆ. ಕೂತ್ಕೋತಾರೆ, ಆಟ ಶುರುವಾಗುತ್ತೆ. ಒಂದು ಬಾರಿ ಆಡಿಯನ್ಸ್ ಪೋಲ್ ಬಳಸ್ತಾರೆ, ಡಬಲ್ ಡಿಪ್ ಲೈಫ್ ಲೈನ್ ಇತ್ತು, ಅದರಿಂದ ಇನ್ನೊಂದು ಅವಕಾಶವೂ ಸಿಕ್ಕಿತ್ತು. ಪ್ರತಿ ಪ್ರಶ್ನೆಗೂ ಬಹಳಷ್ಟು ಸುಲಭವಾಗಿ ಉತ್ತರಿಸ್ತಾ ಇದ್ರು. ಅವರ ಬುದ್ಧಿವಂತಿಕೆ ಕಂಡು ಎಲ್ಲರೂ ಬೆರಗಾಗಿದ್ರಂತೆ. 320,000 ಗೆದ್ರು, ಜೊತೆಗೆ ಅದೇ ಮೊತ್ತದ ಬೋನಸ್, ನಂತರ ಬ್ರೇಕ್ ಆದಮೇಲೆ ಅಮಿತಾಬ್ ಅವರು ಹೇಳಿದ್ರು, ಬನ್ನಿ ಡಾಕ್ಟರ್ ಸಾಹೇಬ್, 11ನೇ ಪ್ರಶ್ನೆಗೆ ಹೋಗೋಣ ಅಂತ. ಅಷ್ಟರಲ್ಲಿ ನೀರಜ್ ಅವರು ನಿಧಾನವಾಗಿ ಹೇಳಿದ್ರು, ಸರ್, ನಾನು ಈ ಆಟ ನಿಲ್ಲಿಗೆ ನಿಲ್ಸೋಕ್ಕೆ ಇಷ್ಟಪಡ್ತೀನಿ ಅಂತ. ಅಮಿತಾಬ್ ಅವರು ದಂಗಾಗ್ಬಿಟ್ರು, ಅರೆ ಇದೇನು ಇಷ್ಟು ಚೆನ್ನಾಗಿ ಆಡ್ತಾ ಇದ್ದೀರಾ, ಇನ್ನು 3 ಲೈಫ್ ಲೈನ್ ಇದೆ ನಿಮ್ಮ ಹತ್ರ, 1 ಕೋಟಿ ರೂಪಾಯಿ ಗೆಲ್ಲೋ ಅವಕಾಶ ಇದ್ರು, ಇದುವರೆಗೂ ಯಾರೂ ಹೀಗೆ ಮಾಡಿಲ್ಲ, ಯಾಕೆ ಹೋಗ್ತಾ ಇದ್ದೀರಾ ಆಟದಿಂದ, ನಿಮ್ಗೇನಾದರೂ ಬೇಜಾರಾಯ್ತಾ ಅಂತ. ಅದಕ್ಕೆ ನೀರಜ್ ಅವರು ಕೊಟ್ಟ ಉತ್ತರ ಎಲ್ಲರೂ ಮೌನವಾಗಿಸ್ತಂತೆ. ಅವ್ರು ಹೇಳಿದ್ರಂತೆ, ಸರ್, ನನ್ನ ನಂತರ ಇನ್ನೂ ಅನೇಕರು ಕಾಯ್ತಾ ಇದ್ದಾರೆ, ಅವ್ರು ನನಗಿಂತ ಚಿಕ್ಕವರು, ಅವ್ರಿಗೂ ಅವಕಾಶ ಸಿಗಬೇಕು, ನನಗೆ ಸಾಕಷ್ಟು ಹಣ ಸಿಕ್ಕಿದೆ, ಇರೋದೇ ಸಾಕು ಅನಿಸ್ತಾ ಇದೆ, ಇನ್ನಷ್ಟು ಬೇಕು ಅನ್ನೋ ಆಸೆ ಇಲ್ಲ ಅಂತ ಅಂದ್ರಂತೆ. ಒಂದು ಕ್ಷಣ ಮೌನ, ಆಮೇಲೆ ಇಡೀ ಪ್ರೇಕ್ಷಕರು ಎದ್ದು ನಿಂತು ಚಪ್ಪಾಳೆ ತಟ್ಟಿದ್ರು. ನಂತರ ಏನಾಯಿತು ಅನ್ನೋದನ್ನು ಹೇಳ್ತೀನಿ ಈ ಹಾಡಿನ ನಂತರ.

ಪುರಂದರದಾಸರ ರಚನೆಯನ್ನ ವಿ ಹರಿಕೃಷ್ಣ ಅವರು ರನ್ನಾ ಚಿತ್ರಕಾಗ ಅಳವಡಿಸಿದ್ರು. ಕಾರ್ತಿಕ್ ಹಾಗೂ ವಾಣಿ ಹರಿಕೃಷ್ಣ ಅವರು ಈ ಹಾಡನ್ನ ಹಾಡಿದ್ರು. ಆಗಲೇ ಹೇಳಿದ್ವಿ, ಆಟನ 320,000 ನಂತರ ನಿಲ್ಲಿಸಿದ್ರು. ಅವರು ಕಾರಣ ಕೇಳಿದಾಗ ಹೇಳಿದ್ರು, ನನಗಿನ್ನ ಇನ್ನೂ ಎಷ್ಟೋ ಜನ ಕಾಯ್ತಾ ಇದ್ದಾರೆ, ಇನ್ನೂ ಚಿಕ್ಕವರು, ನನಗೆ ಸಾಕಷ್ಟು ಇದೆ, ನನಗೆ ಸಾಕು ಇಷ್ಟೇ ಅಂತ ಅವರು ಹೇಳಿದ್ರು. ಚಪ್ಪಾಳೆ ನಿಲ್ಲೇ ಇಲ್ಲ, ನಿಮಿಷಗಳ ಕಾಲ ಚಪ್ಪಾಳೆ. ಅಮಿತಾಭ್ ಅವರು ಹೇಳಿದ್ರಂತೆ, ಇವತ್ತು ನಾವು ತುಂಬ ಕಲಿತವು, ಇಂತಹ ವ್ಯಕ್ತಿಯನ್ನು ನೋಡೋದು ಅಪರೂಪ. ಪ್ರಾಮಾಣಿಕವಾಗಿ ಹೇಳೋದಾದರೆ, ನನ್ನ ಜೀವನದಲ್ಲಿ ಮೊದಲನೇ ಬಾರಿಗೆ ಇಂತಹ ಅವಕಾಶ ಕೈಯಲ್ಲಿದ್ದರೂ ಸಹ ಇತರರಿಗೂ ಅವಕಾಶ ಸಿಗಲಿ ಅಂತ ಯೋಚಿಸೋ ವ್ಯಕ್ತಿಯನ್ನು ನೋಡಿದೆ ಅಂತ ಹೇಳಿದ್ರಂತೆ. ನೋಡಿ, ಇವತ್ತು ಜನ ಹಣದ ಹಿಂದೆ ಹುಚ್ಚರಂತೆ ಓಡ್ತಾ ಇದ್ದಾರೆ, ಎಷ್ಟು ಬಂದರೂ ತೃಪ್ತಿ ಇಲ್ಲ, ಆಸೆ ಬೆಳೀತಾನೆ ಇದೆ. ಈ ಹಣನ ಬೆನ್ನಟ್ಟುವಲ್ಲಿ ಕುಟುಂಬ, ನಿದ್ದೆ, ನೆಮ್ಮದಿ, ಪ್ರೀತಿ, ಗೆಳೆತನ ಎಲ್ಲನ ಕಳ್ಕೊತಾ ಇದ್ದೀವಿ. ಕೊನೆಗೆ ನಾವು ಸಂಪಾದಿಸಿದ ಎಲ್ಲ ನಮ್ಮ ಜೊತೆ ತಗೊಂಡು ಹೋಗೋಕ್ಕೆ ಗೊತ್ತಿಲ್ಲ, ಹೋಗೋಕ್ಕಾಗಲ್ಲ ಅಂತ ಗೊತ್ತಿದ್ರು. ಇಂಥ ಕಾಲದಲ್ಲಿ ಡಾಕ್ಟರ್ ನೀರಜ್ ಸಕ್ಸೇನಾ ಅಂತಹ ಮನುಷ್ಯ ನಿಜವಾಗ್ಲೂ ಎಲ್ಲರಿಗೂ ಒಂದು ಎಚ್ಚರಿಕೆಯ ಗಂಟೆ ಅಂತಲೇ ಹೇಳಬೇಕು. ತೃಪ್ತಿ ಇರುವಂತಹ ಸ್ವಾರ್ಥವಿಲ್ಲದ ಮನುಷ್ಯರನ್ನು ಹುಡುಕೋದು ಬಹಳ ಕಾಣಸಿಗೋದು ಬಹಳ ಕಷ್ಟ. ಸರಿ, ಏನಾಯಿತು ಇವರ ತ್ಯಾಗದಿಂದ ಅಂದರೆ, ಇವರ ಆಟದಿಂದ ಹೊರಬಂದ ತಕ್ಷಣ ಒಬ್ಬ ಹುಡುಗಿ ಹಾಟ್ ಸೀಟ್ ಮೇಲೆ ಕುಳಿತ್ಕೋತಾರಂತೆ. ಅವಳ ಕಥೆ ಕೇಳಿ ಎಲ್ಲರ ಕಣ್ಣು ತೇವವಾಯ್ತಂತೆ. ನಾವು 3 ಜನ ಹೆಣ್ಮಕ್ಕಳು ಸೇರಿ ನಮ್ಮ ತಂದೆ ಅಮ್ಮನನ್ನು ಸೇರಿ ನಮ್ಮನ್ನು ಮನೆಯಿಂದ ಹೊರಹಾಕಿದ್ರು. ಈಗ ನಾವು ಅನಾಥಾಶ್ರಮದಲ್ಲಿ ಇದ್ದೀವಿ. ನೋಡಿ, ನೀರಜ್ ಅವರು ಆ ದಿನ ನಿಲ್ಲದೇ ಇದ್ದಿದ್ರೆ, ಅಂದರೆ ಆಟನ ನಿಲ್ಲಿಸದೇ ಇದ್ದಿದ್ರೆ, ಅದು ಕೊನೆಯ ದಿನವಾಗಿದ್ದರಿಂದ ಬೇರೆ ಯಾರಿಗೂ ಅವಕಾಶ ಸಿಗ್ತಿರಲಿಲ್ಲ. ಅವರು ಒಂದು ಸಣ್ಣ ತ್ಯಾಗದಿಂದ ಈ ಬಡ ಹುಡುಗಿಗೆ ಸ್ವಲ್ಪ ಹಣ ಸಂಪಾದಿಸುವಂತಹ ಅವಕಾಶ ಸಿಕ್ತು. ಇಂದಿನ ಜಗತ್ತಿನಲ್ಲಿ ಆಸ್ತಿನಲ್ಲಿ ಒಂದು ಪೈಸೆ ಕೂಡ ಬಿಟ್ಕೊಡೋಕ್ಕೆ ಜನ ಸಿದ್ಧ ಇರಲ್ಲ, ಅದಕ್ಕಾಗಿ ಜಗಳ ಕೊಲೆಗಳು ನಡೀತಾ ಇದೆ. ಆದರೆ ಇದು ಒಂದು ಅಪವಾದ. ಇಂತಹ ಕಥೆ ಬಹಳ ಇಷ್ಟ ಆಯಿತು, ಹಾಗಾಗಿ ನಿಮ್ಮ ಜೊತೆ ಹಂಚಿಕೊಂಡೆ. ಅದು ಕಥೆ ಅಂದರೆ ಓದಿದಂಥ ಒಂದು, ಇದು ಉತ್ತಮ ಸಂದೇಶ ಸಹ ಎಲ್ರಿಗೂ. ಇನ್ನು ಸಾಮಾನ್ಯವಾಗಿ ಹೆಣ್ಮಕ್ಳು ಹೇಳೋದಂದರೆ, ನೋಡಿ, ನನಗೆ ವ್ಯಾಯಾಮ ಮಾಡೋಕ್ಕೆ ಸಮಯ ಸಿಗೋದಿಲ್ಲ. ಅದು ನನ್ನನ್ನು ಸೇರಿ ಸಹ ಇರಬಹುದು, ಕೆಲಸದಲ್ಲಿ ಅಷ್ಟು ನಮಗೆ ಸಮಯ ಅವಕಾಶ ಆಗೋದಿಲ್ಲ. ಹಾಗಾಗಿ ನಾನು ವಾಕಿಂಗ್ ಆಗಲಿ ಯೋಗ ಏನೂ ಮಾಡೋದಿಲ್ಲ, ಮನೆ ಕೆಲಸನೇ ಆಗುತ್ತೆ, ಮನೆ ಕೆಲಸನೇ ವ್ಯಾಯಾಮ ಆಗುತ್ತಲ್ವಾ ಅಂತ ಸಾಮಾನ್ಯವಾಗಿ ನಾವೆಲ್ಲ ಹೇಳ್ತೀವಿ. ಇದು ಎಷ್ಟು ಸರಿ? ಮನೆ ಕೆಲಸ ನಿಜವಾಗ್ಲೂ ವ್ಯಾಯಾಮ ಆಗುತ್ತಾ? ಮನೆ ಕೆಲಸ ಮಾಡೋದಾದರೆ ನಾವು ಬೇರೆ ರೀತಿಯ ಏನಂತಾರೆ, ನಡಿಗೆ ಆಗಬಹುದು ಅಥವಾ ಯೋಗ ಆಗಬಹುದು, ಮಾಡಬೇಕಾದಂಥ ಅವಶ್ಯಕತೆ ಇಲ್ಲವಾ? ಅದನ್ನು ನೋಡೋಣ ಮುಂದಿನ ಭಾಗದಲ್ಲಿ ಈ ಹಾಡಿನ ನಂತರ.

ಹೆಬ್ಬೆಟ್ ರಾಮಕ ಚಿತ್ರದ ಹಾಡನ್ನು ನೀವು ಕೇಳಿದ್ರಿ. ಮನೋಜ್ ವಸಿಷ್ಠ ಹಾಗೂ ಸಂಗಡಿಗರು ಹಾಡಿದರು. ಪ್ರೊಫೆಸರ್ ಎಸ್ ಜಿ ಸಿದ್ದರಾಮಯ್ಯ ಅವರ ಸಾಹಿತ್ಯ, ಪೂರ್ಣಚಂದ್ರ ತೇಜಸ್ವಿ ಅವರ ಸಂಗೀತ ಈ ಹಾಡಿಗಿತ್ತು. ಡಾಕ್ಟರ್ ನೀರಜ್ ಅವರ ಕಥೆ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಕಾಣುತ್ತೆ. ಡಾಕ್ಟರ್ ನೀರಜ್ ಅವರ ಈ ಗುಣಕ್ಕೆ ಕಾರಣ ಏನಂದರೆ, ಯಾಕೆ ಈ ಥರ ಬುದ್ಧಿ ಇವ್ರಿಗೆ ಅಂದರೆ, ಕಾರಣ ಅವರು ಅಬ್ದುಲ್ ಕಲಾಂ ಜೊತೆ ಕೆಲಸ ಮಾಡಿರೋದ್ರಿಂದ. ಈ ಮಾತು ನಾನು ಹೇಳ್ತಾ ಇಲ್ಲ, ಅವರೇ ಹೇಳಿದ್ರು. ನೋಡಿ, ನಾನು ಎ ಪಿ ಜೆ ಅಬ್ದುಲ್ ಕಲಾಂ ಅವರೊಂದಿಗೆ ಕೆಲಸ ಮಾಡೋ ಭಾಗ್ಯ ಸಿಕ್ತು. ಮೊದಲು ನಾನು ನನ್ನದು ಅಂತ ಮಾತ್ರ ಯೋಚಿಸ್ತಾ ಇದ್ದೆ, ಆದರೆ ಕಲಾಂ ಅವರ ಪ್ರಭಾವದಿಂದ, ಕಲಾಂ ಸರ್ ಅವರ ಪ್ರಭಾವದಿಂದ ಇತರರ ಬಗ್ಗೆ, ದೇಶದ ಬಗ್ಗೆ ಯೋಚಿಸಲು ಕಲಿತೆ. ನಿಜವಾಗಲೂ ಇದು ಅತ್ಯಂತ ದೊಡ್ಡದಾದ ಪಾಠ. ಯಾವ ನಾವೆಂಥ ಹುದ್ದೆಯಲ್ಲೇ ಇರಬಹುದು ಅಥವಾ ಎಂಥ ಒಂದು ಸಿರಿತನದಲ್ಲಿರಬಹುದು, ಖ್ಯಾತಿ ಇರಬಹುದು, ಸೌಂದರ್ಯ ಇರಬಹುದು, ಆದರೆ ಈ ರೀತಿ ಬುದ್ಧಿನ, ಈ ರೀತಿ ಯೋಚನೆಯನ್ನು, ಯೋಚನೆ ಮಾಡೋದನ್ನು ನಾವು ಯಾವಾಗ ಕಲಿತೀವೋ ಆಗ ನಿಜವಾಗಲೂ ನಾವು ಮನುಷ್ಯರಾಗ್ತೀವಿ ಅಂತ ಹೇಳ್ಬೋದು. ಸರಿ, ಇನ್ನು ನಾನು ಆಗಲೇ ಹೇಳಿದ ಹಾಗೆ ದಿನವಿಡೀ ಮನೆಯೊಳಗೆ ನಡೀತಾ ಹಲವು ಕೆಲಸಗಳನ್ನ ಮಾಡ್ತಾ ಇದ್ರೆ ಅದನ್ನು ಸೂಕ್ತ ವ್ಯಾಯಾಮ ಅಂತ ಕರೆಯೋಕ್ಕಾಗುತ್ತಾ? ಇಲ್ಲ ಅಂತಾರೆ ವೈದ್ಯರು. ಯಾಕೆ ಅಂತ ನೋಡೋದಾದರೆ, ನೋಡಿ, ಒಬ್ಬ ಡಾಕ್ಟರ್ ಹೇಳ್ತಾರೆ, ನಮ್ಮ ಆಸ್ಪತ್ರೆಯಲ್ಲಿ ಬರೋರಲ್ಲಿ ವಿಶೇಷವಾಗಿ ಮಹಿಳೆಯರು ಹೇಳೋ ಒಂದು ಫೇಮಸ್ ಡೈಲಾಗ್ ಇದು, ಡಾಕ್ಟ್ರೆ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಮನೇದಿ ಕಸ ಮೊಸರೆ ಅಡುಗೆ, ಮಕ್ಕಳನ್ನ ಶಾಲೆಗೆ ಕಳಿಸೋದು, ಕೆಲಸಕ್ಕೆ ಕಳಿಸೋದು ಅಂತ ಒಂದು ನಿಮಿಷ ಕೂರೋಕೆ ಟೈಮ್ ಇಲ್ಲ. ಇಡೀ ಮನೆ 10 ಸಾರಿ ಸುತ್ತಿರ್ತೀನಿ. ಇದೆಲ್ಲ ಮಾಡಿದ್ಮೇಲೆ ಮತ್ತೆ ಪ್ರತ್ಯೇಕವಾಗಿ ನಡಿಗೆ ಮಾಡಬೇಕು ಅಂದರೆ ವಾಕಿಂಗ್ ಯಾಕೆ ಮಾಡಬೇಕು? ದಿನದ ಕೊನೆಗೆ ನನ್ನ ಮೈ ಬೆವರಿರುತ್ತೆ, ಸಿಕ್ಕಾಪಟ್ಟೆ ಸುಸ್ತಾಗಿರುತ್ತೆ, ಇದೇ ನನಗೆ ದೊಡ್ಡ ವಾಕಿಂಗ್ ಅಲ್ವಾ ಅಂತ ಕೇಳ್ತಾರಂತೆ. ಮೇಲ್ನೋಟಕ್ಕೆ ಇದು ಹೌದು ಅನಿಸಿದ್ರು ವೈಜ್ಞಾನಿಕವಾಗಿ ಇದನ್ನು ದೊಡ್ಡ ಭ್ರಮೆ ಅಂತ ಹೇಳ್ತಾರೆ. ಮನೆ ಕೆಲಸ ಮಾಡೋದು ಬೇರೆ, ಹಾಗೆ ನಮ್ಮ ಡಯಾಬಿಟಿಸ್ ಕಂಟ್ರೋಲ್ ಮಾಡೋಕ್ಕೆ ಮಾಡುವ ವ್ಯಾಯಾಮ ಬೇರೆ. ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದೊಳ್ಳೆ ಉದಾಹರಣೆ ಕೊಟ್ಟಿದ್ದಾರೆ. ಯಾವುದು ಆ ಉದಾಹರಣೆ ಅಂತ ನೋಡೋಣ ಈ ಹಾಡಿನ ನಂತರ.

ರಕ್ಷಿತ್ ಶೆಟ್ಟಿ ಅವರ ಸಾಹಿತ್ಯ, ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತದಲ್ಲಿ ವಿಜಯಪ್ರಕಾಶ್ ಅವರು ಹಾಡಿದರು. ಉಳಿದವರು ಕಂಡಂತೆ ಚಿತ್ರದ ಹಾಡನ್ನು ನೀವೀಗ ಕೇಳಿದ್ರಿ. ಆಗಲೇ ನಾವು ಹೇಳ್ತಾಯಿದ್ವಿ, ಮನೆ ಕೆಲಸ ಮಾಡಿದ್ರೆ ಹೆಣ್ಮಕ್ಳಿಗೆ ಪ್ರತ್ಯೇಕವಾದ ನಡಿಗೆ ಬೇಡವ ಅಂದರೆ ಇದು ಮಧುಮೇಹಕ್ಕೆ, ವಿಶೇಷವಾಗಿ ಮಧುಮೇಹನ ನಿಯಂತ್ರಣದಲ್ಲಿ ಇಟ್ಕೋಬೇಕು ಅಂದರೆ ಕೇವಲ ಮನೆ ಕೆಲಸ ಸಾಧ್ಯವಿಲ್ಲವಂತೆ. ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಕಾರಿನ ಉದಾಹರಣೆ ಕೊಟ್ಟಿದ್ದಾರೆ. ನೋಡಿ, ಈ ನಗರದ ಈ ಜಂಜಾಟ ಅಂದರೆ ಟ್ರಾಫಿಕ್ನಲ್ಲಿ ಕಾರ್ ಓಡಿಸಿದ್ರೆ ಏನಾಗುತ್ತೆ? ಸ್ವಲ್ಪ ದೂರ ಹೋಗೋದು, ಬ್ರೇಕ್ ಹಾಕೋದು, ಮತ್ತೆ ಫಸ್ಟ್ ಗೇರ್, ಮತ್ತೆ ಕ್ಲಚ್, ಹೀಗೆ ಕಾರ್ ನಿಂತು ನಿಂತು ಹೋಗುತ್ತೆ. ಇದರಿಂದ ಪೆಟ್ರೋಲ್ ಜಾಸ್ತಿ ಖರ್ಚಾಗುತ್ತೆ, ಇಂಜಿನ್ ಬಿಸಿ ಆಗುತ್ತೆ, ಡ್ರೈವರ್ಗೂ ಸಿಕ್ಕಾಪಟ್ಟೆ ಸುಸ್ತಾಗುತ್ತೆ. ಆದರೆ ಕಾರಿನ ಮೈಲೇಜ್ ಮಾತ್ರ ಕಡಿಮೆ. ಅದೇ ಕಾರನ್ನು ಹೈವೇನಲ್ಲಿ ನಾಲ್ಕನೇ ಅಥವಾ ಐದನೇ ಗೇರ್ನಲ್ಲಿ ಒಂದೇ ಸಮನೆ 40 ನಿಮಿಷ ಓಡಿಸಿದ್ರೆ ಏನಾಗುತ್ತೆ?

ಇಂಜಿನ್ ಸ್ಮೂತಾಗಿ ಕೆಲಸ ಮಾಡುತ್ತೆ, ಭರ್ಜರಿ ಮೈಲೇಜ್ ಸಿಗುತ್ತೆ. ನಮ್ಮ ಮನೆ ಕೆಲಸ ಇಲ್ಲ, ಸಿಟಿ ಟ್ರಾಫಿಕ್ನಲ್ಲಿ ಕಾರ್ ಓಡಿಸಿದ ಹಾಗೆ. ನಾವು ಅಡುಗೆ ಮನೆಯಿಂದ ಹಾಲಿಗೆ ಹೋಗ್ತೀವಿ, ಫಸ್ಟ್ ಗೇರ್, ಅಲ್ಲೇನೋ ನೆನಪಾಗಿ ನಿಂತು ಮತ್ತೆ ವಾಪಸ್ ಬರ್ತೀವಿ, ಬ್ರೇಕ್. ಒಂದೇ ಸಮನೆ ಹೆಜ್ಜೆ ಹಾಕೋಕ್ಕಾಗಲ್ಲ, ನಮ್ಮ ಹೃದಯದ ಬಡಿತ ಏರೋದೇ ಇಲ್ಲ. ಇದರಿಂದ ನಮ್ಮ ದೇಹಕ್ಕೆ ಸುಸ್ತಾಗುತ್ತೆ ವಿನಃ ಫಿಟ್ನೆಸ್ ಹೆಚ್ಚಾಗೋದಿಲ್ವಂತೆ. ಮತ್ತು ರಕ್ತದಲ್ಲಿರೋ ಗ್ಲೂಕೋಸ್ ಸಹ ಕಡಿಮೆ ಆಗೋದಿಲ್ಲ, ಅಥವಾ ದೇಹದ ಬೊಜ್ಜು ಕರಗೋದಿಲ್ಲ. ಮನೆಯಲ್ಲೇ ಸುತ್ತು ಹೊಡೆಯೋದು ಗಾಣದ ಎತ್ತಿನ ಕಥೆ ಇದ್ದ ಹಾಗೆ ಅಂತಾರೆ. ಆ ಎತ್ತು ದಿನಪೂರ್ತಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಗಾಣದ ಸುತ್ತ ತಿರುಗ್ತಾನೇ ಇರುತ್ತೆ. ಸಂಜೆ ನೋಡಿದ್ರೆ 100 ಕಿಲೋಮೀಟರ್ ನಡೆದಷ್ಟು ಸುಸ್ತಾಗಿರುತ್ತೆ, ಬೆವರಿರುತ್ತೆ, ಆದರೆ ಅದು ಇದ್ದ ಜಾಗದಲ್ಲೇ ಇರುತ್ತೆ. ಮಧುಮೇಹನ ಓಡಿಸ್ಬೇಕು ಅಂದರೆ, ಬೊಜ್ಜನ್ನ ಕರಗಿಸ್ಬೇಕು ಅಂದರೆ ನಾವು ಗಾಣದ ಎತ್ತಾಗಬಾರ್ದು, ಮುಕ್ತವಾಗಿ ಓಡೋ ರೇಸ್ ಕುದುರೆಯ ಥರ ಆಗಬೇಕು ಅಂತಾರೆ ಡಾಕ್ಟರ್ ಅವರು.

ಮೈನಾ ಚಿತ್ರದ ಗೀತೆ ಕೇಳಿದ್ರಿ. ಕವಿರಾಜ್ ಅವರ ಸಾಹಿತ್ಯ, ಜೆಸ್ಸಿ ಗಿಫ್ಟ್ ಅವರ ಸಂಗೀತದಲ್ಲಿ ನಿತ್ಯಾ ಮೆನನ್ ಹಾಡಿದ್ರು. ಸರಿ, ಹಾಗಿದ್ರೆ ಮನೆ ಕೆಲಸ ಸಾಲಲ್ವಾ? ಏನು ಮಾಡಬೇಕು ಮಧುಮೇಹ ಕರಗಿಸಕ್ಕೆ ಅಥವಾ ಮಧುಮೇಹನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋಕ್ಕೆ, ಬೊಜ್ಜಿನ ಕರಗಿಸಕ್ಕೆ ಅನ್ನೋದಾದರೆ, ನಿಜವಾದ ವಾಕಿಂಗ್ ಅಂದರೆ ಕೈ ಬೀಸ್ತಾ ಸ್ವಲ್ಪ ಬಿರುಸಾಗಿ ಒಂದೇ ಸಮನೆ ಕನಿಷ್ಠ 30-40 ನಿಮಿಷ ನಡಿಬೇಕಂತೆ. ಆಗ ಮಾತ್ರ ನಮ್ಮ ಹೃದಯದ ಪಂಪ್ ವೇಗವಾಗಿ ಕೆಲಸ ಮಾಡಿ ರಕ್ತ ಸಂಚಾರ ಚುರುಕಾಗುತ್ತಂತೆ. ವ್ಯಾಯಾಮದ ಲಾಭ ನಮಗೆ ದೊರಿಬೇಕು ಅಂದರೆ ಈ ರೀತಿ ಒಂದೇ ಸಮನೆ ಬೆವರು ಸುರಿಸುವಂತಹ ವ್ಯಾಯಾಮ ಆಗಲೇಬೇಕಂತೆ. ಅದು ವಯಸ್ಸಿನ ಅನುಗುಣವಾಗಿ ಬೆವರು ಬರಲೇಬೇಕಂತಲ್ಲ, ಕೆಲವರು ದೇಹದ ಬೆವರು ಜಾಸ್ತಿ ಬೆವರೋದಿಲ್ಲ, ಹಾಗಾಗಿ 30-40 ನಿಮಿಷ ನಡಿಬೇಕು. 40 ನಿಮಿಷ ಒಂದೇ ಸಮಯ ಆಗದಿದ್ದರೆ ಕನಿಷ್ಠ ಪಕ್ಷ 20 ನಿಮಿಷದ ಕಾಲ ದಿನದಲ್ಲಿ 2 ಬಾರಿ ನಡಿಬೇಕಂತೆ. ನನಗೆ ಟೈಮ್ ಇಲ್ಲ, ಮನೆ ಕೆಲಸನೇ ಸಾಕಾಗುತ್ತೆ ಅನ್ನೋ ನೆಪ ಬಿಡಬೇಕಂತೆ. ದಿನದ ನೋಡಿ, ದಿನದ 24 ಗಂಟೆ ಅಂದರೆ 1440 ನಿಮಿಷಗಳು. ಅದರಲ್ಲಿ ಕೇವಲ ಒಂದು 40 ನಿಮಿಷ ನಮ್ಮ ದೇಹಕ್ಕಾಗಿ ಮೀಸಲಿಕ್ಕಾಗೋದಿಲ್ವಾ? ಖಂಡಿತ ಆಗುತ್ತೆ. ಒಂದೊಳ್ಳೆ ಶೂಸ್ ಅಥವಾ ಚಪ್ಪಲಿ ಹಾಕ್ಕೊಂಡು ಮನೆಯಿಂದ ಪಾರ್ಕ್ ಅಥವಾ ಮೈದಾನದಲ್ಲಿ ನಡಿಗೆಯನ್ನು ಪ್ರಾರಂಭಿಸ್ಬೋದು. ಇದು ಬರೀ ದೇಹಕ್ಕಲ್ಲ, ಇಡೀ ದಿನದ ಮನೆ ಕೆಲಸದ ಟೆನ್ಷನ್ನಿಂದ ನಮ್ಮ ಮನಸ್ಸಿಗೂ ದೊಡ್ಡ ರಿಲೀಫ್ ಕೊಡುತ್ತಂತೆ. ಅಂದರೆ ಒಂದು ರೀತಿ ಮನಸ್ಸು ಹಗುರವಾಗುತ್ತೆ, ದೇಹ ಹಗುರವಾಗುತ್ತೆ. ಆ 40 ನಿಮಿಷ ಕೇವಲ ನಮ್ಮದು, ನಮ್ಮ ಆರೋಗ್ಯದ್ದಾಗಬೇಕಂತೆ. ಮನೆ ಕೆಲಸದಿಂದ ಕೇವಲ ಮನೆ ಮಾತ್ರ ಸ್ವಚ್ಛವಾಗುತ್ತೆ, ಆದರೆ ಬಿರುಸಾದ ನಡಿಗೆ ಮಾಡಿದರೆ ನಮ್ಮ ರಕ್ತನಾಳ, ದೇಹ ಕೂಡ ಶುದ್ಧಿಯಾಗುತ್ತೆ ಅಂತ ಹೇಳ್ತಾರೆ ಡಾಕ್ಟರ್ ಶಶಿಕಿರಣ್ ಉಮಾಕಾಂತ್ ಅವರು. ಇದಾಗಿತ್ತು ಗಾನ ಬಜಾನದ ಈ ಒಂದು ವಿಷಯ ನಿಮಗಾಗಿ. ಕೇವಲ ಮನೆ ಕೆಲಸ ವ್ಯಾಯಾಮ ಆಗೋದಿಲ್ಲ, ಮನೆ ಕೆಲಸ ಬೇರೆ, ವ್ಯಾಯಾಮ ಬೇರೆ.

0: ಬರಪೀಡಿತ ಪ್ರದೇಶಗಳಲ್ಲಿ ಬೆಳೆ ವಿಮೆ ನೋಂದಣಿ ಅವಧಿ ವಿಸ್ತರಿಸಿ ಕೇಂದ್ರ ಸರ್ಕಾರ ಆದೇಶ. 27 ಕೋಟಿ ರೂಪಾಯಿ ವೆಚ್ಚದಲ್ಲಿ 60 ದಿನಗಳ ಕಾಲ ಮೋಡ ಬಿತ್ತನೆಗೆ ಸರ್ಕಾರ ನಿರ್ಧಾರ. ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿಗೆ ಸಚಿವರು ಶಾಸಕರ ಜೊತೆ ಮುಖ್ಯಮಂತ್ರಿ ಸಮಾಲೋಚನಾ ಸಭೆ. ತುಮಕೂರಿನಲ್ಲಿ ಗ್ರೀನ್ ಡೇಟಾ ಸೆಂಟರ್ ಖಾಸಗಿ ಸಂಸ್ಥೆಯೊಂದಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಚರ್ಚೆ. ತಮಿಳುನಾಡಿಗೆ ನಿತ್ಯ 9,000 ಕ್ಯೂಸೆಕ್ ಕಾವೇರಿ ನೀರು ಹರಿಸುವ ಸಿಡಬ್ಲ್ಯೂಆರ್ಸಿ ಶಿಫಾರಸು ಎತ್ತಿಹಿಡಿದ ಸಿಡಬ್ಲ್ಯೂಎಂಎ. ವಾರ್ತೆಗಳ ವಿವರ. ರಾಜ್ಯದ ಬರಪೀಡಿತ ಪ್ರದೇಶಗಳಲ್ಲಿ ಬೆಳೆ ವಿಮೆ ನೋಂದಣಿ ಅವಧಿ ವಿಸ್ತರಿಸಿ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ. ಅವಧಿ ವಿಸ್ತರಣೆ ಕೋರಿ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಪತ್ರ ಬರೆದು ಮನವಿ ಮಾಡಿತ್ತು. ರೈತರ ಹಿತದೃಷ್ಟಿಯಿಂದ ವಿಮೆ ನೋಂದಣಿ ಅವಧಿಯನ್ನು ವಿಸ್ತರಿಸಲು ಕೇಂದ್ರ ಸರ್ಕಾರ ಒಪ್ಪಿಗೆ ನೀಡಿದೆ. ಅಕಾಲಿಕ ಮಳೆ, ಹವಾಮಾನ ವೈಪರೀತ್ಯ ಮತ್ತು ತಾಂತ್ರಿಕ ಕಾರಣಗಳಿಂದಾಗಿ ವಿಮೆ ನೋಂದಣಿ ಪ್ರಕ್ರಿಯೆಯಲ್ಲಿ ಉಂಟಾದ ವಿಳಂಬ ಗಮನಿಸಿ ಕೇಂದ್ರ ಕೃಷಿ ಸಚಿವಾಲಯ ನೋಂದಣಿ ಹಾಗೂ ಪ್ರೀಮಿಯಂ ಕಡಿತದ ಅವಧಿಯನ್ನು ಇದೇ 31ರವರೆಗೆ ವಿಸ್ತರಿಸಿ ಆದೇಶ ಹೊರಡಿಸಿದೆ. ಈ ನಿರ್ಧಾರದಿಂದಾಗಿ ನೂರಾರು ರೈತರು ವಿಮೆಯ ಸುರಕ್ಷಾ ಕವಚದಿಂದ ವಂಚಿತರಾಗುವುದು ತಪ್ಪಿದೆ. ರಾಜ್ಯದಲ್ಲಿ ಎದುರಾಗಿರುವಂತಹ ಮಳೆ ಕೊರತೆ ನೀಗಿಸುವ ನಿಟ್ಟಿನಲ್ಲಿ ಮೋಡ ಬಿತ್ತನೆ ಕಾರ್ಯಕ್ಕೆ ವೇಗ ನೀಡಲಾಗಿದ್ದು 3 ಸಮಿತಿಗಳನ್ನು ರಚಿಸಲಾಗುವುದು ಎಂದು ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಸಂಬಂಧ ಇಲಾಖೆ ಕಾರ್ಯದರ್ಶಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಮೇಲ್ವಿಚಾರಣಾ ಸಮಿತಿ, ತಾಂತ್ರಿಕ ಸಮಿತಿ, ಕಾರ್ಯಾಚರಣೆ ಮತ್ತು ಮೌಲ್ಯಮಾಪನ ಸಮಿತಿ ರಚಿಸಿ ಇನ್ನೆರಡು ದಿನಗಳಲ್ಲಿ ಮೋಡ ಬಿತ್ತನೆ ಕಾರ್ಯಕ್ಕೆ ಚಾಲನೆ ನೀಡಲಾಗಲು ಪ್ರಯತ್ನ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಅಂದಾಜು 27 ಕೋಟಿ ರೂಪಾಯಿ ವೆಚ್ಚದಲ್ಲಿ 60 ದಿನಗಳ ಕಾಲ ಮೋಡ ಬಿತ್ತನೆ ನಡೆಯಲಿದೆ. ಸರ್ಕಾರಕ್ಕೆ ಆರ್ಥಿಕ ಹೊರೆಯಾದರೂ ಜನ ಜಾನುವಾರುಗಳಿಗೆ ನೀರು ಒದಗಿಸುವುದು ಆದ್ಯತೆಯಾಗಿದೆ ಎಂದು ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೃಹ ಕಚೇರಿ ಕೃಷ್ಣಾದಲ್ಲಿ ಇಂದು ವಿವಿಧ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿ ಕಾರ್ಯಕ್ರಮ ಕುರಿತ ಆಯಾ ಜಿಲ್ಲೆಗಳ ಸಚಿವರು ಕಾಂಗ್ರೆಸ್ ಶಾಸಕರ ಜತೆ ಪ್ರತ್ಯೇಕವಾಗಿ ಸಮಾಲೋಚನಾ ಸಭೆ ನಡೆಸಿದರು. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಉಪಮುಖ್ಯಮಂತ್ರಿ ಡಾ ಡಿ ಪರಮೇಶ್ವರ್, ಸಚಿವರಾದಂತಹ ಎಚ್ಕೆ ಪಾಟೀಲ್, ಈಶ್ವರ್ ಖಂಡ್ರೆ, ಪ್ರಿಯಾಂಕ್ ಖರ್ಗೆ, ಶಿವರಾಜ್ ತಂಗಡಗಿ ಮತ್ತಿತರರು ಭಾಗಿಯಾಗಿದ್ದರು. ನಾಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಹಾಗೂ ಬೆಂಗಳೂರು ದಕ್ಷಿಣ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿ ಕುರಿತಂತೆ ಶಾಸಕರೊಂದಿಗೆ ಚರ್ಚೆ ನಡೆಸಲಿದ್ದಾರೆ. ತುಮಕೂರಿನಲ್ಲಿ ಸಂಯೋಜಿತ ಗ್ರೀನ್ ಡೇಟಾ ಸೆಂಟರ್ ಸ್ಥಾಪಿಸುವ ಪ್ರಸ್ತಾವನೆ ಕುರಿತು ಲಕ್ಸಂಬರ್ಗ್ ಮೂಲದ ಇನೋವೇಷನ್ ಪ್ಲಾಟ್ಫಾರ್ಮ್ ಕ್ಯಾಪಿಟಲ್ ಸಂಸ್ಥೆಯ ಪ್ರತಿನಿಧಿಗಳ ಜೊತೆಗೆ ಗೃಹ ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ಚರ್ಚೆ ನಡೆಸಿದರು. ರಾಜ್ಯದಲ್ಲಿ ಡಿಜಿಟಲ್ ಮೂಲಸೌಕರ್ಯ ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಹೆಚ್ಚುವರಿಯಾಗಿ 1 ಗಿಗಾವ್ಯಾಟ್ ಡೇಟಾ ಸೆಂಟರ್ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸುವ ಗುರಿ ಹೊಂದಿದೆ. ಇಂಧನ ದಕ್ಷತೆ, ನೀರಿನ ಸಮರ್ಥ ಬಳಕೆ ಮತ್ತು ಪರಿಸರ ಸ್ನೇಹಿ ಕಾರ್ಯಾಚರಣೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನ ಆಚೆಗೂ ಕರ್ನಾಟಕದ ಡೇಟಾ ಸೆಂಟರ್ ವಲಯವನ್ನು ವಿಸ್ತರಿಸುವುದು ಹಾಗೂ ಹೆಚ್ಚು ಸುಸ್ಥಿರ ಡಿಜಿಟಲ್ ಮೂಲಸೌಕರ್ಯವನ್ನು ನಿರ್ಮಿಸುವುದು ಸರ್ಕಾರದ ಯೋಜನೆಯ ಭಾಗವಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಸೆಮಿಕಂಡಕ್ಟರ್ ಇಕೋಸಿಸ್ಟಮ್ ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಅಪ್ಲೈಡ್ ಮೆಟೀರಿಯಲ್ ಸಂಸ್ಥೆ ಹೂಡಿಕೆ ಮಾಡಲು ಮುಂದಾಗಿದೆ. ಈ ಹಿನ್ನೆಲೆಯಲ್ಲಿ ಸಂಸ್ಥೆಯ ಕಾರ್ಪೊರೇಟ್ ಉಪಾಧ್ಯಕ್ಷ ಹಾಗೂ ಮುಖ್ಯ ಜಾಗತಿಕ ನೀತಿ ಅಧಿಕಾರಿ ರಾಬರ್ಟ್ ಬ್ಲೇರ್ ಹಾಗೂ ಭಾರತದ ನಾಯಕತ್ವ ತಂಡವನ್ನು ಪ್ರಿಯಾಂಕ್ ಖರ್ಗೆ ಭೇಟಿ ಮಾಡಿ ಚರ್ಚೆ ನಡೆಸಿದರು. ಬೆಂಗಳೂರಿನಲ್ಲಿ ಸಂಸ್ಥೆ ಕೈಗೊಳ್ಳಲಿರುವಂತಹ ಮುಂಬರುವ ಹೂಡಿಕೆ ಹಾಗೂ ಸೆಮಿಕಂಡಕ್ಟರ್ ಇಕೋಸಿಸ್ಟಮ್ ಅಭಿವೃದ್ಧಿ ಕುರಿತು ಸಮಾಲೋಚನೆ ನಡೆಸಲಾಯಿತು. ಸೆಮಿಕಂಡಕ್ಟರ್ ಕ್ಷೇತ್ರದಲ್ಲಿ ಕರ್ನಾಟಕ ಈಗಾಗಲೇ ಹೊಂದಿರುವ ಸಾಮರ್ಥ್ಯವನ್ನು ಮತ್ತಷ್ಟು ಹೆಚ್ಚಿಸುವುದು, ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಉತ್ತೇಜನ ನೀಡುವುದು ಹಾಗೂ ಬಲಿಷ್ಠ ಸೆಮಿಕಂಡಕ್ಟರ್ ಇಕೋಸಿಸ್ಟಮ್ ನಿರ್ಮಿಸುವುದು ರಾಜ್ಯ ಸರ್ಕಾರದ ಪ್ರಮುಖ ಆದ್ಯತೆಗಳಲ್ಲಿ ಒಂದಾಗಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ವಿಚಾರದಲ್ಲಿ ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಶಿಫಾರಸನ್ನು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಎತ್ತಿಹಿಡಿದಿದೆ. ಮುಂದಿನ 15 ದಿನಗಳ ಕಾಲ ತಮಿಳುನಾಡಿಗೆ ಪ್ರತಿದಿನ 9,000 ಕ್ಯೂಸೆಕ್ ನೀರು ಹರಿ

ಸುವಂತೆ ರಾಜ್ಯ ಸರ್ಕಾರಕ್ಕೆ ಪ್ರಾಧಿಕಾರ ಸೂಚನೆ ನೀಡಿದೆ. ದೆಹಲಿಯ ಸಿಡಬ್ಲ್ಯೂಎಂಎ ಕಚೇರಿಯಲ್ಲಿ ಇಂದು ನಡೆದ ಸಭೆಯಲ್ಲಿ ರಾಜ್ಯದ ಪರವಾಗಿ ಜಲಸಂಪನ್ಮೂಲ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಹಾಗೂ ಕಾವೇರಿ ನೀರಾವರಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಮಹೇಶ್ ಭಾಗಿಯಾಗಿದ್ದರು. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಜೆಡಿಎಸ್, ರಾಜ್ಯ ಸರ್ಕಾರಕ್ಕೆ ರೈತರ ಹಿತಾಸಕ್ತಿ ಕಾಪಾಡುವ ಬಗ್ಗೆ ಕಾಳಜಿಯೇ ಇಲ್ಲ ಎಂದು ದೂರಿದೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಹಗಲು ರಾತ್ರಿ ಧರಣಿ ನಡೆಸುವುದಾಗಿ ಘೋಷಣೆ ಮಾಡಿದ ಕೂಡಲೇ ಸರ್ಕಾರ ಸದನದ ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಉದ್ಯಾನಗಳಲ್ಲಿ ಭೂಮಿ ಕಬಳಿಕೆ ಸೇರಿದಂತೆ ಚರ್ಚೆಯಿಲ್ಲದೆ ಮಂಡಿಸಿದ ಮಸೂದೆಗಳನ್ನು ವಾಪಸ್ ಪಡೆಯುವಂತೆ ಆಗ್ರಹಿಸಿದ್ದಾರೆ. ಮೈಸೂರಿನಲ್ಲಿ ನಡೆಯುತ್ತಿರುವಂತಹ ರಾಷ್ಟೀಯ ಬುಡಕಟ್ಟು ಭಾಷೆಗಳು ಮತ್ತು ವಸ್ತು ಸಂಗ್ರಹಾಲಯಗಳ ವಿಚಾರ ಸಂಕಿರಣದ ಎರಡನೇ ದಿನವಾದ ಇಂದು ಬುಡಕಟ್ಟು ಸಮುದಾಯಗಳ ಭಾಷೆಗಳನ್ನು ಹಾಡು, ವಿಡಿಯೋ ಹಾಗೂ ಸಾಂಸ್ಕೃತಿಕ ಪರಂಪರೆಯ ಮೂಲಕ ದಾಖಲಿಸಿ ಸಂರಕ್ಷಿಸುವುದು, ಸಮುದಾಯ ರೇಡಿಯೋ ಸೇರಿದಂತೆ ವಿವಿಧ ಮಾಧ್ಯಮಗಳ ಮೂಲಕ ಅವುಗಳ ಬಳಕೆಯನ್ನು ಹೆಚ್ಚಿಸುವ ಕುರಿತು ಚರ್ಚೆ ನಡೆಸಲಾಗಿದೆ. ಬಳಿಕ ಮಾತನಾಡಿದ ಕರ್ನಾಟಕ ಬುಡಕಟ್ಟು ಸಂಶೋಧನಾ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ಅಶೋಕ್, ಬುಡಕಟ್ಟು ಭಾಷೆಗಳು ಮತ್ತು ಸಂಸ್ಕೃತಿಯ ಸಂರಕ್ಷಣೆಗೆ ಹೆಚ್ಚಿನ ಆದ್ಯತೆ ನೀಡುವ ಅಗತ್ಯವಿದೆ ಎಂದು ತಿಳಿಸಿದ್ದಾರೆ. ಬುಡಕಟ್ಟು ವಸ್ತು ಸಂಗ್ರಹಾಲಯಗಳು ಕೇವಲ ಕಟ್ಟಡಗಳಾಗದೆ ಜೀವಂತ ಸಾಂಸ್ಕೃತಿಕ ಕೇಂದ್ರಗಳಾಗಿ ರೂಪುಗೊಳ್ಳಬೇಕು. ಬುಡಕಟ್ಟು ಜನರ ಜೀವನ ಶೈಲಿ, ಆಹಾರ ಪದ್ಧತಿ, ಸಾಂಪ್ರದಾಯಿಕ ವೈದ್ಯಕೀಯ ಜ್ಞಾನ, ಕಲೆ ಮತ್ತು ಕರಕುಶಲ ವಸ್ತುಗಳನ್ನು ಸಂರಕ್ಷಿಸಬೇಕು ಎಂದು ಹೇಳಿದ್ದಾರೆ. 26 ರಾಜ್ಯಗಳ ಸುಮಾರು 100 ಮಂದಿ ಪ್ರತಿನಿಧಿಗಳು ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದಲ್ಲಿ 6 ಬಾರಿ ಚಿನ್ನದ ಅಂಬಾರಿ ಹೊತ್ತು ಯಶಸ್ವಿಯಾಗಿ ತನ್ನ ಜವಾಬ್ದಾರಿ ನಿರ್ವಹಿಸಿ ನಿವೃತ್ತಿಯಾಗುತ್ತಿರುವಂತಹ ಕ್ಯಾಪ್ಟನ್ ಅಭಿಮನ್ಯುವಿಗೆ ನಾಳೆ ನಡೆಯಲಿರುವಂತಹ ಗಜಪಯಣ ಕಾರ್ಯಕ್ರಮದಲ್ಲಿ ಗೌರವಪೂರ್ವಕ ಬೀಳ್ಕೊಡುಗೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ಅರಣ್ಯ ಇಲಾಖೆ ತಿಳಿಸಿದೆ. ಈ ವರ್ಷದ ಗಜಪಯಣವು ಮೈಸೂರು ದಸರಾ ಇತಿಹಾಸದಲ್ಲಿ ಅಭಿಮನ್ಯುವಿಗೆ ವಿಶೇಷ ಹಾಗೂ ಭಾವಪೂರ್ಣ ಗೌರವ ಸಲ್ಲಿಸುವ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದೆ. ಅಭಿಮನ್ಯು ಆನೆ ಸಕ್ರಿಯ ದಸರಾ ಕರ್ತವ್ಯಗಳಿಂದ ನಿವೃತ್ತಿಯಾಗುತ್ತಿದ್ದರೂ ಅದರ ಪರಂಪರೆ ಹಾಗೂ ಸೇವೆ ಸದಾ ಜೀವಂತವಾಗಿರಲಿದೆ. ಕಠಿಣ ಶ್ರಮ ಹಾಗೂ ತಾಂತ್ರಿಕ ಸಂಶೋಧನೆಗಳ ಮೂಲಕ ಭಾರತ ರೇಷ್ಮೆ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನಕ್ಕೇರುವಂತೆ ರೈತರು ಹಾಗೂ ವಿಜ್ಞಾನಿಗಳು ಶ್ರಮಿಸಬೇಕು ಎಂದು ಸಂಸದ ಗೋವಿಂದ ಎಂ ಕಾರಜೋಳ ಕರೆ ನೀಡಿದ್ದಾರೆ. ಚಿತ್ರದುರ್ಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದಂತಹ ನನ್ನ ರೇಷ್ಮೆ ನನ್ನ ಹೆಮ್ಮೆ ಅಭಿಯಾನದಡಿ ರೈತರು ಮತ್ತು ವಿಜ್ಞಾನಿಗಳ ನಡುವಿನ ಸಂವಾದ ಹಾಗೂ ವಿಚಾರ ವಿನಿಮಯ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಚಿತ್ರದುರ್ಗದ ಈ ಪ್ರಾದೇಶಿಕ ರೇಷ್ಮೆ ಸಂಶೋಧನಾ ಕೇಂದ್ರವು 10 ಉಪ ಘಟಕಗಳ ತಾಂತ್ರಿಕ ಚಟುವಟಿಕೆಗಳನ್ನು ಮತ್ತು ಉತ್ತರ ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ 3 ಘಟಕಗಳನ್ನು ಸಮನ್ವಯಗೊಳಿಸಲಿದೆ ಎಂದು ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮೈಸೂರಿನ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕರಡು ಮತದಾರರ ಪಟ್ಟಿಯನ್ನು ಇಆರ್ಒ ಕಚೇರಿಯಲ್ಲಿ ಪ್ರಕಟಿಸಲಾಗಿದೆ. ಜನನದ ನಂತರದ ಮೊದಲ 10 ದಿನಗಳಲ್ಲಿ ತಾಯಿ ನೀಡುವಂತಹ ಎದೆಹಾಲು ಮಗುವಿಗೆ ಅಗತ್ಯವಾದಂತಹ ಪೋಷಕಾಂಶ ಒದಗಿಸುವುದರ ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಕಾರಿಯಾಗಿದೆ ಎಂದು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ವಿಜಯಪುರದಲ್ಲಿ ತಿಳಿಸಿದ್ದಾರೆ. ಈದ್ ಮಿಲಾದ್ ಹಿನ್ನೆಲೆಯಲ್ಲಿ ನಾಳೆ ಚಿಕ್ಕಮಗಳೂರಿನ ಸಂತೆಯನ್ನು ರದ್ದು ಮಾಡಲಾಗಿದೆ. ಶಾಂತಿಯುತವಾಗಿ ಹಬ್ಬ ಆಚರಣೆಗೆ ಜಿಲ್ಲಾಡಳಿತ ಸೂಚನೆ ನೀಡಿದೆ. ಕೋಲಾರ ನಗರದಲ್ಲಿ ಈದ್ ಮಿಲಾದ್ ಹಬ್ಬವನ್ನು ಶಾಂತಿ ಸೌಹಾರ್ದತೆಯಿಂದ ಆಚರಿಸಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕನಿಕಾ ಸಿಕ್ರಿವಾಲ್ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಕರಡು ಮತದಾರರ ಪಟ್ಟಿ ಪ್ರಕಟವಾಗಿದ್ದು, ಜಿಲ್ಲೆಯಲ್ಲಿ 796,138 ಮತದಾರರು ಕರಡು ಮತದಾರರ ಪಟ್ಟಿಯಲ್ಲಿದ್ದಾರೆ. ಖಾಲಿ ನಿವೇಶನಗಳ ಸ್ವಚ್ಛತೆಯನ್ನು ಸೂಕ್ತ ರೀತಿಯಲ್ಲಿ ನಿರ್ವಹಣೆ ಮಾಡದಿರುವ ಮಾಲೀಕರಿಗೆ ತಕ್ಷಣವೇ ನೋಟಿಸ್ ಜಾರಿಗೊಳಿಸುವಂತೆ ಅಧಿಕಾರಿಗಳಿಗೆ ದಕ್ಷಿಣ ನಗರ ಪಾಲಿಕೆ ಆಯುಕ್ತ ಕೆ ರಮೇಶ್ ಸೂಚನೆ ನೀಡಿದ್ದಾರೆ. ತುಮಕೂರಿನ ಹೊನ್ನುಡುಕೆ ಮತ್ತು ಮಸ್ಕಲ್ ಗ್ರಾಮ ಪಂಚಾಯತ್ಗಳಲ್ಲಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಜಾಬ್ ಕಾರ್ಡ್ ಮೇಳ ಹಾಗೂ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕಾರ್ಡ್ ಯೋಜನೆ ಅಭಿಯಾನಕ್ಕೆ ಸಹಾಯಕ ನಿರ್ದೇಶಕ ಎಸ್ಎಸ್ ಮಂಜುನಾಥ್ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಬರಪೀಡಿತ ಪ್ರದೇಶಗಳಲ್ಲಿ ಬೆಳೆ ವಿಮೆ ನೋಂದಣಿ ಅವಧಿ ವಿಸ್ತರಿಸಿ ಕೇಂದ್ರ ಸರ್ಕಾರ ಆದೇಶ. 27 ಕೋಟಿ ರೂಪಾಯಿ ವೆಚ್ಚದಲ್ಲಿ 60 ದಿನಗಳ ಕಾಲ ಮೋಡ ಬಿತ್ತನೆಗೆ ಸರ್ಕಾರ ನಿರ್ಧಾರ. ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿಗೆ ಸಚಿವರು ಶಾಸಕರ ಜೊತೆ ಮುಖ್ಯಮಂತ್ರಿ ಸಮಾಲೋಚನಾ ಸಭೆ. ತುಮಕೂರಿನಲ್ಲಿ ಗ್ರೀನ್ ಡೇಟಾ ಸೆಂಟರ್, ಖಾಸಗಿ ಸಂಸ್ಥೆಯೊಂದಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಚರ್ಚೆ. ತಮಿಳುನಾಡಿಗೆ ನಿತ್ಯ 9,000 ಕ್ಯೂಸೆಕ್ ಕಾವೇರಿ ನೀರು ಹರಿಸುವ ಸಿಡಬ್ಲ್ಯೂಆರ್ಸಿ ಶಿಫಾರಸು ಎತ್ತಿ ಹಿಡಿದ ಸಿಡಬ್ಲ್ಯೂಎಂಎ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಶ್ರೀಕೃಷ್ಣ@gmail.com ಚಿತ್ರದ ಹಾಡಿದಾಗಿತ್ತು. ಸಂಜಿತ್ ಹೆಗಡೆ ಹಾಗೂ ಸಂಗಡಿಗರು ಹಾಡಿದರು. ಕವಿರಾಜ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತದಲ್ಲಿ. ಬನ್ನಿ ಈಗ ಕೇಳೋಣ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ.
1: ಕನ್ನಡ ರತ್ನ ಭಂಡಾರ ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರೆ, ನಿಮಗೆ ಸ್ವಾಗತ. ರಂಶ್ರೀ ಮುಗಳಿ, ರಂಗನಾಥ ಶ್ರೀನಿವಾಸ ಮುಗಳಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದರು. ನಾಟಕ

0: ಕಾದಂಬರಿಕಾರರು, ವಿದ್ವಾಂಸರು, ಕಾದಂಬರಿಕಾರರು ಪ್ರಬಂಧಗಳನ್ನು ಬರೆದರು. ವಿಮರ್ಶಕರು ಅನೇಕರಿಗೆ ಪ್ರೇರಣೆ ನೀಡಿದರು. ಬೇಂದ್ರೆಯವರ ಒಡನಾಟ ಹೊಂದಿದ್ದರು. ಕನ್ನಡ ಸಾಹಿತ್ಯ ಚರಿತ್ರೆ ಇವರು ಬರೆದದ್ದು. ಇಂದಿಗೂ ಇದು ಆಕರ ಪುಸ್ತಕ. ದುಃಖವನ್ನು ಸವಿಯಬೇಕು ಅಂದರು ರಂಶ್ರೀ ಮುಗುಳಿ.
1: ಹಲವಾರು ಪುಸ್ತಕಗಳು ನನ್ನ ಮೇಲೆ ತರತರದ ಪ್ರಭಾವ ಬೀರಿವೆ. ನನ್ನ ಜೀವನದ ಧ್ಯೇಯವೇನು, ನಾನದನ್ನು ಹೇಗೆ ಸಾಧಿಸಬೇಕು ಎಂಬ ಚಿಂತನೆ ಮೊದಲಾಯಿತು. ಮ್ಯಾಟ್ರಿಕ್ ಪರೀಕ್ಷೆಗಿಂತ ಮೊದಲಿನ 2 ವರ್ಷಗಳಲ್ಲಿ ನಾನು ಒಂದು ಯೋಜನೆಯನ್ನು ಮಾಡಿಕೊಂಡು ಪಠ್ಯಪುಸ್ತಕಗಳನ್ನಲ್ಲದೆ ಇಂಗ್ಲಿಷ್ ಮತ್ತು ಸಂಸ್ಕೃತ ವಾಂಗ್ಮಯದಲ್ಲಿಯ ಕೆಲವು ಉತ್ತಮ ಗ್ರಂಥಗಳನ್ನು ಓದತೊಡಗಿದೆ. ಪ್ರಾತಃಕಾಲಕ್ಕೆ ಮುಂಚೆ 1-2 ಗಂಟೆ ನಿಯಮಿತವಾಗಿ ಎದ್ದು ಹಾಸಿಗೆಯ ತುದಿಗೆ ಒಂದರ ಮೇಲೊಂದು ಅಡಕಲೇರಿಸಿಟ್ಟ ಪುಸ್ತಕಗಳ ಸ್ವಲ್ಪ ಸ್ವಲ್ಪ ಭಾಗವನ್ನು ದಿನಾಲು ಓದುತ್ತಿದ್ದೇನೆಂಬ ನೆನಪು ಇಂದಿಗೂ ಅತ್ತಳಿಯದೇ ಇದೆ. ಆ ಪುಸ್ತಕಗಳಲ್ಲಿ ಕಾಳಿದಾಸನ ಶಕುಂತಲ, ರಘುವಂಶ ಇವು ಪ್ರಮುಖವಾಗಿದ್ದವು. ಆವಾಗಿನಿಂದ ನನಗೆ ಸಂಸ್ಕೃತ ಸಾಹಿತ್ಯದಲ್ಲಿ ವಿಶೇಷವಾಗಿ ಕಾಳಿದಾಸನ ಕೃತಿಗಳಲ್ಲಿ ಅಭಿರುಚಿ ಹುಟ್ಟಿತು. ನನಗೆ ಮೆಚ್ಚುಗೆಯಾದ ಪದ್ಯಗಳನ್ನು ಆಗ ನಾನು ತಿರುತಿರುಗಿ ಓದಿ ನೆನವಿನ ಕೋಶದಲ್ಲಿ ಜತನದಿಂದ ಇರಿಸುತ್ತಿದ್ದೆ. ಅವುಗಳ ಪ್ರಭಾವ ನನ್ನ ಅಂತಃಕರಣದ ಮೇಲೆ ತೀವ್ರವಾಗಿ ಆಗುತ್ತಿರಬೇಕು. ನನ್ನ ಸಂವೇದನಾ ಶಕ್ತಿ, ಧ್ಯೇಯವಾದ ಮತ್ತು ಸಾಹಿತ್ಯ ನಿರ್ಮಿತಿಗೆ ಅವು ನನಗೆ ತಿಳಿಯದೆಯೂ ಬೇರುಣಿಸುವ ಝರಿಗಳಾಗಿರಬೇಕು. ನಾನು ಬೆಳೆದು ದೊಡ್ಡವನಾದಂತೆ, ಬಾಳಿನ ವಿವಿಧ ಅನುಭವಗಳಿಂದ ಹೆಚ್ಚು ತಿಳಿವಳಿಕೆ ಪಡೆದಂತೆ, ಅವು ಮರಮರಳಿ ನೆನವಿನ ಕೋಶದಿಂದ ಹೊರಬಂದು ನನಗೆ ಧೈರ್ಯವನ್ನು, ಶಾಂತಿಯನ್ನು ಕೊಡುತ್ತಾ ಬಂದಿವೆ. ಉದಾಹರಣೆಗೆ, ರಘುವಂಶದ ಅಜವಿಲಾಪದಲ್ಲಿ ಇಂದುಮತಿಯ ಆಕಸ್ಮಿಕ ಮರಣದಿಂದ ಹತಾಶನಾದ ಅಜನಿಗೆ ಅವನ ಗುರುಗಳು ಹೇಳಿದರಂತೆ, ಮರ ಮತ್ತು ಪರ್ವತ ಇವುಗಳ ನಡುವಿನ ಅಂತರವೇನು? ಗಾಳಿ ಬಿಟ್ಟಾಗ ಎರಡೂ ನಡುಗಿದರೆ? ಶೋಕ ಪ್ರಸಂಗದಲ್ಲಿ ಧೀರನು ಪರ್ವತದಂತೆ ಸ್ಥಿರವಾಗಿ ನಿಲ್ಲಬೇಕು, ಮರದಂತೆ ಅಲುಗಬಾರದು. ನಾನು ಬೆಳೆದಂತೆ ನನ್ನೊಡನೆ ಈ ಶ್ಲೋಕದ ಅರ್ಥವೂ ಬೆಳೆದಿದೆ. ತನ್ನೆಲ್ಲ ಸ್ವಾರಸ್ಯವನ್ನು ತೆರೆದು ತೋರಿಸಿದೆ. ದುಃಖದ ತರುವಾಯ ಬರುವ ಸುಖವು ರಸವತ್ತರ, ಅಂದರೆ ಹೆಚ್ಚು ರುಚಿಯಾಗಿರುತ್ತದೆ. ಬಿಸಿಲಿನಲ್ಲಿ ಬೆಂದವನಿಗೆ ಗಿಡದ ನೆರಳು ಹೇಗೆ ಹೆಚ್ಚು ತಣಿವನ್ನು ಕೊಡುತ್ತದೋ ಹಾಗೆ. ಇದನ್ನು ಓದಿದ ಮೇಲೆ ಬಹುಕಾಲ ದುಃಖದ ತರುವಾಯ ಬರುವ ಸುಖಕ್ಕೆ ಹೆಚ್ಚು ರುಚಿ ಹೇಗೆ ಬರುತ್ತದೆ? ದುಃಖದಿಂದ ರುಚಿ ಹೆಚ್ಚುತ್ತಿದ್ದರೆ ದುಃಖವೆಂದು ಏಕೆ ಅದನ್ನು ಕರೆಯಬೇಕು ಎಂಬ ಪ್ರಶ್ನೆಗಳು ನನ್ನನ್ನು ಬಾಧಿಸುತ್ತಿದ್ದವು. ಆದರೆ ಸ್ವಂತ ಜೀವನದಲ್ಲಿ ನೆನೆಯಬಾರದ ದುಃಖವನ್ನು ಅನುಭವಿಸಿ ಅದರ ಬೆನ್ನೇರಿ ಬಂದ ಸುಖವನ್ನು ಸವಿದು ಕಾಳಿದಾಸನ ಸುಭಾಷಿತದ ರಹಸ್ಯವನ್ನು, ಸ್ವಾರಸ್ಯವನ್ನು ಈಗ ಚೆನ್ನಾಗಿ ಅರಿತುಕೊಂಡಿದ್ದೇನೆ ಎಂದು ಹೇಳಬಲ್ಲೆ. ದಿವ್ಯ ಕರುಣೆಯ ಹೂವು ಪರಿಮಳೆ ಎಂಬ ನನ್ನ ಕವನದಲ್ಲಿಯ ಮುಂದಿನ ಸಾಲುಗಳು ಇದಕ್ಕೆ ಸಾಕ್ಷಿಯಾಗಿವೆ. ನಿನ್ನ ಸನ್ನಿಧಿ ಸುಖವನ್ನುಣ್ಣುತ ದುಃಖ ಸವಿಯನು ನಾವು ಸವಿದೆವು ಎಂದು ಹಣ್ಣುತ ದೈವ ನೀಡಿದ ಮುನ್ನ ಕೊರಗಿಗೆ ಹೇಗೋ ಈಗಲೇ ರುಚಿಯು ದೊರೆಯಿತು ಶುಚಿಯ ಬರವಿಗೆ. ಕೆಲವು ಇತರ ಕವನಗಳಲ್ಲಿಯೂ ದುಃಖ ಸವಿಯನ್ನು ಬಣ್ಣಿಸಲಾಗಿದೆ. ನನ್ನ ಜೀವನದಲ್ಲಿಯ 2ನೆಯ ಘಟ್ಟವು ನಾನು ಕಾಲೇಜನ್ನು ಸೇರಲು ಧಾರವಾಡಕ್ಕೆ ಬಂದಂದಿನಿಂದ ಪ್ರಾರಂಭವಾಯಿತು. ಈ ಕಾಲದಲ್ಲಿ ನನ್ನೊಳಗಿನ ಕವಿ ಕಣ್ತೆರೆದನು, ಗೆಳೆಯ ಎಚ್ಚತ್ತನು. ಅಂಬಿಕಾತನಯದತ್ತರ ಸಂಪರ್ಕ ಮತ್ತು ಪ್ರೇರಣೆಯಿಂದ ರವೀಂದ್ರನಾಥರ ಹಾಗೂ ಇತರ ಪ್ರಸಿದ್ಧ ಗ್ರಂಥಕಾರರ ಕೃತಿಗಳ ಪರಿಚಯವಾಗತೊಡಗಿತು. ರಸಿಕತೆ ಬೆಳೆಯಿತು, ವಿಮರ್ಶೆ ದೃಷ್ಟಿ ಲಭಿಸಿತು. ಅಂಬಿಕಾತನಯದತ್ತರ ಹಿರಿತನದಲ್ಲಿ ಹೊಸಬಾಳಿನ ಕನಸು ಕಾಣುತ್ತಿರುವ ಗೆಳೆಯರ ಗುಂಪಿನಲ್ಲಿ ನಾನು ಒಬ್ಬನಾದೆನು. ಈ ಕಾಲಾವಧಿಯಲ್ಲಿ ನಾನು ಓದಿದ ಅನೇಕ ಕನ್ನಡ, ಸಂಸ್ಕೃತ ಮತ್ತು ಇಂಗ್ಲಿಷ್ ಪುಸ್ತಕಗಳಲ್ಲಿ ರವೀಂದ್ರರ ಗೀತಾಂಜಲಿ ನನ್ನ ಮೇಲೆ ವಿಶೇಷ ಪ್ರಭಾವ ಬೀರಿತು. ನನ್ನಲ್ಲಿಯ ದೈವಭಕ್ತಿಗೆ ಅದು ಪುಟ ಕೊಟ್ಟಿತು.
0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಇಂದು ನೀವು ಆಲಿಸಿದ ಧ್ವನಿ ಹಿರಿಯ ವಿದ್ವಾಂಸರಾದ ರಂಶ್ರೀ ಮುಗುಳಿ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಷ್ಯಾ ಪ್ರವಾಸದಲ್ಲಿರುವಂತಹ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರು ಮಾಸ್ಕೋದಲ್ಲಿ ರಷ್ಯಾ ವಿದೇಶಾಂಗ ಸಚಿವ ಸೆರ್ಗೈ ಲಾವ್ ರೋವ್ ಅವರೊಂದಿಗೆ ಮಾತುಕತೆ ನಡೆಸಿದರು. ವೆಲಿಂಗ್ಟನ್ನಲ್ಲಿ ನಡೆದಂತಹ ಎರಡನೇ ಆವೃತ್ತಿಯ ರಕ್ಷಣಾ ಕಾರ್ಯತಂತ್ರದ ಸಂವಾದದಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ಮುಕ್ತ ಮತ್ತು ಎಲ್ಲರನ್ನೂ ಒಳಗೊಂಡ ಇಂಡೋ ಪೆಸಿಫಿಕ್ ಪ್ರದೇಶಕ್ಕೆ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿವೆ. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣದಲ್ಲಿ ಭಾಗಿಯಾಗಿರುವ ಆರೋಪ ಹೊತ್ತಿರುವಂತಹ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಳ್ಳಾರಿ ಚಲೋ ನಡೆಸಲು ಬಿಜೆಪಿ ನಿರ್ಧರಿಸಿದೆ. 10 ದಿನಗಳ ಕಾಲ 170 ಕಿಲೋಮೀಟರ್ ಪಾದಯಾತ್ರೆ ನಡೆಸುವುದಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜಯೇಂದ್ರ ಘೋಷಣೆ ಮಾಡಿದ್ದಾರೆ. ಪ್ರಕಟಿತ ಕರಡು ಮತದಾರ ಪಟ್ಟಿಯಲ್ಲಿ ಸ್ಥಾನ ಪಡೆಯದೇ ಇರುವ ಮತದಾರರು ಅರ್ಜಿ ನಮೂನೆ 6ರನ್ನು ಭರ್ತಿ ಮಾಡಿ ಹೊಸದಾಗಿ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಿಕೊಳ್ಳಬಹುದು. ಸೆಪ್ಟೆಂಬರ್ 23ರ ಒಳಗೆ ಅರ್ಜಿ ಸಲ್ಲಿಸಲು ಅವಕಾಶ ಇದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಬುಡಕಟ್ಟು ಭಾಷೆ ಮತ್ತು ಸಂಸ್ಕೃತಿಯ ಸಂರಕ್ಷಣೆಗೆ ಹೆಚ್ಚಿನ ಆದ್ಯತೆ ನೀಡುವ ಅಗತ್ಯವಿದೆ ಎಂದು ಕರ್ನಾಟಕ ಬುಡಕಟ್ಟು ಸಂಶೋಧನಾ ಸಂಸ್ಥೆಯ ನಿರ್ದೇಶಕ ಡಾ ಅಶೋಕ್ ತಿಳಿಸಿದ್ದಾರೆ. ವಿಶ್ವದ ರೇಷ್ಮೆ ಉತ್ಪಾದನೆಯಲ್ಲಿ ಚೀನಾ ಮೊದಲ ಸ್ಥಾನದಲ್ಲಿದ್ದರೆ ಭಾರತ 2ನೇ ಸ್ಥಾನದಲ್ಲಿದೆ. ದೇಶದಲ್ಲಿ ರೇಷ್ಮೆ ಉತ್ಪಾದನೆಯಲ್ಲಿ ಕರ್ನಾಟಕ ಪ್ರಥಮ ಸ್ಥಾನದಲ್ಲಿದೆ. ಕಠಿಣ ಶ್ರಮ ಮತ್ತು ತಾಂತ್ರಿಕ ಸಂಶೋಧನೆಗಳ ಮೂಲಕ ಭಾರತ ರೇಷ್ಮೆ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನಕ್ಕೇರುವಂತೆ ರೈತರು ಮತ್ತು ವಿಜ್ಞಾನಿಗಳು ಶ್ರಮಿಸಬೇಕು ಎಂದು ಸಂಸದ ಗೋವಿಂದ ಎಂ ಕಾರಜೋಳ ಹೇಳಿದ್ದಾರೆ. ರಾಜ್ಯ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ಪ್ರಸಕ್ತ ಸಾಲಿಗೆ ಅನುಷ್ಠಾನಗೊಳ್ಳುತ್ತಿರುವಂತಹ ಅರಿವು ಯೋಜನೆ, ಸ್ವಾವಲಂಬಿ ಸಾರಥಿ ಯೋಜನೆ, ಶ್ರಮಶಕ್ತಿ ಸಾಲ ಯೋಜನೆ, ರೇಷ್ಮೆ ನೂಲು ಬಿಚ್ಚಾಣಿಕೆ ಉದ್ಯಮಕ್ಕೆ ನೀಡುವ ಸಹಾಯಧನ ಸೌಲಭ್ಯ ಪಡೆಯಲು ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಸೆಪ್ಟೆಂಬರ್ 17 ಕೊನೆಯ ದಿನಾಂಕವಾಗಿದೆ. ಅರ್ಜಿದಾರರು kmdco.karnataka.gov ಜಾಲತಾಣದ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.41 ರೂಪಾಯಿ ಅಷ್ಟಾಗಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ. ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
0: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ನಮ್ಮ ದಿನನಿತ್ಯದ ಜಂಜಾಟದಲ್ಲಿ ಕೆಲವರು, ಎಲ್ಲರೂ ಅಲ್ಲ, ಕೆಲವರು ಎಷ್ಟೋ ಬಾರಿ ಹಲವಾರು ಮುಖ್ಯ ವಿಚಾರಗಳನ್ನು ಮರೆತು ಹೋಗ್ತೀವಿ. ಅದೇನಪ್ಪ ಅಂಥ ಮುಖ್ಯ ವಿಚಾರಗಳು ನಾವು ಮರೆಯದೇ ಇರಬೇಕಾದಂಥದ್ದಂದರೆ, ಯಾವುದೇ ಕಾರಣಕ್ಕೂ ಈ ವಿಚಾರಗಳನ್ನು ಮರಿಬಾರ್ದಂತೆ. ಯಾವುದು ಅದು ಅಂತ ನೋಡೋದಾದರೆ ನೋಡಿ, ಯಾರಾದರೂ ನಮಗೆ, ನಾವು ಯಾರ ಹತ್ರ ಆದರೂ ಹಣನ ಇಸ್ಕೊಂಡಿರ್ತೀವಿ ಕಷ್ಟ ಅಂದ್ಬಿಟ್ಟು, ಮುಂದಿನ ವಾರನೋ ಯಾವಾಗಲೋ ಒಂದು ದಿನಾಂಕ ಹೇಳಿ ಆವಾಗ ಕೊಡ್ತೀವಿ ಅಂತ ಹೇಳಿರ್ತೀವಿ. ಅವರು ಕೇಳೋ ಮುಂಚೆನೆ ನಾವು ಹಣನ ವಾಪಸ್ ಕೊಡಬೇಕಂತೆ. ಇದು ಒಂದು ನಿಯಮ. ಆದರೆ ಇನ್ನೊಂದು ನಿಯಮ ಹೇಳುತ್ತೆ, ಯಾರಾದರೂ ನಿಮ್ಮನ್ನ ಊಟಕ್ಕೆ ಆಹ್ವಾನಿಸ್ತಾರೆ, ಒಂದು ಹೋಟೆಲ್ಗೆ ಹೋಗೋಣ, ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಆಹ್ವಾನಿಸ್ತಾರೆ, ಆಗ ದುಬಾರಿ

ಬರೀ ಭೋಜನನ ನಾವು ಆಯ್ಕೆ ಮಾಡಬಾರ್ದಂತೆ, ಅದು ಸ್ವಲ್ಪ ಸೂಕ್ಷ್ಮತೆ ಇರಬೇಕು. ಹಾಗಾಗಿ ದುಬಾರಿ ಭೋಜನನ ಆಯ್ಕೆ ಮಾಡಬಾರ್ದು, ಮತ್ತು ನಮ್ಮ ಹಿಂದೆ ಬರುವವರಿಗಾಗಿ ಬಾಗಿಲನ್ನ ತೆರೆದಿಡಬೇಕಂತೆ. ಒಂದು ರೀತಿಯ ಒಂದು ವೇಳೆ ಆ ಬಾಗಿಲು ಮುಚ್ಕೊಳ್ಳೋದಾದರೆ, ತನಗೆ ತಾನೇ ಮುಚ್ಕೊಳ್ಳೋ ಬಾಗಿಲಾದರೆ ಸ್ವಲ್ಪ ತೆರೆದಿಡಬೇಕು. ನಮ್ಮ ಹಿಂದೆ ಯಾರಾದರೂ ಇದ್ದಾರೆ ಅಂತ ಗೊತ್ತಾದಾಗ ಅದನ್ನು, ಇದೆಲ್ಲ ಸಣ್ಣ ಸಣ್ಣ ವಿಚಾರಗಳು, ಆದರೆ ಎಷ್ಟೋ ಬಾರಿ ನಾವು ಇದರ ಕಡೆ ಗಮನ ಕೊಡೋದಿಲ್ಲ. ಯಾರಾದರೂ ಸಹಾಯ ಮಾಡಿದಾಗ ಧನ್ಯವಾದ ಹೇಳಬೇಕಂತೆ, ಯಾರಾದರೂ ಮಾತಾಡ್ತಾ ಇರಬೇಕಾದಾಗ ಮಧ್ಯೆ ಅಡ್ಡಪಡಿಸಬಾರ್ದಂತೆ, ಕೊಟ್ಟ ಮಾತು ತಪ್ಪಬಾರ್ದಂತೆ, ರಹಸ್ಯವನ್ನು ಗೌಪ್ಯವಾಗಿಡಬೇಕಂತೆ. ಮತ್ತು ಅವರ ಮೊಬೈಲ್ನಿಂದ ಯಾವುದಾದ್ರೂ ಒಂದು ಫೋಟೋನ ತೋರಿಸಿದಾಗ ಆ ಫೋಟೋನ ನೋಡಿ ಕೊಡಬೇಕೇ ಹೊರತು ಬೇರೆ ಬೇರೆ ಫೋಟೋಗಳನ್ನು ಸ್ಕ್ರೋಲ್ ಮಾಡ್ತಾ ಇರಬಾರ್ದಂತೆ. ಇವೆಲ್ಲ ಒಂದು ರೀತಿಯ ನಿಯಮಗಳು, ಯಾಕಂದರೆ ಇದು ಅತ್ಯಂತ ಚಿಕ್ಕ ವಿಚಾರ, ಎಷ್ಟೋ ಬಾರಿ ಇದ್ರ ಕಡೆ ನಾವು ಗಮನ ಹರಿಸೋದಿಲ್ಲ. ಹಾಗಾಗಿ ಇವೆಲ್ಲ ನಮಗೆ ತಿಳಿದಿದ್ದರೆ ಒಳ್ಳೆಯದು ಅಲ್ವಾ?

ಜೆಂಟಲ್ಮನ್ ಚಿತ್ರದ ಹಾಡಿದಾಗಿತ್ತು. ವಿಜಯ್ ಪ್ರಕಾಶ್ ಹಾಗೂ ಸಂಗಡಿಗರು ಹಾಡಿದರು. ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯದಲ್ಲಿ

ಪುನೀತ್ ರಾಜ್ಕುಮಾರ್ ಇವರ ಹಾಡನ್ನ ಹಾಡಿದ್ರು. ಧನಂಜಯ್ ಅವರ ಸಾಹಿತ್ಯ ಇತ್ತು, ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತ, ಅಕಿರಾ ಚಿತ್ರದ ಹಾಡು. ನೋಡಿ, ಒಂದು ಚಿಕ್ಕ ಮಾತು ಎಷ್ಟು ಅರ್ಥ ಇದೆ. ಗುಲಾಬಿ ಗಿಡದಲ್ಲಿ ಎಷ್ಟೇ ಮುಳ್ಳುಗಳಿದ್ರೂ ಅದರಲ್ಲಿ ಹೂ ಅರಳಬೇಕು. ಹಾಗೆ ನಮ್ಮ ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರೂ ಮುಖದಲ್ಲಿ ನಗು ತುಂಬಿರಬೇಕಂತೆ. ಹೇಳೋದು ಸುಲಭ ಅಲ್ವಾ, ಆದರೆ ಪ್ರಯತ್ನ ನಮ್ಮದಾಗಲಿ.

0: ವಾಸ್ತು ಪ್ರಕಾರ ಚಿತ್ರದ ಹಾಡನ್ನು ಕೇಳಿದ್ರು. ವಿಜಯ್ ಪ್ರಕಾಶ್ ಹಾಡಿದರು, ಜಯಂತ್ ಕಾಯಕಿಣಿ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತದಲ್ಲಿ.
1: ಕಾಡ್ಗಿಚ್ಚಿನಿಂದಾಗಿ ಅಪಾರ ಸಂಖ್ಯೆಯ ವನ್ಯಜೀವಿಗಳು ನಾಶ ಹೊಂದುತ್ತವೆ. ಅರಣ್ಯ ನಾಶದ ಅಪಾಯ ಆ ಪ್ರದೇಶಕ್ಕೆ ಮಾತ್ರ ಸೀಮಿತವಲ್ಲ, ನೂರಾರು ಮೈಲುಗಳ ದೂರದಲ್ಲಿ ವಾಸಿಸುತ್ತಿರುವವರು ಅರಣ್ಯನಾಶದ ನೇರವೂ ತೀವ್ರವೂ ಆದ ಭೀಕರ ಪರಿಣಾಮಗಳಿಗೆ ಗುರಿಯಾಗುತ್ತಾರೆ.
2: ಪರಿಸರವಾದಿ ಶ್ರೀ ಕೆಎಂ ಚಿಣ್ಣಪ್ಪ ಅವರು ಹೀಗೆನ್ನುತ್ತಾರೆ.
3: ಕಾಡ್ಗಿಚ್ಚು ಸಾಮಾನ್ಯವಾಗಿ ಮನಸ್ಸಿನೇ ಕೊಡುವಂಥದ್ದು, ಯಾಕಂದ್ರೆ ನಮ್ಮಲ್ಲಿ ಬಹಳಷ್ಟು ಭಿನ್ನಾಭಿಪ್ರಾಯ ಇದೆ. ಬ್ಯಾಂಬು ಉಜ್ಜಿ ಆಗ್ತದೆ, ಇದೆಲ್ಲ ಸುಳ್ಳು. ಯಾಕಂದ್ರೆ ಮನುಷ್ಯ ತನ್ನ ತಪ್ಪನ್ನು ಮುಚ್ಚಿಕೊಳ್ಳಲಿಕ್ಕೆ ಹೀಗೆಲ್ಲ ಇದು ಮಾಡ್ತಾನೆ. ಒಂದೇ ಏನಂದ್ರೆ, ನಾವು ಎಲ್ಲ ಕಡೆ ಜನ ಇದ್ದಾರೆ, ಅವರು ಅವರ ತನ್ನ ಸ್ವಂತಕ್ಕೋಸ್ಕರ ಒಂದು ದನ ಮೇಯಿಸ್ಲಿಕ್ಕೆ ಹೋಗ್ತಾರೆ. ನಿಮ್ಮ ದನ ಮೇಯಿಸೋನಂತ ಹೇಳಿ ನೀವು ಅವನಿಗೆ ಹೇಳಬೇಕು, ನೋಡು ನೀನು ದನ ಮಾತ್ರ ಮೇಯಿಸ್ಕೊಂಡು ಬಾ, ಕಾಡಿಗೆ ಯಾವ ಕಾರಣಕ್ಕೂ ಬೆಂಕಿ ಹಾಕಬೇಡ ಅಂತ. ಇನ್ನೊಬ್ಬ ಏನು ಮಾಡ್ತಾನೆ, ಸೌದೆಗೆ ಹೋಗ್ತಾನೆ, ಅವನಿಗೂ ಹೇಳಬೇಕು, ನೋಡು ನೀನು ಸೌದೆ ಎತ್ಕೋ ಅಲ್ಲದೆ ನೀವು ಬೆಂಕಿ ಹಾಕ್ಲಿಕ್ಕೆ ಕೂಡ್ದು. ಹಾಗೆ ಬೇಟೆ ಅವನು, ನೀವು ಅವರಿಗೆಲ್ಲ ಹೇಳ್ತಾ ಬಂದರೆ ಜನರಲ್ಲಿ ಇದರ ನಂಬಿಕೆ ಬಂದು ಆ ಬೆಂಕಿಯನ್ನು ನಿಲ್ಲಿಸಿದಾಗ ನೋಡಿ ನಮ್ಮ ನೀರಿನ ಏನು ಹೊರತೆ ಉಂಟು ಅದು ಬತ್ತುವುದಿಲ್ಲ. ಇದು ಸಿಂಪಲ್ ರೀಸನ್, ಬಹಳ ಸಿಂಪಲ್, ನಾವೇ ಅರ್ಥಕೊಳ್ಬೇಕು.
4: ಕಾಡಿಗೆ ಹಚ್ಚಿದ ಬೆಂಕಿ ಜೀವ ವಿನಾಶದ ನಾಂದಿ.
5: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
0: ಸಮಯ 7:22 ಆಗಿದೆ. ಬನ್ನಿ ಕೇಳೋಣ ಕಾರ್ಯಕ್ರಮ ಕಗ್ಗದ ಸಿರಿ.
6: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ರೂಪದಲ್ಲಿ ಪರದೈವ ಕಣ್ಮುಂದೆ ಚರಿಸುತ್ತಿರೆ ನರನದರ ಗುರುತನರಿಯದೆಯೇ. ಪರಿಪರಿಯ ರೂಪದಲ್ಲಿ ಪರದೈವ ಕಣ್ಮುಂದೆ ಚರಿಸುತ್ತಿರೆ ನರನದರ ಗುರುತನರಿಯದೆಯೇ. ಧರೆಯದದು ತನ್ನಂದದ ಪ್ರಾಣಿ ಎಂದೆಣಿಸಿ ತೊರೆಯುವನು ದೊರೆತುದನು ಮಂಕೋತಿಮ್ಮ. ಧರೆಯದುದು ತನ್ನಂದದ ಪ್ರಾಣಿ ಎಂದೆಣಿಸಿ ತೊರೆಯುವನು ದೊರೆತುದನು ಮಂಕುತಿಮ್ಮ.

ಭಗವಂತ ಆ ಪರದೈವವನ್ನು ಯಾವ್ಯಾವ ರೂಪದಲ್ಲಿ ಕಣ್ಣು ಮುಂದೆ ಕಾಣಿಸ್ತಾನೋ ನಮಗೆ ಗೊತ್ತಿಲ್ಲ. ಅದನ್ನು ಕಾಣೋದೋ ತಿಳಿಯೋದೋ ಇದೆಲ್ಲ ಹೇಗೆ? ನಾವು ಚಿತ್ರದಲ್ಲಿ ಕಂಡ ರೀತಿಯಲ್ಲೇ

0: ಕಾಣಬೇಕು ಅನ್ನೋ ನಿಯಮ ಏನೂ ಆ ಪರದೈವಕ್ಕೆ ಅನ್ನಿಸುವುದಿಲ್ಲ. ನಾಲ್ಕೈ ಚಕ್ರ, ಶಂಖ, ಕಿರೀಟ, ಆನೆ, ಕುದುರೆ ಇವೆಲ್ಲ ನಾವು ಚಿತ್ರಗಳಲ್ಲಿ ಕಾಣಬಹುದು, ಚಲನಚಿತ್ರಗಳಲ್ಲಿ ನೋಡಬಹುದು. ಆದರೆ ನಾವು ಸಾಮಾನ್ಯ ಮನುಷ್ಯರು ಆ ದೇವನನ್ನು ಹಾಗೆ ಗುರುತಿಸೋದಕ್ಕಂತೂ ಸಾಧ್ಯವಾಗೋಲ್ಲ. ನಮಗೋಸ್ಕರ ದೇವರು ಆ ಥರದ್ದೆಲ್ಲ ಕಾಸ್ಟ್ಯೂಮ್ ಹಾಕ್ಕೊಂಡು ಬರೋಲ್ಲ. ಎಲ್ಲೋ ಬಿದ್ದೋಗಿರ್ತೀವಿ, ಯಾರೋ ನಮ್ಮನ್ನು ಎತ್ತುಬಿಡ್ತಾರೆ, ತಕ್ಷಣ ನಮ್ಮ ಬಾಯಿಂದ ಒಂದು ಮಾತು ಬರುತ್ತೆ. ಅಥವಾ ನಮ್ಮ ಬಂಧುಗಳು ನಮಗೆ ಮಾತಾಡೋಕ್ಕಾಗದೇ ಇದ್ದಾಗ ನಮ್ಮ ಬಂಧುಗಳು ಯಾರೋ ಹೇಳ್ತಾರೆ, ದೇವರು ಬಂದ ಹಾಗೆ ಬಂದ್ರಿ, ತುಂಬ ಉಪಕಾರವಾಯಿತು ಅಂಥೇಳಿ ನಮ್ಮನ್ನು ಭಾಳ ಗೌರವದಿಂದ ಕಾಣ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರು ಮಾಡೋ ಕೆಲಸ ಏನು ಅಂದರೆ, ಕಾಯುವುದು ದೇವರ ಕೆಲಸ, ಕೊಲ್ಲುವುದು ರಾಕ್ಷಸರ ಕೆಲಸ. ನಾಯಿಯೋ, ನರಿಯೋ, ರೋಗಿಯೋ, ವೃದ್ಧನೋ, ವ್ಯಾಘ್ರನೋ, ಹುಡುಗನೋ, ಪ್ರೌಢನೋ, ಯಾವ ರೂಪವೋ, ಆ ದೇವರು ಯಾವ ರೂಪದಲ್ಲಿ ಬರ್ತಾನೆಯೋ ಏನೋ. ಕನಕದಾಸನಿಗೆ ನಾಯಿಯ ರೂಪದಲ್ಲಿ, ಹಾವಿನ ರೂಪದಲ್ಲಿ ಕಾಣಿಸ್ಕೊಂಡ ಭಗವಂತ, ಹಾಗೆ ಯಾರ್ಯಾರಿಗೆ ಯಾವ್ಯಾವ ರೂಪದಲ್ಲಿ ಭಗವಂತ ಕಾಣಿಸ್ತಾನೆಯೋ, ಯಾವುದನ್ನೇ ಕಂಡರು ಕಾರಣ ಹುಡುಕುವವರು, ಪ್ರಶ್ನಿಸುವವರು, ನಮ್ಮಂತೆಯೇ ಅದು ಇನ್ನೊಂದು ನರಪ್ರಾಣಿ ಅಂತ ಉದಾಸೀನ ಮಾಡೋರು ನಾವು. ಹೀಗಾಗಿ ಆ ಪರದೈವವನ್ನು ಗುರುತಿಸದೆ ಕಾಣದೆ ಹೋದಾಗ ಹತ್ತಬೇಕಾಗಿದ್ದ ರೈಲು ತಪ್ಪೋಗಿರುತ್ತೆ, ಟಿಕೆಟ್ ತೊಗೊಂಬಿಟ್ಟಿರ್ತೀವಿ ರೈಲು ಹೋದ ಮೇಲೆ ಅನ್ನೋದನ್ನು ಮರಿಬಾರ್ದು.
1: ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು, ವರ ನೀಡಿ. ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು, ವರ ನೀಡಿ. ಮೈಮೆ ಕಾಂಬುಡೆ ನಿನಗೆ ಸಂಸ್ಕಾರವಿರಬೇಕು, ತಾಮಸಿಗೆ ವರವೆಲ್ಲಿ ಮಂಕುತಿಮ್ಮ. ಮೈಮೆ ಕಾಂಬುಡೆ ನಿನಗೆ ಸಂಸ್ಕಾರವಿರಬೇಕು, ತಾಮಸಿಗೆ ವರವೆಲ್ಲಿ ಮಂಕುತಿಮ್ಮ.

0: ಭಗವಂತನಿಗೆ ಹೀಗೆ ಕಾಣಿಸ್ಕೋಬೇಕು ಅಂತನೋ ನಿಯಮ ಏನೂ ಇಲ್ಲ. ಅತ್ಯಂತ ಸಾಮಾನ್ಯ ರೂಪದಲ್ಲಿ ಕಾಣಿಸ್ಕೊಳ್ಬಹುದು, ಸಂಸಾರಿಯ ವೇಷದಲ್ಲಿ ಬಂದು ಮುಂದೆ ನಿಲ್ಲಬಹುದು. ಶ್ರೀನಿವಾಸ ನಾಯಕರಿಗೆ ಅಂಗಡಿನಲ್ಲಿ ಒಬ್ಬ ಗೃಹಸ್ಥನ ವೇಷದಲ್ಲಿ, ಒಬ್ಬ ಬ್ರಹ್ಮಚಾರಿಯ ವೇಷದಲ್ಲಿ ದೇವರು ಬಂದು ಕಾಣಿಸ್ಕೊಳ್ತಾನೆ. ಆ ಶ್ರೀನಿವಾಸ ನಾಯಕರ ಹೆಂಡತಿ ಸರಸ್ವತಿಬಾಯಿಗೂ ಹಾಗೆ ಕಾಣಿಸ್ಕೊಳ್ತಾನೆ. ಮುಂದೆ ಆದದ್ದೆಲ್ಲ ಒಂದು ಪವಾಡ, ನಡೆದು ಹೋಗುತ್ತೆ, ಬಂದದ್ದೆಲ್ಲ ಬರಲಿ, ಭಗವಂತನ ದಯೆ ಇರಲಿ ಅಂದಾಗೆ ಆದದ್ದೆಲ್ಲ ಒಳಿತೆ ಆಯಿತು ಅಂಥೇಳಿ ಇಡೀ ಸಂಸಾರವನ್ನು ಬಿಟ್ಟು ಅವರು ಹೊರಗೆ ಹೊರಡ್ತಾರೆ ತಂಬೂರಿ ಹಿಡ್ಕೊಂಡು. ನಮ್ಮ ಮೇಲೆ ಕೃಪೆ ಇಟ್ಟು ಅನುಗ್ರಹ ತೋರೋಕ್ಕೆ, ವರ ನೀಡೋಕ್ಕೆ ಯಾವುದೇ ವೇಷವನ್ನು ಆತ ಧರಿಸಬಹುದು. ಇಂಥ ವೇಷದಲ್ಲೇ ದೇವರು ಬರಬೇಕು ಅಂತ ನಾವು ಬಯಸೋದಾದರೆ ಅದು ಸಿನಿಮಾಗಳಲ್ಲಿ, ನಾಟಕಗಳಲ್ಲಿ ಮಾತ್ರ. ಭಗವಂತನಿಗೆ ಯಾವ ವೇಷ? ಸಾಮಾನ್ಯ ವ್ಯಕ್ತಿ, ವಸ್ತು, ಪ್ರಾಣಿ ರೂಪದಲ್ಲೋ ಸಂಸಾರಿ ವೇಷದಲ್ಲೋ ವರ ನೀಡೋಕ್ಕೆ ಅಂತ ಸ್ವಾಮಿ ನಿನ್ನೆಡೆಗೆ, ಅಂದರೆ ನಾವಿರೋ ಕಡೆಗೆ, ನಾವಿದ್ದ ಜಾಗಕ್ಕೆ ಬರ್ತಾನಂತೆ. ದೇವಸ್ಥಾನದಲ್ಲೋ ಪೂಜೆ ಪುನಸ್ಕಾರ ಅಭಿಷೇಕ ಇತ್ಯಾದಿ ಪ್ರದರ್ಶನಗಳು ನಮ್ಮ ಸಂತೋಷಕ್ಕಲ್ಲದೆ, ನಮ್ಮ ತೃಪ್ತಿಗಲ್ಲದೆ, ನಮ್ಮ ಲಾಭದ ಗಳಿಕೆಗಲ್ಲದೆ ಭಗವಂತನ ಅನುಗ್ರಹಕ್ಕಾಗಿ ಅಲ್ಲವೇ ಅಲ್ಲ. ಭಗವಂತನಿಗೆ ಯಾವ ಸೇವೆ ಮಾಡಿಸ್ದೇ ಇದ್ದರೂ, ಯಾವ ಅಭಿಷೇಕಗಳನ್ನು ಮಾಡಿಸ್ದೇ ಇದ್ದರೂ ಅವನು ಕಾಣಿಸ್ಕೊಳ್ಳೋವೋ ಕಾಣಿಸ್ಕೊಂಡೇ ಕಾಣಿಸ್ಕೋತಾನೆ. ಅದನ್ನು ಕಾಣುವ ಶಕ್ತಿ ನಮ್ಮಲ್ಲಿ ಇರಬೇಕು. ಭಗವಂತನ ಮಹಿಮೆ ಕಾಣಬೇಕು ಅಂದರೆ ನಮಗೆ ಸಂಸ್ಕಾರವಿರಬೇಕು. ಏನೀ ಸಂಸ್ಕಾರ ಅಂತಂದರೆ ಸಹಜವಾದ ಬದುಕು. ಅಂದ್ರೇನು? ಆಡಂಬರವಿಲ್ಲದ ಬದುಕು, ನಿದರ್ಶನದ ಬದುಕು, ಪ್ರದರ್ಶನವಲ್ಲದ ಬದುಕು. ಇಂಥ ಬದುಕಿನಲ್ಲಿದ್ದಾಗ ಕತ್ತಲಲ್ಲಿ ಕುಳಿತಿರಲು ಯಾರು ಆಸೆ ಪಡ್ತಾರೆ ಅಂಥವನಿಗೆ ಬೆಳಕಿನ ಸಹವಾಸ ಸಿಗೋಲ್ಲ. ತಾಮಸ ಬುದ್ಧಿಯವನಿಗೆ ಆ ಮಹಿಮೆ ಕಾಣಬೇಕು ಅಂದರೆ ಆ ತಾಮಸ ಬುದ್ಧಿಯಿಂದ ಹೊರಗೆ ಬರಬೇಕು, ಆಗ ದೇವರು ಕಾಣಿಸ್ತಾನೆ ಅನ್ನತ್ತೆ ಈ ಕಗ್ಗದ ಭಾಗ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಶ್ರೀನಿಧಿ, ವ್ಯಾಖ್ಯಾನ ಎಚ್ಎಸ್ ಶ್ರೀರಾಮಕೃಷ್ಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಹಲವು ದಶಕಗಳಿಂದ ಸತತವಾಗಿ ಕೇಳುಗರನ್ನ ರಂಜಿಸುತ್ತಾ ಬಂದಿದೆ ಆಕಾಶವಾಣಿ.
2: ಅಮೃತಧಾರೆ ಕೋಟಿ ಜನುಮ ಜತೆಗಾತಿ.
1: ನವಯುಗದ ಹೊಸ ಗಾಳಿಗೆ ಮೈಯೊಡ್ಡಿ ಗಟ್ಟಿಯಾಗಿ ನಿಂತಿದೆ ಆಕಾಶವಾಣಿ. ಬಹುಜನ ಹಿತಾಯ ಬಹುಜನ ಸುಖಾಯ ಘೋಷವಾಕ್ಯವನ್ನು ಎತ್ತಿ ಹಿಡಿದಿದೆ ಆಕಾಶವಾಣಿ. ಕೇಳಿ ಆನಂದಿಸಿ ಆಕಾಶವಾಣಿ.

ರೂಪಾಯಿ ನೋಟಿನ ಮೇಲೆ ಬರೆಯಬಾರದು, ಅದನ್ನು ಕೊಳೆ ಮಾಡಬಾರದು. ಅದು ದೇಶದ ಆಸ್ತಿ, ಹಣ ಒಬ್ಬರ ಸ್ವತ್ತಲ್ಲ. ಎಲ್ಲೆಂದರಲ್ಲಿ ಉಗುಳಬಾರದು. ನಮ್ಮ ಶರೀರಕ್ಕೆ ಬೇಡವಾದದ್ದು ಬೇರೆಯವರಿಗೂ ಬೇಕಾಗುವುದಿಲ್ಲ. ಹಾಗೆ ವಾಹನದ ಕಿಟಕಿಯಿಂದ ಉಗಿಯುವುದು ಸರ್ವತಾ ಸಲ್ಲ. ಇದು ಆರೋಗ್ಯಕ್ಕೂ ಸ್ವಚ್ಛತೆಗೂ ಸಹಕಾರಿ. ನೆನಪಿರಲಿ.

0: ರಕ್ತದಾನ ಬಹುದೊಡ್ಡ ಸೇವೆ. 18-60 ವರ್ಷದೊಳಗಿನ ಎಲ್ಲ ಆರೋಗ್ಯವಂತ ವ್ಯಕ್ತಿಗಳು ರಕ್ತದಾನ ಮಾಡಬಹುದು.
1: ರಕ್ತದಾನ ಬಹು ಅಮೂಲ್ಯ. ರಕ್ತದಾನವೆಂದರೆ ಜೀವದಾನವೇ ಸರಿ. ಅತ್ಯುತ್ತಮ ಸಮಾಜ ಸೇವೆಗಳಲ್ಲಿ ರಕ್ತದಾನವೂ ಒಂದು.

ಉದ್ಯಮಕ್ಕೆ ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ಕ್ಷಿಪಣಿ ವ್ಯವಸ್ಥೆಗಳ ತಂತ್ರಜ್ಞಾನ ವರ್ಗಾವಣೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. ರಷ್ಯಾ ವಿದೇಶಾಂಗ ಸಚಿವರೊಂದಿಗೆ ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್ ದ್ವಿಪಕ್ಷೀಯ ಮಾತುಕತೆ. ಭಾರತ ಚೀನಾ ಗಡಿ ಸಮಸ್ಯೆ ಕುರಿತು ಚೀನಾ ವಿದೇಶಾಂಗ ಸಚಿವರೊಂದಿಗೆ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಚರ್ಚೆ. ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ದದ ಸರಣಿಯ ಎರಡನೇ ಪಂದ್ಯದಲ್ಲಿ ಭಾರತ ಮುನ್ನಡೆ. ವಾರ್ತೆಗಳ ವಿವರ. ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ಎಲ್ಲ ಸಾಂಪ್ರದಾಯಿಕ ಕ್ಷಿಪಣಿ ವ್ಯವಸ್ಥೆಗಳ ತಂತ್ರಜ್ಞಾನಗಳನ್ನು ದೇಶದೊಳಗೆ ಉತ್ಪಾದನೆಗಾಗಿ ಭಾರತೀಯ ರಕ್ಷಣಾ ಉದ್ಯಮಕ್ಕೆ ವರ್ಗಾಯಿಸಲು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ ನೀಡಿದ್ದಾರೆ. ಈ ಉಪಕ್ರಮವು ಕಾರ್ಯಾಚರಣೆಯ ಸಾಮರ್ಥ್ಯ ಹೆಚ್ಚಿಸುವುದು, ಆಮದು ಅವಲಂಬನೆ ಕಡಿಮೆ ಮಾಡುವುದು ಮತ್ತು ದೇಶೀಯ ಮೌಲ್ಯವರ್ಧನೆ ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಇದು ಸ್ಥಳೀಯ ಉತ್ಪಾದನೆಗೆ ಅನುವು ಮಾಡಿಕೊಡುವ ಮೂಲಕ ದೇಶೀಯ ಕೈಗಾರಿಕೆಗಳ ಹೆಚ್ಚಿನ ಭಾಗವಹಿಸುವಿಕೆಯನ್ನು ಉತ್ತೇಜಿಸುವಲ್ಲಿ ತಂತ್ರಜ್ಞಾನ ವರ್ಗಾವಣೆಗೆ ಪ್ರಮುಖ ಮೈಲಿಗಲ್ಲನ್ನು ಗುರುತಿಸುತ್ತದೆ. ಈ ನಿಬಂಧನೆಯು ಕ್ಷಿಪಣಿ ವ್ಯವಸ್ಥೆಯ ಅಭಿವೃದ್ಧಿಯನ್ನು ಕೈಗಾರಿಕಾ ಉತ್ಪಾದನೆಗೆ ಯಶಸ್ವಿಯಾಗಿ ಪರಿವರ್ತಿಸಲು ಅನುವು ಮಾಡಿಕೊಡುತ್ತದೆ. ಇದು ಸುಧಾರಿತ ರಕ್ಷಣಾ ವ್ಯವಸ್ಥೆಗಳ ಅಭಿವೃದ್ಧಿ ಮತ್ತು ತಯಾರಿಕೆಗಾಗಿ ಭಾರತೀಯ ಉದ್ಯಮದ ಸಾಮರ್ಥ್ಯಗಳನ್ನು ಬಳಸಿಕೊಳ್ಳಲು ಡಿಆರ್ಡಿಒದ ನಿರಂತರ ಪ್ರಯತ್ನಗಳನ್ನು ಪ್ರತಿಬಿಂಬಿಸುತ್ತದೆ. ದೇಶೀಯ ಉತ್ಪಾದನಾ ಸಾಮರ್ಥ್ಯಗಳನ್ನು ಹೆಚ್ಚಿಸುವುದು, ರಕ್ಷಣಾ ಕೈಗಾರಿಕಾ ವಲಯವನ್ನು ಬಲಪಡಿಸುವುದು ಮತ್ತು ಪೂರೈಕೆ ಸರಪಳಿಯಲ್ಲಿ ಭಾರತೀಯ ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಹಾಗೂ ಇತರ ತಂತ್ರಜ್ಞಾನ ಪಾಲುದಾರರ ಭಾಗವಹಿಸುವಿಕೆಗೆ ಅವಕಾಶ ಸೃಷ್ಟಿಸುವುದು ಇದರ ಉದ್ದೇಶವಾಗಿದೆ. ಭಾರತದ ಡಿಜಿಟಲ್ ಪಾವತಿ ವ್ಯವಸ್ಥೆಯ ಬೆನ್ನೆಲುಬಾಗಿರುವಂತಹ ಏಕೀಕೃತ ಪಾವತಿ ವ್ಯವಸ್ಥೆ ಯುಪಿಐ ಇಂದಿಗೆ 10 ವರ್ಷಗಳನ್ನು ಪೂರೈಸಿದೆ. 2016 ಆಗಸ್ಟ್ 25 ಸಾರ್ವಜನಿಕ ಬಳಕೆಗೆ ಆರಂಭವಾದಂತಹ ಯುಪಿಐ ವಹಿವಾಟಿನ ಪ್ರಮಾಣದಲ್ಲಿ ಸುಮಾರು 13,000 ಪಟ್ಟು ಏರಿಕೆ ಕಂಡಿದೆ. 2016-17 1.78 ಕೋಟಿ ಇದ್ದ ವಾರ್ಷಿಕ ವಹಿವಾಟುಗಳ ಸಂಖ್ಯೆ 2025-26 24,162 ಕೋಟಿಗೂ ಅಧಿಕವಾಗಿದೆ. ಇದೇ ಅವಧಿಯಲ್ಲಿ ವಹಿವಾಟಿನ ಮೌಲ್ಯ 7,000 ಕೋಟಿ ರೂಪಾಯಿಗಳಿಂದ ಸುಮಾರು 314,00,000 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. ಗಡಿಯಾಚೆಗಿನ ಡಿಜಿಟಲ್ ಪಾವತಿಗೆ ಜಾಗತಿಕ ವೇದಿಕೆಯಾಗಿ ಹೊರಹೊಮ್ಮಿರುವಂತಹ ಯುಪಿಐ ಪ್ರಸ್ತುತ 11 ದೇಶಗಳಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದೆ. ಯುಪಿಐ ಡಿಜಿಟಲ್ ಪಾವತಿ ವ್ಯವಸ್ಥೆ 10 ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಸಂದೇಶ ಹಂಚಿಕೊಂಡಿರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರು, ಭಾರತ ಈ ಡಿಜಿಟಲ್ ಕ್ರಾಂತಿಯ ಪ್ರಮಾಣ ಮತ್ತು ವ್ಯಾಪ್ತಿಗೆ ಪ್ರತಿಯೊಬ್ಬ ಭಾರತೀಯನೂ ಹೆಮ್ಮೆ ಪಡಬೇಕು ಎಂದು ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಅವರು ಏಕೀಕೃತ ಪಾವತಿ ವ್ಯವಸ್ಥೆಯ ದಶಕಗಳ ಸೇವಾ ಯಶಸ್ಸನ್ನು ಶ್ಲಾಘಿಸಿ, ಭಾರತೀಯ ಡಿಜಿಟಲ್ ಪಾವತಿ ಪಯಣದಲ್ಲಿ ಇದೊಂದು ಪ್ರಮುಖ ತಿರುವಾಗಿದೆ ಎಂದು ಹೇಳಿದ್ದಾರೆ. ರಷ್ಯಾ ಪ್ರವಾಸದಲ್ಲಿರುವಂತಹ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಮಾಸ್ಕೋದಲ್ಲಿ ರಷ್ಯಾ ವಿದೇಶಾಂಗ ಸಚಿವ ಸೆರ್ಗೈ ಲಾವ್ರೋವ್ ಅವರೊಂದಿಗೆ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವಂತಹ ಸಚಿವ ಡಾ ಎಸ್ ಜೈಶಂಕರ್, ಭಾರತ ಮತ್ತು ರಷ್ಯಾ ನಡುವಿನ ದ್ವಿಪಕ್ಷೀಯ ಸಹಕಾರ ಸೇರಿದಂತೆ ಪ್ರಾದೇಶಿಕ ಮತ್ತು ಜಾಗತಿಕ ಸವಾಲುಗಳು ಹಾಗೂ ಬಹುಪಕ್ಷೀಯ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸಲಾಯಿತು ಎಂದು ತಿಳಿಸಿದ್ದಾರೆ. ಉಕ್ರೇನ್, ಇರಾನ್ ಮತ್ತು ಅಫ್ಘಾನಿಸ್ತಾನದಲ್ಲಿನ ಪ್ರಸ್ತುತ ಪರಿಸ್ಥಿತಿ ಬಗ್ಗೆಯೂ ಉಭಯ ನಾಯಕರು ಚರ್ಚೆ ನಡೆಸಿದ್ದಾರೆ. ಇದಕ್ಕೂ ಮುನ್ನ ಸಚಿವ ಡಾ ಎಸ್ ಜೈಶಂಕರ್ ಅವರು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ವ್ಯಾಪಾರ, ಇಂಧನ, ರಸಗೊಬ್ಬರ ಮತ್ತು ಪ್ರಮುಖ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ನಡುವಿನ ಆರ್ಥಿಕ ಸಂಬಂಧ ಬಲಿಷ್ಠಗೊಳಿಸುವ ಕುರಿತು ಚರ್ಚೆ ನಡೆಸಲಾಯಿತು. ಭಾರತ ಚೀನಾ ಗಡಿ ಸಮಸ್ಯೆ ಮತ್ತು ಉಭಯ ದೇಶಗಳ ನಡುವಿನ ಸಂಬಂಧಗಳ ಸುಧಾರಣೆ ಕುರಿತು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಇಂದು ಬೀಜಿಂಗ್ನಲ್ಲಿ ನಡೆದ ವಿಶೇಷ ಪ್ರತಿನಿಧಿ ಸಭೆಯಲ್ಲಿ ಚೀನಾ ವಿದೇಶಾಂಗ ಸಚಿವ ವಾಂಗ್ ಯಿ ಅವರೊಂದಿಗೆ ಮಾತುಕತೆ ನಡೆಸಿದರು. ಸೆಪ್ಟೆಂಬರ್ 12 ಮತ್ತು 13 ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗಿಯಾಗಲು ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್ ಅವರು ನವದೆಹಲಿಗೆ ಭೇಟಿ ನೀಡಲಿರುವ ಹಿನ್ನೆಲೆಯಲ್ಲಿ ಈ ಮಾತುಕತೆಗಳು ಹೆಚ್ಚಿನ ಮಹತ್ವವನ್ನು ಪಡೆದುಕೊಂಡಿವೆ. 3,488 ಕಿಲೋಮೀಟರ್ ವಿಸ್ತೀರ್ಣದ ಭಾರತ ಚೀನಾ ಗಡಿ ವಿವಾದವನ್ನು ಸಮಗ್ರವಾಗಿ ಪರಿಹರಿಸಲು 2003 ಸ್ಥಾಪಿಸಲಾದಂತಹ ಗಡಿ ಮಾತುಕತೆ ಕಾರ್ಯವಿಧಾನಕ್ಕೆ ಅಜಿತ್ ದೋವಲ್ ಮತ್ತು ವಾಂಗ್ ಯಿ ವಿಶೇಷ ಪ್ರತಿನಿಧಿಗಳಾಗಿದ್ದಾರೆ. ಇದಕ್ಕೂ ಮುನ್ನ ಅಜಿತ್ ದೋವಲ್ ಅವರು ಚೀನಾ ಉಪಾಧ್ಯಕ್ಷ ಹಾಂಗ್ ಜಾಂಗ್ ಅವರೊಂದಿಗೆ ಮಾತುಕತೆಯನ್ನು ನಡೆಸಿದರು. ದೀರ್ಘಾವಧಿಯ ಹೂಡಿಕೆ ಹೆಚ್ಚಿಸಲು ಹಾಗೂ ಭಾರತ ಜಪಾನ್ ಆರ್ಥಿಕ ಸಂಬಂಧಗಳನ್ನು ಬಲಪಡಿಸಲು ಜಪಾನ್ನ ಪ್ರಮುಖ ಹಣಕಾಸು ವ್ಯವಸ್ಥೆಗಳ ಮುಖ್ಯಸ್ಥರೊಂದಿಗೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಮಾತುಕತೆ ನಡೆಸಿದ್ದಾರೆ. ಜಪಾನ್ ಪ್ರವಾಸದಲ್ಲಿರುವಂತಹ ಸಚಿವರು ಮಿತ್ಸುಬಿಷಿ ಯುಎಫ್ಜೆ ಫೈನಾನ್ಷಿಯಲ್ ಗ್ರೂಪ್, ಜಪಾನ್ ಅಭಿವೃದ್ಧಿ ಬ್ಯಾಂಕ್, ಮಿಜುಹೋ, ಮಾರ್ಗನ್ ಸ್ಟಾನ್ಲಿ, ನೊಮುರಾ ಮತ್ತು ನೇಪಾನ್ ಲೈಫ್ ಸಂಸ್ಥೆಗಳ ಪ್ರತಿನಿಧಿಗಳ ಜೊತೆಗೆ ಭಾರತದಲ್ಲಿ ಹೂಡಿಕೆ ಅವಕಾಶಗಳ ಕುರಿತು ಚರ್ಚೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಪಿಯೂಷ್ ಗೋಯಲ್, ಜಾಗತಿಕ ಅನಿಶ್ಚಿತತೆಗಳ ಹೊರತಾಗಿಯೂ ಭಾರತ

0: ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ವೆಲ್ಲಿಂಗ್ಟನ್ನಲ್ಲಿ ನಡೆದಂತಹ ಎರಡನೇ ಆವೃತ್ತಿಯ ರಕ್ಷಣಾ ಕಾರ್ಯತಂತ್ರದ ಸಂವಾದದಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ಮುಕ್ತ ಮತ್ತು ಎಲ್ಲರನ್ನೂ ಒಳಗೊಂಡ ಇಂಡೋ ಪೆಸಿಫಿಕ್ ಪ್ರದೇಶಕ್ಕೆ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿವೆ. ಉನ್ನತ ಮಟ್ಟದ ಮಾತುಕತೆಯು ಕಡಲ ಭದ್ರತೆ, ಜಂಟಿ ಮಿಲಿಟರಿ ತರಬೇತಿ ಮತ್ತು ಒಟ್ಟಾರೆ ರಕ್ಷಣಾ ಸಹಕಾರ ಬಲಗೊಳಿಸುವತ್ತ ಗಮನ ಹರಿಸಿತು. ಭಾರತೀಯ ನಿಯೋಗವು ನ್ಯೂಜಿಲೆಂಡ್ ರಕ್ಷಣಾ ಪಡೆ ಮತ್ತು ರಕ್ಷಣಾ ಸಚಿವಾಲಯದ ಪ್ರಮುಖ ನಾಯಕರೊಂದಿಗೆ ಉನ್ನತ ಮಟ್ಟದ ಸಭೆಗಳನ್ನು ನಡೆಸಿತು. ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ ರಾಷ್ಟೀಯ ಏರೋಸ್ಪೇಸ್ ಪ್ರಯೋಗಾಲಯ CSIR NAL ಇಂದು ನವದೆಹಲಿಯಲ್ಲಿ 3 ಸ್ಥಳೀಯ ಸೂಕ್ಷ್ಮ ಮತ್ತು ಸಣ್ಣ ಅನಿಲ ಟರ್ಬೈನ್ ಎಂಜಿನ್ಗಳನ್ನು ಅನಾವರಣಗೊಳಿಸಿತು. 3 ಎಂಜಿನ್ಗಳು 5 kg ಒತ್ತಡದೊಂದಿಗೆ NJ-05, 50 kg ಒತ್ತಡದೊಂದಿಗೆ NJ-50 ಮತ್ತು 100 kg ಒತ್ತಡದೊಂದಿಗೆ NJ-100 ಸೇರಿವೆ. ಸ್ಥಳೀಯ ರಕ್ಷಣಾ ತಂತ್ರಜ್ಞಾನಗಳಿಗೆ ನಿರ್ಣಾಯಕ ಅವಶ್ಯಕತೆಗಳನ್ನು ಪೂರೈಸಲು ಎಂಜಿನ್ಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಕಾಂಪ್ಯಾಕ್ಟ್ ಪ್ರೊಪಲ್ಷನ್ ವ್ಯವಸ್ಥೆಗಳನ್ನು ಯುದ್ಧ ತಂತ್ರದ ಮಾನವರಹಿತ ವೈಮಾನಿಕ ವಾಹನಗಳು, ಡ್ರೋನ್ ಇಂಟರ್ಸೆಪ್ಟರ್ಗಳು ಮತ್ತು ಕಾಂಪ್ಯಾಕ್ಟ್ ಕ್ಷಿಪಣಿ ವ್ಯವಸ್ಥೆಗಳಿಗಾಗಿ ಅಭಿವೃದ್ಧಿಪಡಿಸಲಾಗಿದೆ. ಸಭೆಯನ್ನುದ್ದೇಶಿಸಿ ಮಾತನಾಡಿದ CSIR ಮಹಾನಿರ್ದೇಶಕರು ಹಾಗೂ ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಇಲಾಖೆಯ ಕಾರ್ಯದರ್ಶಿ ಡಾ ಎನ್ ಕಲೈ ಸೆಲ್ವಿ, ಇಂತಹ ಹೆಚ್ಚು ವಿಶೇಷ ಮತ್ತು ನಿರ್ಣಾಯಕ ಉಪವ್ಯವಸ್ಥೆಗಳ ಸ್ಥಳೀಯ ಅಭಿವೃದ್ಧಿಯು ಏರೋಸ್ಪೇಸ್ ಇಂಜಿನಿಯರಿಂಗ್ನಲ್ಲಿ ಆತ್ಮನಿರ್ಭರ ಭಾರತದ ಗುರಿಯನ್ನು ಸಾಧಿಸುವಲ್ಲಿ ಪ್ರಮುಖ ಮೈಲಿಗಲ್ಲು ಎಂದು ಹೇಳಿದರು. ಸಿಎಸ್ಐಆರ್ ಎನ್ಎಎಲ್ ನಿರ್ದೇಶಕ ಡಾ ಅಭಯ್ ಎ ಪಾಶಿಲ್ಕರ್ ವೇಗವಾಗಿ ವಿಸ್ತರಿಸುತ್ತಿರುವಂತಹ ಏರೋಸ್ಪೇಸ್ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆ ಸೇರಿದಂತೆ ಭಾರತೀಯ ಉದ್ಯಮವು ದೇಶದ ರಕ್ಷಣಾ ಕ್ಷೇತ್ರದ ಅವಶ್ಯಕತೆಗಳನ್ನು ಪೂರೈಸಲು ಈ ಸುಧಾರಿತ ಎಂಜಿನ್ಗಳನ್ನು ದೊಡ್ಡ ಪ್ರಮಾಣದಲ್ಲಿ ತಯಾರಿಸುವ ಸಾಮರ್ಥ್ಯವನ್ನು ಹೊಂದಿವೆ ಎಂದು ತಿಳಿಸಿದ್ದಾರೆ. ಕೊಲಂಬೋದ ಸಿನ್ಹಳೀಸ್ ಸ್ಪೋರ್ಟ್ಸ್ ಕ್ಲಬ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವಂತಹ ಭಾರತ ಮತ್ತು ಶ್ರೀಲಂಕಾ ನಡುವಿನ ಸರಣಿಯ 2ನೇ ಮತ್ತು ಅಂತಿಮ ಟೆಸ್ಟ್ ಪಂದ್ಯದ 3ನೇ ದಿನದ ಅಂತ್ಯಕ್ಕೆ ಶ್ರೀಲಂಕಾ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 3 ವಿಕೆಟ್ ನಷ್ಟಕ್ಕೆ 265 ರನ್ ಗಳಿಸಿದೆ. ಮಳೆ ಕಾರಣ ಪಂದ್ಯ ಇಂದು ತಾತ್ಕಾಲಿಕ ಸ್ಥಗಿತವಾಗಿದ್ದು ಪ್ರಸ್ತುತ ಶ್ರೀಲಂಕಾ 238 ರನ್ಗಳಿಗೆ ಹಿನ್ನಡೆಯಲಿದೆ. ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 9 ವಿಕೆಟ್ ನಷ್ಟಕ್ಕೆ 503 ರನ್ ಗಳಿಸಿ ಡಿಕ್ಲೇರ್ ಘೋಷಿಸಿತು. ನಾಳೆ 4ನೇ ದಿನದಾಟ ಮುಂದುವರಿಯಲಿದೆ. 2026 ಪ್ರಸಕ್ತ ಪ್ರಕಟಣೆಯಲ್ಲಿ ಶ್ರೇಷ್ಠತೆಗಾಗಿ ಭಾರತೀಯ ಪ್ರಕಾಶಕರ ಒಕ್ಕೂಟ ಕೊಡಮಾಡುವ ಪ್ರಶಸ್ತಿಗಳಲ್ಲಿ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವಾಲಯದ ಪ್ರಕಟಣೆ ವಿಭಾಗವು 7 ಪ್ರಶಸ್ತಿಗಳನ್ನು ಪಡೆಯಲಿದೆ. ವಿಭಾಗದ ಹಿಂದಿ, ಇಂಗ್ಲಿಷ್ ಮತ್ತು ಉರ್ದು ಭಾಷೆಗಳಲ್ಲಿ ಪ್ರಕಟವಾಗುವಂತಹ ನಿಯತಕಾಲಿಕೆಗಳು, ಪುಸ್ತಕಗಳು ಮತ್ತು ಇತರ ಪ್ರಕಟಣೆಗಳನ್ನು ವಿವಿಧ ವಿಭಾಗಗಳಲ್ಲಿ ಗುರುತಿಸಲಾಗಿದೆ. ವಿಭಾಗವು ಪ್ರಕಟಿಸುವ ಪುಸ್ತಕಗಳು ಮತ್ತು ನಿಯತಕಾಲಿಕೆಗಳು ರಾಷ್ಟ್ರೀಯ ಅಭಿವೃದ್ಧಿ, ಸಾಹಿತ್ಯ, ಸಂಸ್ಕೃತಿ, ಕಲೆ ಮತ್ತು ಸಮಕಾಲೀನ ವಿಷಯಗಳಿಗೆ ಸಂಬಂಧಿಸಿದ ವೈವಿಧ್ಯಮಯ ಮತ್ತು ಮೌಲ್ಯಯುತ ವಿಷಯಗಳನ್ನು ಓದುಗರಿಗೆ ತಲುಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಈ ಬಗ್ಗೆ ಪ್ರಕಟಣೆ ವಿಭಾಗದ ಮಹಾನಿರ್ದೇಶಕರಾದಂತಹ ಡಾ ಧೀರಜ್ ಕಾಕಾಡಿಯಾ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತೀಯ ರಕ್ಷಣಾ ಉದ್ಯಮಕ್ಕೆ DRDO ಅಭಿವೃದ್ಧಿಪಡಿಸಿದ ಕ್ಷಿಪಣಿ ವ್ಯವಸ್ಥೆಗಳ ತಂತ್ರಜ್ಞಾನ ವರ್ಗಾವಣೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. ರಷ್ಯಾ ವಿದೇಶಾಂಗ ಸಚಿವರೊಂದಿಗೆ ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್ ದ್ವಿಪಕ್ಷೀಯ ಮಾತುಕತೆ. ಭಾರತ ಚೀನಾ ಗಡಿ ಸಮಸ್ಯೆ ಕುರಿತು ಚೀನಾ ವಿದೇಶಾಂಗ ಸಚಿವರೊಂದಿಗೆ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಚರ್ಚೆ. ಟೆಸ್ಟ್ ಕ್ರಿಕೆಟ್ ಶ್ರೀಲಂಕಾ ವಿರುದ್ಧದ ಸರಣಿಯ 2ನೇ ಪಂದ್ಯದಲ್ಲಿ ಭಾರತ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
3: ಈಗೊಂದು ಜಾಹೀರಾತು, ನಂತರ 3 ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಬರುತ್ತೆ. ಮೊದಲನೇ ಹಾಡು ಯಜಮಾನ ಚಿತ್ರದ್ರು, ಚಿತ್ರ ರಾಜೇಶ್ ಕೃಷ್ಣನ್ ಹಾಡಿದ್ದಾರೆ. ಕಲ್ಯಾಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತದಲ್ಲಿ. ಎರಡನೇ ಹಾಡು ಇದಾದ ನಂತರ ಚೆಲುವಿನ ಚಿತ್ತಾರ ಈ ಚಿತ್ರದ ಹಾಡು ಬರುತ್ತೆ. ಇದಾದ ನಂತರ ಗಾಳಿಪಟ ಚಿತ್ರದ ಹಾಡು. 3 ಹಾಡುಗಳು ಬ್ಯಾಕ್ ಟು ಬ್ಯಾಕ್ ನಿಮಗಾಗಿ. ಮೊದಲನೇದಾಗಿ ಜಾಹೀರಾತು.

0: ನಂತರ ಮೂರು ಹಾಡುಗಳನ್ನು ಕೇಳಿದ್ದೀರಿ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಬೂತ್ ಮಟ್ಟದ ಅಧಿಕಾರಿಗಳು ಭಾರತದ ಪ್ರಜಾಪ್ರಭುತ್ವದ ಅಡಿಪಾಯ ಎಂದು ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಹೇಳಿದ್ದಾರೆ. ಉತ್ತರ ಪ್ರದೇಶಕ್ಕೆ ಎರಡು ದಿನಗಳ ಭೇಟಿ ನೀಡಿರುವ ಅವರು ಇಂದು ಲಖನೌದಲ್ಲಿ ಸುಮಾರು 500 ಬೂತ್ ಮಟ್ಟದ ಅಧಿಕಾರಿಗಳ ಜೊತೆಗೆ ಸಂವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ರಾಜ್ಯಾದ್ಯಂತ ಸೆಪ್ಟೆಂಬರ್ 12ರಂದು ನಿಗದಿಯಾಗಿದ್ದಂತಹ ರಾಷ್ಟೀಯ ಲೋಕ್ ಅದಾಲತ್ ಸೆಪ್ಟೆಂಬರ್ 19ಕ್ಕೆ ಮುಂದೂಡಲಾಗಿದೆ ಎಂದು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ತಿಳಿಸಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದಲ್ಲಿ 6 ಬಾರಿ ಚಿನ್ನದ ಅಂಬಾರಿ ಹೊತ್ತು ಯಶಸ್ವಿಯಾಗಿ ತನ್ನ ಜವಾಬ್ದಾರಿ ನಿರ್ವಹಿಸಿ ಇದೀಗ ನಿವೃತ್ತಿಯಾಗಿರುವಂತಹ ಕ್ಯಾಪ್ಟನ್ ಅಭಿಮನ್ಯುವಿಗೆ ನಾಳೆ ನಡೆಯಲಿರುವಂತಹ ಗಜಪಯಣ ಕಾರ್ಯಕ್ರಮದಲ್ಲಿ ಗೌರವಪೂರ್ವಕ ಬೀಳ್ಕೊಡುಗೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ಅರಣ್ಯ ಇಲಾಖೆ ತಿಳಿಸಿದೆ. ಆಗಸ್ಟ್ 15ರಿಂದ ಸೆಪ್ಟೆಂಬರ್ 15ರವರೆಗೆ 1 ತಿಂಗಳ ಕಾಲ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಜಾಬ್ ಕಾರ್ಡ್ ಮೇಳ ಅಭಿಯಾನ ಜರುಗಲಿದೆ. ಈ ಅವಧಿಯಲ್ಲಿ ಇದುವರೆಗೆ ಜಾಬ್ ಕಾರ್ಡ್ ಪಡೆಯದ ಕುಟುಂಬಗಳಿಗೆ ಉಚಿತವಾಗಿ ಕಾರ್ಡ್ ಮಾಡಿಕೊಡಲಾಗುವುದು ಎಂದು ಯಾದಗಿರಿಯ ಶಾಹಪುರ ತಾಲೂಕು ಪಂಚಾಯಿತಿ ಐಇಸಿ ಸಂಯೋಜಕ ಬಸಪ್ಪ ತಿಳಿಸಿದ್ದಾರೆ. ನಿಯಮಗಳನ್ನು ಪಾಲಿಸಿ ಸಾರ್ವಜನಿಕರ ಹಿತ ಕಾಪಾಡಬೇಕಾಗಿರುವುದರಿಂದ ಬೀದಿಬದಿ ವ್ಯಾಪಾರಿಗಳು ಪಾಲಿಕೆಗೆ ಸಹಕಾರ ನೀಡಿ ಸೌಹಾರ್ದತೆ ಕಾಪಾಡಿಕೊಳ್ಳಬೇಕೆಂದು ಬೆಳಗಾವಿ ಮಹಾನಗರ ಪಾಲಿಕೆ ಮಹಾಪೌರರಾದಂತಹ ಪ್ರೀತಿ ಕಾಮಕರ್ ಹೇಳಿದ್ದಾರೆ. ಓಣಂ ಹಬ್ಬದ ನಿಮಿತ್ತ ಕೇರಳದಲ್ಲಿ ಮಲಯಾಳಂ ಹೊಸ ವರ್ಷಾಚರಣೆ ಮತ್ತು ಬಲಿಚಕ್ರವರ್ತಿಯನ್ನು ಸ್ವಾಗತಿಸಲು ಆಚರಣೆ ಮಾಡಲಾಗುವಂತಹ 10 ದಿನಗಳ ಸುಗ್ಗಿಯ ಮತ್ತು ಸಾಂಸ್ಕೃತಿಕ ಹಬ್ಬ ಭರತ ಸಿದ್ಧತೆಗಳು ಆರಂಭವಾಗಿದ್ದು ನಾಳೆ ತಿರು ಓಣಂ ಮೂಲಕ ಹಬ್ಬದ ಆಚರಣೆ ಸಂಪನ್ನವಾಗಲಿದೆ. ಕೊಲಂಬೋದ ಸಿನ್ಹಳಿ ಸ್ಪೋರ್ಟ್ಸ್ ಕ್ಲಬ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವಂತಹ ಭಾರತ ಮತ್ತು ಶ್ರೀಲಂಕಾ ನಡುವಿನ ಸರಣಿಯ 2ನೇ ಮತ್ತು ಅಂತಿಮ ಟೆಸ್ಟ್ ಪಂದ್ಯದ 3ನೇ ದಿನದಂತ್ಯಕ್ಕೆ ಶ್ರೀಲಂಕಾ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 8 ವಿಕೆಟ್ ನಷ್ಟಕ್ಕೆ 265 ರನ್ ಗಳಿಸಿದೆ. ಮಳೆ ಕಾರಣ ಪಂದ್ಯ ಇಂದು ತಾತ್ಕಾಲಿಕವಾಗಿ ಸ್ಥಗಿತವಾಗಿತ್ತು. ಪ್ರಸ್ತುತ ಶ್ರೀಲಂಕಾ 238 ರನ್ಗಳ ಹಿನ್ನಡೆಯಲ್ಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

ಸಮಯ 8:03 ಆಗಿದೆ. ಕರೆ ಮಾಡಿ ನಿಮ್ಮ ಮೆಚ್ಚಿನ ಹಾಡುಗಳನ್ನು ಕೇಳುವಂತಹ ಸಮಯ ಇದು. ನಮ್ಮ ದೂರವಾಣಿ ಸಂಖ್ಯೆಗಳು 0802-22-37-78, 0802-22-37-79. ಮೊದಲಿನ ಹಾಡು, ಈ ಹಾಡಿನ ನಂತರ ನಿಮ್ಮ ಕರೆಗಳನ್ನು ತಗೋತೀವಿ.

0: ಸೌಭಾಗ್ಯಲಕ್ಷ್ಮಿ ಚಿತ್ರದ ಹಾಡನ್ನು ಕೇಳಿದ್ರಿ. ವಾಣಿ ಜಯರಾಮ್, ಎಸ್ ಪಿ ಶೈಲಜಾ ಹಾಗೂ ಸಂಗಡಿಗರ ಹಾಡಿದ್ರು. ಚಿವುದೇಶಂಕರ್ ಅವರ ಸಾಹಿತ್ಯ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸಂಗೀತ ಈ ಹಾಡಿಗಿತ್ತು. ನಮ್ಮ ಮೊದಲೇ ಕೇಳುಗರು ಯಾರಿದ್ದಾರೆ ನೋಡೋಣ. ಹಲೋ, ನಮಸ್ತೆ.
1: ನಮಸ್ಕಾರ ಮೇಡಮ್.
0: ನಮಸ್ತೆ, ಯಾರು ಮಾತಾಡೋದು?
1: ರಾಮಣ್ಣ.
0: ಹೇಳಿ ರಾಮಣ್ಣ ಅವರೇ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ?
1: ಮೇಡಮ್.
0: ಓ ಸರಿ ಸರಿ, ಊಟ ಆಯ್ತಾ?
1: 9 ಗಂಟೆಗೆ ಮೇಡಮ್, ಅದು ಕಾರ್ಯಕ್ರಮ ಒಂದು ಹಾಡು ಬರ್ತದಲ್ಲ, ಅದರಿಂದ ಮಂಗಳವಾರ ಸ್ವಲ್ಪ 8 ಗಂಟೆಗೆ ಮಾಡಲ್ಲ.
0: ಓ ಸರಿ ಸರಿ, ಹೇಳಿ ಯಾವ ಹಾಡು ಪ್ರಸಾರ ಮಾಡೋಣ ನಿಮಗೆ?
1: ನಾ ಬಿಡುವೆನೆ ನಲೆ ನಾ ಕೊಡುವೆನೆ, ಅರೆದರು ನುಡಿದರು ನೀ ನನ್ನ ಪ್ರಾಣವೋ, ನೀ ನನ್ನ ಪ್ರೇಮವೋ
0: ಅಂತ ಪ್ರಸಾರ ಮಾಡ್ತೀವಿ ನಿಮಗೋಸ್ಕರ. ಈ ಹಾಡು ಕರೆ ಮಾಡಿದಕ್ಕೆ ಧನ್ಯವಾದಗಳು.
1: ನಮ್ಮ ಫ್ರೆಂಡ್ಸ್ ನೀವು ಇಟ್ಕೊಂಡಿದ್ದೀರಿ ಮೇಡಮ್?
0: ಅದಕ್ಕೆ ನೀವು ಇಮೇಲ್
1: ಬ್ಲೈಂಡ್ ಬ್ಲೈಂಡ್ ಅಲ್ವಾ, ಅದರಿಂದ ಸ್ವಲ್ಪ ಅರಿಯಕ್ಕ ಬ್ರೈಲ್ ಅಲ್ವಾ, ಅದು ಬ್ರೈಲ್ ಇಷ್ಟಿಗೆ ಓದ್ಲಿಲ್ಲ.
0: ಹೌದಾ, ಆಯ್ತು ಸರಿ ಬಿಡಿ, ನಿಮ್ಮ ನಮ್ಮ ಮುಖ್ಯಸ್ಥರಿಗೆ ತಿಳಿಸ್ತೀವಿ ಇದನ್ನ. ಇಲ್ಲ, ನಾವು ತಿಳಿಸ್ತೀವಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಿಮಗೋಸ್ಕರ ಈ ಹಾಡು ಪ್ರಸಾರ ಮಾಡ್ತೀವಿ.
1: ದಯವಿಟ್ಟು ಪ್ರಸಾರ ಮಾಡಿ.
0: ಥ್ಯಾಂಕ್ ಯು.

0: ರಾಮ ಪರಶುರಾಮ ಚಿತ್ರದ ಹಾಡನ್ನ ಕೇಳಿದ್ರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರ ಹಾಡಿದರು, ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತದಲ್ಲಿ. ನಮ್ಮ ಮುಂದಿನ ಕರೆ ಯಾರು ಮಾಡಿದ್ದಾರೆ ನೋಡೋಣ. ಹಲೋ, ನಮಸ್ಕಾರ.
1: ನಮಸ್ತೆ ಮೇಡಮ್.
0: ಯಾರು ಮಾತಾಡೋದು?
1: ಜಗದಾಂಬಿಕಾ ಅಂತ, ಮತ್ತೆ ಕೆರೆಯಿಂದ ಮೇಡಮ್.
0: ಜಗದಾಂಬಿಕಾ ಹಂಸವೇಣಿ. ಏನ್ ಮೇಡಮ್, ತುಂಬಾ ತಿಳ್ಕೊಂಡ್ಬಿಟ್ಟಿದ್ದೀರಾ ಚಿತ್ರಗಳ ಬಗ್ಗೆ, ಗೀತೆಗಳ ಬಗ್ಗೆ. ಕ್ವಿಜ್ ಅಲ್ಲೆಲ್ಲ ನೀವೇ ಫಸ್ಟ್ ಅಲ್ವಾ ಆನ್ಸರ್ ಮಾಡೋದು?
1: ಇಲ್ಲ ಮೇಡಮ್, ಕ್ವಿಜ್ ಅಲ್ಲಿ ನಾನು ಫಸ್ಟ್ ಇರಲ್ಲ, ಬೇರೆ ಬೇರೆ.
0: ಇಲ್ಲ, ಆದ್ರೂ ಬಹಳಷ್ಟು ಸಾರಿ ನಿಮ್ಮ ಹೆಸರು ಬರುತ್ತೆ, ಉತ್ತರ ನೀವೇ ಸರಿಯಾಗಿ ಕಳಿಸ್ತಿರ್ತೀರಾ ಜಾಸ್ತಿ. ಎಲ್ಲ ನಾವು ಹಾಡು ಕಲ್ತಿರೋದೆಲ್ಲ ಆಕಾಶವಾಣಿಯಿಂದಾನೆ ಅಲ್ವಾ? ಹೇಳಿ ಮೇಡಮ್, ಆಯ್ತಾ ಊಟ?
1: ಇನ್ನೂ ಇಲ್ಲ ಮೇಡಮ್, ಮಾಡ್ಬೇಕು ಅಡುಗೆ ಎಲ್ಲ ಆಗಿದೆ.
0: ಏನು ಏನ್ ಸ್ಪೆಷಲ್ ಇವತ್ತು ವಿಶೇಷ?
1: ವಿಶೇಷ ಅಂದ್ರೆ ನುಗ್ಗೆಕಾಯಿ ಸಾಂಬಾರ್ ಮಾಡಿದ್ದೀನಿ ಮೇಡಮ್, ಮುದ್ದೆ ಅನ್ನ.
0: ಓ ಸರಿ ಸರಿ, ಆಯ್ತು. ಆರಾಮಾಗಿ ಆಕಾಶವಾಣಿ ಕೇಳಿಸ್ಕೊಂಡು ವಿವಿಧ ಭಾರತಿ ಕೇಳಿಸ್ಕೊಂಡು ಊಟ ಮಾಡೋರಂತೆ. ಯಾವ ಹಾಡ್ಬೇಕು ನಿಮ್ಗೆ?
1: ಜಗಮೆಚ್ಚಿದ ಹುಡುಗ ಅಂತ ಚಿತ್ರದ ಹೆಸರು. ಅದರಲ್ಲಿ ಮನದಲ್ಲಿ ನೀನೆ ತಾನೇ ಆಸೆಯನ್ನು.
0: ಆಯ್ತು, ಪ್ರಸಾರ ಮಾಡ್ತೀವಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು.
1: ಧನ್ಯವಾದಗಳು ಮೇಡಮ್.

0: ಮುಂದಿನ ಕರೆ ಯಾರಿದ್ದಾರೆ ನೋಡೋಣ, ಬನ್ನಿ. ನಮಸ್ತೆ, ಹಲೋ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡೋದು?
1: ತಳಕು ನಯನ ಅಂತ.
0: ನಯನ ಅವರು ಎಲ್ಲಿಂದ?
1: ತಳಕು ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಮೇಡಮ್.
0: ಹೋ, ಚಿತ್ರದುರ್ಗ ಜಿಲ್ಲೆ. ಊಟ ಆಯ್ತಾ?
1: ಹ್ಞೂನ್ರಿ ಮೇಡಮ್, ಅನ್ನ ಸಾರು ಬೇಳೆ ಸಾರು ಅನ್ನ
0: ಮಾಡಿದೀರಾ? ಇನ್ನ ಲೇಟ್ ಊಟ ಮಾಡೋದು?
1: ಹ್ಞೂನ್ರಿ ಮೇಡಮ್, 10 ಗಂಟೆಗೆ.
0: ಓ ಸರಿ, ನೀವೇನ್ ಮಾಡ್ತಾ ಇದ್ದೀರಾ?
1: ಕೋಳಿ ಫಾರಂ ಐತೆ, ಮಿಷಿನ್ ಕುಚ್ಚ ಹಾಕೋದು, ಡಿಸೈನ್ ಮಾಡೋದು ಎಲ್ಲ ಐತೆ ಮೇಡಮ್.
0: ಅದೆಲ್ಲ ಮಾಡ್ತಾ ಮಾಡ್ತಾ ನಮ್ಮ ಕಾರ್ಯಕ್ರಮನ ಕೇಳ್ಕೊಂಡು ಆರಾಮಾಗಿ ಮಾಡಬಹುದು ಕೆಲಸ ಎಲ್ಲ?
1: ಮೊಬೈಲ್ ಹಾಕೇನಿ ಮೇಡಮ್.
0: ಓಕೆ, ಖುಷಿ ಆಯ್ತಮ್ಮ. ಹೇಳಿ, ಯಾವ ಹಾಡು ಬೇಕು ನಿಮ್ಗೆ?
1: ತಾಯಿ ಮಡಿಲ್ ಎಲ್ಲಿ ಮೇಡಮ್ರೆ, ಅಲ್ಲೊಂದು ಲೋಕು ಅಂತ ಇಲ್ಲೊಂದು ಲೋಕು ಅಂತ ಇತ್ತಲ್ಲ, ಆ ಹಾಡ್ ಹಾಕ್ರಿ.
0: ಯಾಕಪ್ಪ ಈ ಹಾಡು ಇಷ್ಟ ನಿಮ್ಗೆ?
1: ಚೆನ್ನಾಗಿ ಮೇಡಮ್, ತಾಯಿ ಇಷ್ಟ ನಮಗೆ, ಅದರಿಂದ
0: ನಿಮ್ಗೋಸ್ಕರ ಈ ಹಾಡನ್ನ ಪ್ರಸಾರ ಮಾಡ್ತೀವಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಧನ್ಯವಾದ. ನಮಸ್ತೆ.
0: ನಮಸ್ತೆ.

0: ತಾಯಿ ಮಡಿಲಲ್ಲಿ ಚಿತ್ರದ ಹಾಡನ್ನು ಕೇಳಿದ್ರಿ. ಪಿ ಸುಶೀಲಾ ಅವರು ಹಾಡಿದ್ರು. ಚಿವುದೇಶಂಕರ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ ಈ ಹಾಡಿಗಿತ್ತು. ನಮ್ಮ ಮುಂದಿನ ಕರೆ ಯಾರು ಮಾಡಿದರೆ ನೋಡೋಣ. ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್, ಉಮೇಶ್ ಸಿರಿಗೆರೆ.
0: ಉಮೇಶ್ ಅವರೇ, ನಮ್ಮ ನಿತ್ಯ ಕೇಳುಗರು ನೀವು.
1: ಹೌದು ಮೇಡಮ್, ಬಹಳ ವರ್ಷದಿಂದ ಕೇಳ್ತಾ ಇದ್ದೀನಿ.
0: ನಿಮ್ಮ ಸಂದೇಶ ಬರ್ತಾ ಇರುತ್ತೆ ನಮ್ಗೆ, ಖುಷಿ ಆಗುತ್ತೆ.
1: ಅದಕ್ಕೆಲ್ಲ ಕಾರಣ ನಿಮ್ಮ ಫೈನ್ ಬ್ಯೂಟಿಫುಲ್ ನಿರೂಪಣೆ, ಪ್ರತಿಯೊಂದು ಧ್ವನಿ ನಿರೂಪಣಾ ಶೈಲಿ ತುಂಬಾ ಚೆನ್ನಾಗಿದೆ. ನಿಮ್ಮ ಹೆಣ್ಮಕ್ಳಲ್ಲಿ ಶ್ರೀಗೌರಿ ಮೇಡಮ್ ನನಗೆ ತುಂಬಾ ಇಷ್ಟ.
0: ಧನ್ಯವಾದ
1: ಮೇಡಮ್. ಸುಮತಿ ಮೇಡಮ್, ಚಂದು ಮೇಡಮ್ ಅವರ ಹೇಳಲೇಬೇಕು. ಅವ್ರ ಒಬ್ಬ ಮಾತಿನಲ್ಲಿ, ಒಬ್ಬ ಧ್ವನಿಯಲ್ಲಿ, ಒಬ್ರು ಕನ್ನಡ ಮಾತಾಡಿದ್ರು, ಒಬ್ಬ ಹಳೆ ಹಾಡುಗಳು ನೀವು ಕೆದಕ ಹಾಕ್ತಿರ್ಲ, ಅದು ಅಪರೂಪದ ಹಾಡು. ನಾನು ನಿಮಗೆ ಫಸ್ಟ್ ಗೆ ಕೇಳಿದೆ, ಅಣ್ಣ ಚಿತ್ರದ ಏನೇನೋ ಆಗಿ ಹೋದ ಮೇಲೆ ನಿಮ್ಮಲ್ಲಿ ಪ್ರಸಾರನೇ ಆಗಿದೆ, ಅದಕ್ಕೋಸ್ಕರ ಇಲ್ಲಿ ಈಗ ಅದ್ರ ಬದಲು ಹೊಸ ಹಾಡು. ಹಳೆ ಚಿತ್ರದ ಟೈಟಲ್ ಮೇಡಮ್, ಚಿನ್ನದ ಗೊಂಬೆ ಚಿತ್ರದ ನಿನ್ನ ಜೊತೆಯ ಪರಿಚಯ ಅಂತ ಒಂದು ಹೊಸ ಮೆಲೋಡಿ ಹಾಡು, ತುಂಬಾ ಚೆನ್ನಾಗಿದೆ. ಅದು ಫಸ್ಟ್ ಟೈಮ್ ಪ್ರಸಾರ ಆಗ್ತಿದೆ ಅಂದ್ರೆ, ಬಟ್ ಪ್ರೇಮ ಪದ ಅನಿಸಿದಾಗ ಒಂದೆರಡು ಸಾರಿ ಪ್ರಸಾರ ಆಗಿತ್ತು ಅಂತ ಕಾಣುತ್ತೆ ಈ ಹಾಡು.
0: ಆಯ್ತು, ಪ್ರಸಾರ ಮಾಡ್ತೀವಿ.
1: ಥ್ಯಾಂಕ್ ಯು ಮೇಡಮ್.
0: ಥ್ಯಾಂಕ್ ಯು ಕರೆ ಮಾಡೋದಕ್ಕೆ. ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್. ನಮಸ್ತೆ.
0: ನಮಸ್ತೆ.

0: ನಮ್ಮ ಮುಂದಿನ ಕರೆ ಯಾರು ಮಾಡಿದ್ದಾರೆ ನೋಡೋಣ. ಹಲೋ ನಮಸ್ಕಾರ.
1: ಹಲೋ ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡೋದು?
1: ನಾಗರಾಜ್ ಸ್ವಾಮಿ ಮೇಡಮ್, ಇಂಗ್ಲಿಷ್ ಕ್ಯಾರ್ ತಿಟ್ಟುರ್ತಲ್ಲ ತುಮಕೂರು ಜಿಲ್ಲೆ.
0: ನಿಮ್ಮ ಹೆಸರು?
1: ನಾಗರಾಜ್ ಸ್ವಾಮಿ.
0: ಓ ಹೇಳಿ ಸರ್, ಯಾವ ಹಾಡ್ಬೇಕು ನಿಮ್ಗೆ?
1: ಭಕ್ತ ಕುಂಬಾರದ ಮೇಡಮ್.
0: ಭಕ್ತ ಕುಂಬಾರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು. ದೇವರ ಹಾಡು. ಯಾಕೆ ಹಾ ದೇವರ ಹಾಡು ಕೇಳ್ತಾ ಇದ್ದೀರಾ? ಆಯ್ತು, ರಾಜ್ಕುಮಾರ್ ಅವ್ರು ಎಷ್ಟೋ ಚಿತ್ರದಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ, ನಟನೆ ಮಾಡಿದ್ದಾರೆ. ದೇವ್ರ ಪಿಕ್ಚರ್ ಯಾಕೆ? ಓ ಈ ಚಿತ್ರದಲ್ಲಿ ಚೆನ್ನಾಗಿ ನಿಮ್ಗೆ ಇಷ್ಟ ಆಗಿದೆ ಈ ಹಾಡು.
1: ಹೌದು.
0: ಆಯ್ತು, ನಿಮ್ಗೋಸ್ಕರ ಹಾಡನ್ನ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು.

0: ಸಂತನೆಂದು ಗುಣವಂತನೆಂದು ಭಗವಂತ ನಿನ್ನ ಪೊರೆವ, ಧನ್ಯನಾಗು ಜಗಮಾನ್ಯನಾಗು ಧನ ಸೌಭಾಗ್ಯ ಕೊಡುವ ಪರತರ ಹರಿ ವಿಠಲ.
1: ಹಲೋ,
2: ಪಿ ವಿ ಶ್ರೀನಿವಾಸ್ ಅವರು ಈ ಹಾಡನ್ನ ಹಾಡಿದ್ರು. ಹುಣಸೂರು ಕೃಷ್ಣಮೂರ್ತಿಗಳ ಸಾಹಿತ್ಯ ಜಿಕಿ ವೆಂಕಟೇಶ್ ಅವರ ಸಂಗೀತದಲ್ಲಿ ಭಕ್ತ ಕುಂಭದ ಚಿತ್ರದ ಹಾಡನ್ನ ನಿವೇದಿಗ ಕೇಳಿದ್ರಿ. ಮುಂದಿನ ಕರೆ ಯಾರು ಮಾಡಿದ್ದಾರೆ ನೋಡೋಣ. ಹಲೋ ನಮಸ್ತೆ.
1: ಹಲೋ ನಮಸ್ತೆ ಮೇಡಮ್. ಅರೆ
2: ನಮಸ್ತೆ, ಯಾರು ಮಾತಾಡೋದು?
1: ಮೇಡಮ್ ಅರೆ, ನಾನು ಹೊನ್ನೂರಲ್ಲಿ ಹನುಮಂತಾಪುರದಿಂದ.
2: ಹೊನ್ನೂರಲ್ಲಿ ನೀವು ಸಹ ನಮ್ಮ ನಿತ್ಯ ಕೇಳೋಗರು ಅಲ್ವಾ? ಪ್ರತಿದಿನ ಕೇಳ್ತಾ ಇರ್ತೀರಾ? ಏನ್ ಕೆಲಸ ಮಾಡ್ಕೊಂಡಿದ್ದೀರಾ?
1: ಮೇಡಮ್ ಅರೆ, ನಮಗೆ ಕಿರಾಣಿ ಅಂಗಡಿ ಇಟ್ಕೊಂಡಿನಿ.
2: ಹಾ,
1: ಜೊತೆ ಆನ್ ಮಾಡ್ಕೊಂಡು ಕೇಳಿ ಅಂತ ಸಾಮಾನು ಕೊಟ್ಕಂತ ಇರ್ತೀನಿ ಮೇಡಮ್. ಅವ್ರೆ
2: ಎಲ್ಲಿ ನಿಮ್ಮ ಮನೆ ಅಂತ ಹೇಳಿದ್ರೆ?
1: ಹನುಮಂತಾಪುರ ಮೇಡಮ್ ಅವರೇ, ಜಗಳೂರು ತಾಲೂಕು ದಾವಣಗೆರೆ ಜಿಲ್ಲೆಯಿಂದ.
2: ಸರಿ ಸರಿ, ಯಾವ ಹಾಡು ಬೇಕಾಗಿತ್ತು
1: ಮೇಡಮ್? ನನಗೆ ಸಾಮ್ರಾಟ್ ಚಿತ್ರದಿಂದ ಎರಡು ಮನದ ಮಾತೆ ಅಂತ ಹಾಡಿದೆಯಲ್ಲ ಮೇಡಮ್ ಅವ್ರೆ, ಆ ಹಾಡು ಪ್ರಸಾರ ಮಾಡಿ ಮೇಡಮ್.
2: ಆಯ್ತು, ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಧನ್ಯವಾದ ಮೇಡಮ್.

ನಮ್ಮ ಕೇಳುಗರೊಬ್ಬರು ಕರೆ ಮಾಡಿ ಒಂದು ಹಾಡನ್ನು ಕೇಳಿದರು, ಆದರೆ ಕರೆ ಕಟ್ಟಾಯಿತು. ಹಾಗಾಗಿ ಅವ್ರು ಕೇಳಿದಂತಹ ಹಾಡು ಶಿವಶಂಕರ್ ಚಿತ್ರದ್ದು, ಅವ್ರಿಗಾಗಿ ಈ ಹಾಡು ಪ್ರಸಾರ ಆಗ್ತಾ ಇದೆ.

0: ನಮ್ಮ ಮುಂದಿನ ಕರೆ ಯಾರು ಮಾಡಿದ್ದಾರೆ ನೋಡೋಣ. ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡೋದು?
1: ನಾನು ಮೇಡಮ್, ಚಂದ್ರಿಕಾ ಜಗನ್ನಾಥ್, ನೇರ್ಲಗುಂಡಿಯಿಂದ ಮೇಡಮ್.
0: ಚಂದ್ರಿಕಾ
1: ಆಗ್ಬಿಟ್ಟಿದ್ದೀನಿ ಆಕಾಶವಾಣಿಲೆಲ್ಲ.
0: ಚಂದ್ರಿ, ನೀವು ನಮ್ಮ ನಿತ್ಯ ಕೇಳೋದ್ರಲ್ವಾ?
1: ಓ ಖಂಡಿತ ಮೇಡಮ್.
0: ಎಷ್ಟು ವರ್ಷದಿಂದ ಕೇಳ್ತಾ ಇದೀರಾ ಸುಮಾರು ವಿವಿಧ ಭಾರತಿ?
1: ಓ ಮೇಡಮ್, ಅಲ್ಲೇ ಒಂದ್ 10 ವರ್ಷದಿಂದ ಕಂಟಿನ್ಯೂಸ್ ಆಗಿ ಕೇಳ್ತಾ ಇದ್ದೇನೆ ಮೇಡಮ್. ಇತ್ತೀಚಿಗಂತೂ 4-5 ವರ್ಷದಿಂದ ನಂದು ಬೆಂಗಳೂರಲ್ಲಿ ಜಾಸ್ತಿ ಬರ ಶುರು ಮಾಡಿದಾಗಿಂದ ಆಕಾಶವಾಣಿಗೂ ಬರ್ತೀನಿ. ತುಂಬಾ ನಿತ್ಯ ಕೇಳಿದ್ರಾಗ್ಬಿಟ್ಟಿದೀವಿ ಮೇಡಮ್ ನಾವು ಆಕಾಶವಾಣಿಲಿ, ನಾವೊಬ್ಬರ ಆಗ್ಬಿಟ್ಟಿದೀವಿ ವಿವಿಧ ಭಾರತಿಗೆ.
0: ನೀವೆಲ್ಲ ನಾವೆಲ್ಲ ಒಂದು ಕುಟುಂಬದವರು ಅಲ್ವಾ?
1: ಖಂಡಿತ ಮೇಡಮ್, ನಾವೆಲ್ಲ ಒಂದೇ ಕುಟುಂಬದವರೇ.
0: ಆಕಾಶವಾಣಿಯ ಕುಟುಂಬ ಇದು
1: ಕುಟುಂಬ. ಖಂಡಿತ ಮೇಡಮ್, ನೀವಿದ್ರೆ ನಾವು, ನಾವಿದ್ರೆ ನೀವು ಮೇಡಮ್,
0: ನೀವಿದ್ರೆ ನಾವು. ಖಂಡಿತ. ಹೇಳಿ, ಊಟ ಆಯ್ತಾ?
1: ಇಲ್ಲ ಮೇಡಮ್, ಇನ್ನು 8:30-9:30 ಅಷ್ಟೊತ್ತಿಗೆ ಊಟ ಮಾಡ್ತೀವಿ ಮೇಡಮ್. ನಾವು
0: ಹಿಂದಿ ಮೆಲೋಡೀಸ್ ಕೇಳ್ಕೊಂಡು ಊಟ ಮಾಡ್ತೀರಾ?
1: ಖಂಡಿತ ಮೇಡಮ್, ಎಲ್ಲ
0: ನಿಮ್ ಕೆಲಸ ಎಲ್ಲ ಮುಗ್ದಿರತ್ತೆ.
1: ಅವಾಗಂತೂ ಫುಲ್ ಬಿಡ್ರಿ, ಅಷ್ಟೊತ್ತಿಗೆ ಮುಗಿಸ್ಕೊಂಡೇ ಬಿಡ್ತೀವಿ ನಾವು. ಮತ್ತೆ ಒಂದ್ ಟಾಪಿಕ್ ಕೊಟ್ಟಿರ್ತೀರಲ್ಲ, ಅದನ್ನೆಲ್ಲ ಮತ್ತೆ ನಾವು ಭಾಗವಹಿಸ್ಬೇಕಲ್ಲ ಆ ಟಾಪಿಕ್ಗೆ. ಹಂಗಾಗಿ ಅಷ್ಟೊತ್ತು ಊಟ ಮಾಡಿ ಅಡಿಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಹೊರಗೆ ಬಂದ್ಬಿಡ್ತೀವಿ ಮೇಡಮ್.
0: ಒಳ್ಳೇದಾಯ್ತು, ಖುಷಿ ಆಯ್ತು.
1: ಕೇಳ್ಕೊಂಡು
0: ಖಂಡಿತ ನಿಜವಾಗ್ಲು ನೀವು, ಯಾಕಂದ್ರೆ ರೇಡಿಯೋ ಅಂದ್ರೆ ನಿಮ್ ಕೆಲಸನೂ ಆಗುತ್ತೆ, ಹಾಡು ಕೇಳ್ದಾಗತ್ತೆ ಅಲ್ವಾ
1: ಮೇಡಮ್? ಸುಮ್ನೆ ಟೈಮ್ ವೇಸ್ಟ್ ಮಾಡಲ್ಲ. ಇವಾಗ ನೋಡಿ ಮೇಡಮ್, ರೇಡಿಯೋ ಕಾರ್ಯಕ್ರಮ ಕೇಳ್ತಾ ಹಪ್ಪಳ ಬರಸ್ತಾ ಇದೀನಿ.
0: ನೋಡದೆ ಎಷ್ಟು
1: ಕೆಲಸನೂ ಎಷ್ಟು ಮೇಡಮ್. ನಿಜವಾಗ್ಲೂ ನಾವು ಒಂದು ನಿಮಿಷನೂ ಟೈಮ್ ವೇಸ್ಟ್ ಮಾಡದೆ ಕೆಲಸದ ಜೊತೆಗೆ ರೇಡಿಯೋ, ಯಾವ ಮಾಧ್ಯಮನು ನಮ್ಗೆ ಇಷ್ಟೊಂದು ಖುಷಿ ಕೊಡಲ್ಲ ಮೇಡಮ್ ನಮ್ದು ಆಕಾಶವಾಣಿ ಬಿಟ್ರೆ.
0: ಹೌದು ಹೌದು ಹೌದು, ಒಂದು ಒತ್ತಡ ಇರಲ್ಲ ನಿಮ್ಗೆ ಬೇರೆ ಮಾಧ್ಯಮ ಅಥವಾ ಮೊಬೈಲ್ ನಲ್ಲಿ ಸ್ಕ್ರೋಲ್ ಮಾಡ್ತಾ ಮಾಡ್ತಾ ತಲೆ ದಿಮ್ ಅನ್ನತ್ತೆ, ಒತ್ತಡ ಆಗುತ್ತೆ.
1: ಹೌದು ಹೌದು ಮೇಡಮ್, ಇದೇನಿಲ್ಲ ಮೇಡಮ್, ಕೇಳ್ತಾ ಕೇಳ್ತಾ ನಮ್ ಕೆಲ್ಸನೂ ಆಗುತ್ತೆ, ನಮಗೆ ಮನ್ಸಿಗೆ ಖುಷಿನೂ ಸಿಗುತ್ತೆ. ಆಮೇಲೆ ನಮ್ ಮೆದುಳಿಗೆ ಕಸರತ್ ಕೊಡ ಅಂತ ಪ್ರಶ್ನೆಗಳೆಲ್ಲ ಕೇಳ್ತಿರ್ತೀರಾ, ಅದಕ್ಕೆ ಪಾರ್ಟಿಸಿಪೇಟ್ ಮಾಡ್ತೀವಿ. ಇದು ಕೂತು ನೋಡೋದಲ್ಲ ಮೇಡಮ್, ಓಡಾಡ್ತಾ ಕೆಲಸ ಮಾಡ್ಕೊಂತ ಕೇಳೋದು, ಭಾಗವಹಿಸೋದು.
0: ಹೌದು ಹೌದು,
1: ಹಂಗಾಗಿ ಜೊತೆ ಜೊತೆಗೆ ನಮಗೆ ಎಲ್ಲದನ್ನು ಮನರಂಜನೆ ಕೂಡ ಅಂತ ಒಂದು ಏಕೈಕ ಮಾಧ್ಯಮ ಅಂದ್ರೆ ನಮ್ದು ಆಕಾಶವಾಣಿನೇ ಮೇಡಮ್.
0: ದೊಡ್ಡ ಮಾತು, ಯಾಕಂದ್ರೆ ನಿಮ್ದು ಸಮಯ ವ್ಯರ್ಥ ಆಗಲ್ಲ, ಹಾಗೆ ಇದು ಅಂತ ಮಾಧ್ಯಮ ನಮ್ಮ ಆಕಾಶವಾಣಿ.
1: ಹೌದು ಹೌದು ಮೇಡಮ್, ಎಲ್ಲರೂ ಹೋಗ್ಲಿ ಮೇಡಮ್. ಇವಾಗ ನ್ಯೂಸ್ ಆನ್ ಏರ್ ಗಳು ಬಂದ್ಮೇಲೆ ನಮ್ಮ ಮೊಬೈಲ್ ಅಲ್ಲಿ ಮೇಡಮ್ ಎಲ್ಲೋದ್ರು ಎಲ್ಲೋದ್ರು ಕೇಳ್ತೀವಿ. ಒಂದ್ ತೋಟಕ್ಕೆ ಹೋಗಿರ್ಲಿ, ಒಂದ್ ಕೆಲಸ ಮಾಡ್ತೀವಿ, ಪ್ರತಿಯೊಂದು ಮೇಡಮ್ ಎ ಟು ಝೆಡ್ ಎಲ್ಲಾರ ಹೋಗಿರ್ಲಿ ನಮಗೆ ಅಕ್ಕಪಕ್ಕದವರೆಲ್ಲ ಕೇಳ್ತಿರ್ತಾರೆ, ಇಷ್ಟು ಚೆನ್ನಾಗಿ ಕೇಳ್ತಿರ್ತಿರಲ್ಲ, ಎದ್ರಲ್ಲಿ ಕೇಳ್ತಿರ ನೀವು, ನಾವ್ ಎಷ್ಟೋ

0: ಮುಂದಿನ ಕರೆ ಯಾರು ಮಾಡಿದ್ದಾರೆ ನೋಡೋಣ. ಹಲೋ ನಮಸ್ಕಾರ.
1: ಹಲೋ ನಮಸ್ಕಾರ ಮೇಡಮ್.
0: ನಮಸ್ತೆ, ಯಾರು ಮಾತಾಡೋದು?
1: ಜಗದೀಶ್ವರಾಚಾರ್ ಮೇಡಮ್, ಮಹಾಲಕ್ಷ್ಮಿ ಲೇಔಟಿಂದ.
0: ಜಗದೀಶ್ವರಾಚಾರ್ ಸರ್, ನೀವು ಸಹ ನಮ್ಮ ನಿತ್ಯ ಕೇಳೋರು ಅಲ್ವಾ?
1: ಹೌದು ಮೇಡಮ್.
0: ನೀವು ಬಹಳಷ್ಟು ವಿಷಯ ತಿಳ್ಕೊಂಡಿದ್ದೀರಾ, ಸಿನಿಮಾಗಳ ಬಗ್ಗೆ ಮಾಹಿತಿ ಜಾಸ್ತಿ ಇದೆ ನಿಮ್ಮ ಹತ್ರ. ಯಾಕಂದ್ರೆ ನಿಮ್ ಸಂದೇಶಗಳಿಂದ ನಾನು ಎಷ್ಟೋ ಸತಿ ಮಾಹಿತಿ ತಗೊಂಡು ಹೇಳ್ತಾ ಇರ್ತೀನಿ. ಹೇಳಿ
1: ಹೇಳಿ ಮೇಡಮ್.
0: ಹಳೆ ಪಿಕ್ಚರ್ ಅಂದ್ರೆ ನಿಮ್ಗೆ ಇಷ್ಟ ಅನ್ಸುತ್ತಲ್ವಾ? ಹಳೆ ಚಲನಚಿತ್ರಗಳು
1: ತುಂಬಾ ತುಂಬಾ ಇಷ್ಟ ಮೇಡಮ್. ತುಂಬಾ ಹಳೆ ಸಿನಿಮಾ ಹಾಡುಗಳೇ ಹೆಚ್ಚಾಗಿ ಕೇಳೋದು.
0: ಹೇಗೆ ಪುಸ್ತಕ ಓದಿ ಇವೆಲ್ಲ ಗ್ರಹಿಸಿದ್ರ ನೀವು? ಹೇಗೆ
1: ಇಲ್ಲ, ಈಗ ಆಕಾಶವಾಣಿಯನ್ನು ಕೇಳ್ತಾ ನೋಡ್ತಾ
0: ಆಕಾಶವಾಣಿ.
1: ಈಗ ಹೊಸ ಸಿನಿಮಾಗಳು ಕಡಿಮೆ, ಹಳೆ ಸಿನಿಮಾಗಳು ರಾಜ್ಕುಮಾರ್ ಸಿನಿಮಾ ಹೆಚ್ಚು ಕಡಿಮೆ ಎಲ್ಲ ನೋಡ್ಬಿಟ್ಟಿದೀವಿ ಮೇಡಮ್.
0: ಹಳೆ ಚಿತ್ರದಳು.
1: ಹೌದೌದು,
0: ಖುಷಿ ಆಯ್ತು. ಹೇಳಿ ಸರ್, ಯಾವ ಹಾಡು ಬೇಕು
1: ಮೇಡಮ್? ಹಾಲು ಜೇನು ಸಿನಿಮಾಯಿಂದ. ಅದರಿಂದ ಮನೆಯ ಮೇಲೆ ಅಂಬಾರಿ ಕಂಡೆ ಅನ್ನೋ ಒಂದು ತುಂಬಾ ಚೆನ್ನಾಗಿದೆ.
0: ಯಾಕೆ ಈ ಹಾಡು ಇಷ್ಟ ನಿಮ್ಗೆ, ಏನಾದ್ರೂ ಕಾರಣ ಇದೆಯಾ?
1: ಅದರಲ್ಲಿ ಒಂಥರ ಸಂಬಂಧಗಳು ಬಹಳ ತುಂಬಾ ಅದನ್ನ ಮನಸ್ಸಿಗೆ ಇರಿಸುತ್ತೆ ಆ ದೃಷ್ಟಿಯಿಂದ.
0: ಆಯ್ತು, ನಿಮ್ಗೋಸ್ಕರ ಹಾಡನ್ನ ಪ್ರಸಾರ ಮಾಡ್ತೀವಿ. ಕರೆ ಮಾಡೋದಕ್ಕೆ ಧನ್ಯವಾದಗಳು.
1: ನಮಸ್ತೆ
0: ನಮಸ್ತೆ. ಹಲೋ
1: ಹಲೋ

ಹಾಲು ಜೀನು ಚಿತ್ರದ ಹಾಡನ್ನ ಕೇಳಿದ್ರು. ಆನೆಯ ಮೇಲೆ ಅಂಬಾರಿ ಕಂಡೆ ಇದು ಪ್ರಸಾರ ಆಗ್ತಾ ಇಲ್ಲ, ಅದರ ಬದಲು ಅದೇ ಚಿತ್ರದ ಇನ್ನೊಂದು ಗೀತೆಯನ್ನು ಪ್ರಸಾರ ಮಾಡ್ತೀವಿ ನಮ್ಮ ಕೇಳುಗರಾದ ಜಗದೀಶ್ವರಾಚಾರ್ಯ ಅವ್ರಿಗೋಸ್ಕರ.

ಪುರಂದ್ರದಾಸರ ರಚನೆಯನ್ನ ಜಿ ಕೆ ವೆಂಕಟೇಶ್ ಅವರು ಹಾಲು ಜೇನು ಚಿತ್ರಕಾರರು ಅಳವಡಿಸಿದ್ರು. ಎಸ್ ಜಾನಕಿ ಅವರು ಈ ಹಾಡನ್ನ ಹಾಡಿದ್ರು ಈ ರಚನೆಯನ್ನ. ಮುಂದಿನ ಕರೆ ಯಾರಿದ್ದಾರೆ ನೋಡೋಣ. ಹಲೋ ನಮಸ್ತೆ. ಹಲೋ ಹಲೋ ನಮಸ್ತೆ. ಕರೆ ಸಿಕ್ಕಿಲ್ಲ, ಆದರೆ ನಮ್ಮ ಜೊತೆ ಮಾತಾಡಿದ್ದವರು ಒಂದು ನಿಮಿಷ ನೋಡೋಣ.

0: ಹಲೋ, ಕೇಳಿಸ್ತಾ ಇದೆಯಾ?
1: ಹೇಳಿ, ನಿಮ್ಮ ಹೆಸರು?
0: ನನ್ನ ಹೆಸರು ಸಂಧ್ಯಾ ಮೋಹನ್ ಅಂತ, ಆರ್ ಎಂ ನಗರದಿಂದ.
1: ಸಂಧ್ಯಾ ಅವರೇ, ಹೇಳಿ, ಯಾವ ಹಾಡನ್ನ ಪ್ರಸಾರ ಮಾಡೋಣ?
0: ನನಗೆ ಅದು ಇಲ್ಲ ಅನಿಸ್ತದೆ, ಚದುರಂಗ ಸಿನಿಮಾದ ಹಾಡು ಬೇಕಿತ್ತು. ಮಮತೆಯ ತೋಟದ ಮಲ್ಲಿಗೆ ಅಂತ, ಯಶ್ ಜಾನಕಿ ಮತ್ತೆ ಪ್ರೀತು ಶಿಲಾ ಹಾಡಿದ್ದು, ಅದು ಇದ್ರೆ ಮಾಡ್ಬೇಕಿತ್ತು. ಇಲ್ಲದಿಂದ್ರೆ ಇದ್ರದ್ದು ಚೂರಿ ಚಿಕ್ಕಣ ಚಿತ್ರದಲ್ಲಿ ನೀ ಮೊದಲು ನನ್ನ ನೋಡಿದಾಗ
1: ಚೂರಿ ಚಿಕ್ಕಣ ಚಿತ್ರದ ಹಾಡು ಪ್ರಸಾರ ಮಾಡ್ತೀವಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು.
0: ಧನ್ಯವಾದಗಳು ತಮ್ಗೆ ಸಹ.

ಚಿಕ್ಕಣ್ಣ ಚಿತ್ರದ ಹಾಡಿನ ನಂತರ ಈ ಕಾರ್ಯಕ್ರಮ ಮುಗಿಯುತ್ತೆ. ಕರೆ ಮಾಡಿದ ಎಲ್ರಿಗೂ ಧನ್ಯವಾದಗಳು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಬೆಂಗಳೂರು, ಲತಾ ಅವರು ಹಾಡಿದರು, ಚಿ ಉದಯಶಂಕರ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತದಲ್ಲಿ. 9:15 ಹಿಂದಿ ಮೆಲೋಡೀಸ್ ಕಾರ್ಯಕ್ರಮ ಇರುತ್ತೆ. 10:00 ಈ ಕಾರ್ಯಕ್ರಮ ಇರುತ್ತೆ. ಈಗ ಕೇಳೋಣ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು.

ಒಂದು ಫುಲ್ ಎನರ್ಜಿ ಇರುವಂತಹ ಹಾಡು, ಜೋಶಲ್ಲಿರುವಂತಹ ಹಾಡು ಕೇಳಿದ್ರಿ. ರಂಗದೇವ್ ಬಸಂತಿ ಚಿತ್ರದ್ದು, ದಲೇರ್ ಮೆಹಂದಿ ಮತ್ತು ಚಿತ್ರ ಸಂಗಡಿಗರು ಹಾಡಿದರು, ಪ್ರಸೂನ್ ಜೋಶಿ ಅವರ ಸಾಹಿತ್ಯ, ಎ ಆರ್ ರೆಹಮಾನ್ ಅವರ ಸಂಗೀತದಲ್ಲಿ. ಈಗ ಅಷ್ಟೇ ಅದಕ್ಕೆ ವಿರುದ್ಧವಾದ ಹಾಡು, ಅಷ್ಟೇ ಸಾಫ್ಟ್ ಆಗಿರುವಂತಹ ಒಂದು ಮೆಲೋಡಿ ಹಾಡು ಹಾಕ್ತಾ ಇದ್ದೀನಿ. ಕುಮಾರ್ ಸಾನು ಅವರು ಈ ಹಾಡನ್ನು ಹಾಡಿದ್ದಾರೆ. ಇನ್ನು ಇದರ ಬೇರೆ ವಿವರಗಳ ಬಗ್ಗೆ ನೋಡೋದಾದರೆ, ಇದು ಡುಪ್ಲಿಕೇಟ್ ಚಿತ್ರದ್ದು. ಕುಮಾರ್ ಸಾನು ಅವರ ಒಂದು ರೊಮ್ಯಾಂಟಿಕ್ ಧ್ವನಿಯಲ್ಲಿ ಸಾಫ್ಟ್ ಮೆಲೋಡಿ ನಿಮಗಾಗಿ

ಸೌತೆನ್ ಚಿತ್ರದ ಹಾಡಿದ್ದು ಕಿಶೋರ್ ಕುಮಾರ್ ಅವರು ಹಾಡಿದರು. ಸಾವನ್ ಕುಮಾರ್ ಅವರ ಸಾಹಿತ್ಯ, ಉಷಾ ಖನ್ನಾ ಅವರ ಸಂಗೀತ ಈ ಹಾಡಿಗಿತ್ತು. ನಿರ್ಮಲಾ ನಾಗರತ್ನ ಅವರ ಸಂದೇಶಗಳು ನಮಗೆ ಬಂದಿದೆ, ಹಾಡಿದ್ರೆ ಚೆನ್ನಾಗಿದೆ ಅಂತ. ಕೆಂಪಣ್ಣ ಅವರು ಸಂದೇಶ ಕಳಿಸಿದ್ದಾರೆ, ಚನ್ನಪ್ಪ ಅವರು, ಹಾಗೆ ಮಮತಾ ಮೇಘ ಧ್ರುವ ಅವರು ಉಮೇಶ್ ಸಿರಿಗೆರೆಯಿಂದ, ಹಾಗೆ ಕಬಾಡಿ ವಿನುತ ರವಿ, ಕಿಶನ್, ಹರ್ಷ ಇವರ ಸಂದೇಶ ಎಲ್ಲ ಬಂದಿದೆ. ಸಂದೇಶ ಕಳಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯ ಗೀತೆ ದೌಡ್ ಚಿತ್ರದ ಶೀರ್ಷಿಕೆ ಹಾಡು, ರೆಮೋ ಅವರು ಹಾಡಿದ್ದಾರೆ. ಮೆಹಬೂಬ್ ಅವರ ಸಾಹಿತ್ಯ, ಎ ಆರ್ ರಹಮಾನ್ ಅವರ ಸಂಗೀತ ಈ ಹಾಡಿಗಿದೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದ ವಿವಿಧ ಭಾಗಗಳ ಮಠಾಧೀಶರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಗೃಹ ಕಚೇರಿ ಕೃಷ್ಣಾದಲ್ಲಿ ಇಂದು ಭೇಟಿ ಮಾಡಿ ಅಭಿನಂದಿಸಿದರು. ರಾಜ್ಯದ 102 ತಾಲೂಕುಗಳಲ್ಲಿ ಬರಗಾಲ ಉಂಟಾಗಿದ್ದು, ಈ ತಿಂಗಳ ಅಂತ್ಯಕ್ಕೆ ಕೇಂದ್ರ ಸರ್ಕಾರಕ್ಕೆ ಬರ ಕುರಿತ ವರದಿ ಸಲ್ಲಿಕೆಯನ್ನು ಮಾಡಲಾಗುವುದು ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನ ಜಯನಗರದ 8ನೇ ಬ್ಲಾಕ್ ಕನಕಪುರ ರಸ್ತೆ, ಪದ್ಮನಾಭನಗರದ ಕೆಎಸ್ ಲೇಔಟ್, ವ್ಯಾಸರಾಯ ಬಲ್ಲಾಳ ರಸ್ತೆಯಿಂದ 14ನೇ ಮುಖ್ಯ ರಸ್ತೆ ಮತ್ತು ಕಸವನಹಳ್ಳಿ ಮತ್ತು ಮಂಗಳಮ್ಮನಪಾಳ್ಯ ಮುಖ್ಯ ರಸ್ತೆಗಳಲ್ಲಿ ಒಟ್ಟು 4.50 ಕಿಲೋಮೀಟರ್ ಪಾದಚಾರಿ ಮಾರ್ಗ ತೆರವುಗೊಳಿಸಲಾಗಿದೆ ಎಂದು ಬೆಂಗಳೂರು ದಕ್ಷಿಣ ನಗರಪಾಲಿಕೆ ಆಯುಕ್ತ ಕೆಎನ್ ರಮೇಶ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಬದಲಾಗುತ್ತಿರುವಂತಹ ಹವಾಮಾನದ ಹಿನ್ನೆಲೆಯಲ್ಲಿ ಋತುಮಾನ ಜ್ವರದ ಪ್ರಕರಣಗಳು ಹೆಚ್ಚಾಗುವ ಸಾಧ್ಯತೆ ಇದ್ದು, ಸಾರ್ವಜನಿಕರು ಅಗತ್ಯ ಮುನ್ನೆಚ್ಚರಿಕೆ ವಹಿಸುವಂತೆ ರಾಯಚೂರು ಜಿಲ್ಲಾ ಆರೋಗ್ಯ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ಮಹಾತ್ಮ ಗಾಂಧೀಜಿಯವರ 157ನೇ ಜಯಂತಿ ಅಂಗವಾಗಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ಜಿಲ್ಲೆಯ ಪ್ರೌಢಶಾಲೆ, ಪದವಿ ಪೂರ್ವ, ಪದವಿ ಮತ್ತು ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗೆ ಬಾಪೂಜಿ ಪ್ರಬಂಧ ಸ್ಪರ್ಧೆ ಆಯೋಜನೆ ಮಾಡಲಾಗಿದೆ ಎಂದು ಚಿತ್ರದುರ್ಗ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ತಿಳಿಸಿದ್ದಾರೆ. ಭಾರತ ಚೀನಾ ಗಡಿ ಸಮಸ್ಯೆ ಮತ್ತು ಉಭಯ ದೇಶಗಳ ನಡುವಿನ ಸಂಬಂಧಗಳ ಸುಧಾರಣೆ ಕುರಿತು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಬೀಜಿಂಗ್ನಲ್ಲಿ ನಡೆದ ವಿಶೇಷ ಪ್ರತಿನಿಧಿ ಸಭೆಯಲ್ಲಿ ಚೀನಾ ವಿದೇಶಾಂಗ ಸಚಿವ ವಾಂಗ್ ಯಿ ಅವರೊಂದಿಗೆ ಮಾತುಕತೆ ನಡೆಸಿದರು. 2026ರ ಪ್ರಸಕ್ತ ಪ್ರಕಟಣೆಯಲ್ಲಿ ಶ್ರೇಷ್ಠತೆಗಾಗಿ ಭಾರತೀಯ ಪ್ರಕಾಶಕರ ಒಕ್ಕೂಟ ಕೊಡಮಾಡುವಂತಹ ಪ್ರಶಸ್ತಿಗಳಲ್ಲಿ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವಾಲಯದ ಪ್ರಕಟಣೆ ವಿಭಾಗವು 7 ಪ್ರಶಸ್ತಿಗಳನ್ನು ಪಡೆಯಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ಮನಸ್ಸುಗಳು ಮೌನವಾಗಿ ಮಾತಾಡು ಈ ಸುಂದರ ಸಂಜೆ. ಇನ್ನೇನು ರಾತ್ರಿ ಆಯ್ತಲ್ಲ. ಈ ಕಾರ್ಯಕ್ರಮಕ್ಕೆ, ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಲ್ಲಿ ಸುದ್ದಿ ಇಲ್ಲ, ಗದ್ದಲ ಇಲ್ಲ, ಇರೋದು ಕೇವಲ ಎರಡು ಹೃದಯಗಳ ನಡುವಿನ ಒಂದು ಪುಟ್ಟ ನಿನಾದ. ನಿಮ್ಮ ಪ್ರೀತಿ ಮಾತನ್ನ ಹಾಡಾಗಿ ಕೇಳಿಸೋ ಈ ಪುಟ್ಟ ಪ್ರಯತ್ನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಪ್ರಯತ್ನ ನಿಮಗಿಷ್ಟ ಆಗುತ್ತೆ ಅಂತ ಭಾವಿಸ್ತಾ ಮೊದಲನೇ ಗೀತೆ ನಿಮಗಾಗಿ.

ಮನೆ ಮನೆ ಕಥೆ ಚಿತ್ರದ ಹಾಡನ್ನು ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರು ಹಾಡಿದರು. ಚಿ ಉದಯಶಂಕರ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತದಲ್ಲಿ. ಪ್ರೀತಿ ಅಂದರೆ ಅದು ಪ್ರತಿದಿನ ಹೇಳೋದಲ್ಲ, ಪ್ರತಿದಿನ ಅನುಭವಿಸೋದು. ನಿಮ್ಮ ನೆನಪಿನಲ್ಲಿರೋ ಆ ಮುಖಾನ ಈಗ ಇನ್ನೊಮ್ಮೆ ನೆನಪಿಸ್ಕೊಳ್ಳಿ.

ಕೂಡಿ ಬಾಳಿದರೆ ಸ್ವರ್ಗ ಸುಖ ಚಿತ್ರದ ಗೀತೆನ ಕೇಳಿದ್ರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಎಸ್ ಜಾನಕಿ ಅವರು ಹಾಡಿದರು. ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಈ ಹಾಡಿಗಿತ್ತು. ಕೆಲವು ಕಣ್ಣುಗಳು ಮಾತಾಡುತ್ತೆ, ತುಟಿ ಏನು ಹೇಳಿದ್ರು ನಿಮ್ಮ ಪ್ರೀತಿಯ ಕಣ್ಣುಗಳು

ಮನಸ್ಸಿನ ಭಾವನೆಯನ್ನು ಅರ್ಥ ಮಾಡಿಕೊಳ್ಳುತ್ತವೆ.

ಸಾಹಸ ಸಿಂಹ ಚಿತ್ರದ ಹಾಡನ್ನ ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರು ಹಾಡಿದರು. ಚಿವುದೇಶಂಕರ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ ಈ ಹಾಡಿಗಿತ್ತು. ಒಂದು ಸುಂದರ ನಗು, ಒಂದು ಮಧುರವಾದ ನೆನಪು, ಈ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಉಳಿದಿರೋ ಪ್ರೀತಿಯ ಕ್ಷಣ, ಇದೆಲ್ಲ ನಮ್ಮತ್ತೆ ನೆನಪಿಸುವ ಸುಮಧುರ ಗೀತೆಯೊಂದಿಗೆ ನಿಮ್ಮ ಮನದ ಬಾಗಿಲನ್ನು ತಟ್ತಾ ಇದೆ ಪ್ರೇಮನಿನಾದ.

ವಾಣಿ ಜಯರಾಮ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು ಹಾಡಿದರು ಈ ಹಾಡನ್ನ. ದೊಡ್ಡರಂಗಿಗೌಡ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತದಲ್ಲಿ. ಸಮರ್ಪಣೆ ಚಿತ್ರದ ಗೀತೆನ ನೀವೀಗ ಕೇಳಿದ್ರಿ. ಪ್ರೀತಿ ಕೆಲವೊಮ್ಮೆ ಮಾತಾಗತ್ತೆ, ಕೆಲವೊಮ್ಮೆ ಮೌನವಾಗತ್ತೆ, ಆದರೆ ಸಂಗೀತವಾದಾಗ ಅದು ಹೃದಯವನ್ನು ನೇರವಾಗಿ ತಲುಪತ್ತೆ. ಆ ಹೃದಯದ ಭಾಷೆನೇ ನಮ್ಮ ಪ್ರೇಮನಾದ.

ಮೂರು ಜನ್ಮ ಚಿತ್ರದ ಹಾಡನ್ನು ಕೇಳಿದ್ರಿ. ಎಸ್ ವಿ ಬಾಲ್ ಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಡಿದ್ರು. ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯ, ರಾಜ ನಾಗೇಂದ್ರ ಅವರ ಸಂಗೀತ ಈ ಹಾಡಿಗಿತ್ತು. ಕೇಳೋ ಕಿವಿಗಿಂಪು, ನೆನಪಿಸೋ ಮನಸ್ಸಿಗೆ ಒಂದು ರೀತಿ ಸಿಹಿ, ಹೃದಯಕ್ಕೆ ಮಾತ್ರ ಅರ್ಥ ಆಗೋ ಒಂದು ಸುಂದರ ಭಾವನೆ, ಇದೀಗ ನಿಮ್ಮ ಮುಂದೆ ಅರಳಲಿದೆ ಮತ್ತೊಂದು ಪ್ರೇಮಗೀತೆ.

ಸಾವಿರ ಸುಳ್ಳು ಚಿತ್ರದ ಹಾಡನ್ನು ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಎಸ್ ಜಾನಕಿ ಹಾಡಿದರು. ಚಿ ಉದಯಶಂಕರ್ ಅವರ ಸಾಹಿತ್ಯ, ಶಂಕರ್ ಗಣೇಶ್ ಅವರ ಸಂಗೀತ ಈ ಹಾಡಿಗಿತ್ತು. ಕೆಲವು ಹಾಡುಗಳು ಕೇವಲ ಹಾಡಲ್ಲ, ಅವು ನಮ್ಮ ಬದುಕಿನ ಒಂದು ಸುಂದರವಾದ ಅಧ್ಯಾಯ ಅಂತ ಹೇಳ್ಬೋದು. ಒಮ್ಮೆ ಕೇಳಿದ್ರೆ ನೆನಪುಗಳನ್ನು ಮತ್ತೆ ಜೀವಂತಗೊಳಿಸುವ ಅಂತಹ ಒಂದು ಮಧುರ ಗೀತೆ ನಿಮಗಾಗಿ.

ಜ್ವಾಲಾಮುಖಿ ಚಿತ್ರದ ಹಾಡನ್ನು ಕೇಳಿದ್ರಿ. ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿ ಹಾಡಿದರು. ಚಿ ಉದಯಶಂಕರ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತದಲ್ಲಿ. ಹೇಳ್ತಾರೆ, ಪ್ರೇಮಕ್ಕೆ ಭಾಷೆಯ ಅಗತ್ಯ ಇಲ್ಲ, ಒಂದು ನೋಟ ಸಾಕು, ಒಂದು ಸ್ವರ ಸಾಕು, ಒಂದು ಹಾಡು ಸಾಕು. ಮನದ ಮಾತನ್ನು ಸಂಗೀತದಲ್ಲಿ ಕೇಳಿಸು ಈ ಸುಂದರ ಪಯಣ ಮುಂದುವರಿತಾ ಇದೆ ಈ ಹಾಡಿನೊಂದಿಗೆ.

ಅದೇ ಕಣ್ಣುಚ್ಚುತ್ತದ ಹಾಡನ್ನ ಕೇಳಿದ್ರಿ. ವಾಣಿ ಜಯರಾಮ್ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಗಳಲ್ಲಿ, ಚಿವುದೇಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಈ ಹಾಡಿಗಿತ್ತು. ಮನಸ್ಸಿಗೆ ಹತ್ತಿರವಾದವರು ದೂರದಲ್ಲಿದ್ದರೂ ಅವ್ರ ನೆನಪುಗಳು ನಮ್ಮ ಜೊತೆ ಇದೆ, ಸದಾ ಇರುತ್ತವೆ. ಆ ನೆನಪುಗಳಿಗೆ ಇದು ಒಂದು ಮಧುರ ಸ್ವರೂಪ ಕೊಡ್ತಾ ಇದೆ ಈ ಹಾಡು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸುಂದರವಾದ ಆಲಾಪನೆಯಿಂದ ಶುರುವಾಗುವ ಈ ಹಾಡು ನಿಮಗಾಗಿ.

ಸುಂದರವಾದ ಒಂದು ಸಂಗೀತದಲ್ಲಿ. ನೀವು ಅವರನ್ನು ನೆನೆದಾಗಲೆಲ್ಲ ಅವರು ಎಲ್ಲೋ ನಿಮ್ಮನ್ನೇ ನೆನೀತಾ ಇರ್ತಾರೆ ಅನ್ನೋದು ಒಂದು ಪ್ರೀತಿಯ ನಂಬಿಕೆ. ನೋಡಿ, ಕೆಲವು ಪ್ರೀತಿಗಳು ಹುಟ್ಟೋದೇ ವಿರಹಕ್ಕಾಗಿ ಅಂತೆ. ಆದರೂ ಆ ವಿರಹದಲ್ಲೂ ಒಂದು ಸುಖ ಇದೆ.

0: ಅವ್ರ ಧ್ವನಿಗಳ ಮೂಲಕನೇ ಅಭಿನಯಿಸ್ಬಿಟ್ಟಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಎಸ್ ಜಾನಕಿಯವರು. ಈ ಹಾಡಲ್ಲಂತೂ ಕೂಡಿ ಬಾಳಿದರೆ ಸ್ವರ್ಗ ಸುಖ ಚಿತ್ರದ ಗೀತೆನ ಕೇಳಿದ್ರಿ. ಜೀವದೇಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಈ ಹಾಡಿಗಿತ್ತು. ಒಂದೇ ಒಂದು ಸಣ್ಣ ಪದ, ನಾನಿದ್ದೀನಲ್ವಾ, ನಾನಿಲ್ವೇನು ನಿನಗೋಸ್ಕರ ಅಂತ ಒಂದೇ ಒಂದು ಸಣ್ಣ ಪದ, ನಾನಿದ್ದೀನಿ ಅನ್ನೋದು ಒಬ್ಬ ಗಂಡು ಹೆಣ್ಣಿಗೆ ಈ ಮಾತನ್ನ ಅಂದರೆ ಅದು ಆಕೆಗೆ ಎಷ್ಟೋ ಒಂದು ಬಲ ಕೊಡುತ್ತೆ, ಒಂದು ನೆಮ್ಮದಿ ಕೊಡುತ್ತೆ. ಈ ಮಾತು ನಾನಿದ್ದೀನಿ ಅನ್ನೋ ಒಂದು ಮಾತು ಸಾವಿರ ಐ ಲವ್ ಯುಗಿಂತ ದೊಡ್ಡದು ಅಂತಾರೆ. ಅಂಥ ಒಂದು ಸಾಲು ಈ ಹಾಡಲ್ಲಿ ಬರುತ್ತೆ. ಆ ಸಾಲನ್ನು ಕೇಳಿಸ್ತೀನಿ ನಿಮಗೆ.
1: ಆಸೆಯ ಪೂರೈಸಲು ನಾನಿಲ್ಲವೇನು,
0: ಅಷ್ಟು ಕೇಳಿಸ್ಬಿಟ್ರೆ ಸಾಕ, ತೃಪ್ತಿ ಆಗೋದಿಲ್ಲ. ಹಾಗಾಗಿ ಪೂರ್ತಿ ಹಾಡನ್ನು ಕೇಳೋಣ. ಬನ್ನಿ, ಈ ಅದ್ಭುತವಾದ ಸಾಲಿರುವಂತಹ ಸುಂದರವಾದ ಚಂದದ ಗೀತೆ ನಿಮಗಾಗಿ.

0: ಪ್ರೇಮಾನುಬಂಧ ಚಿತ್ರದ ಹಾಡಿದಾಗಿತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರು ಹಾಡಿದ್ರು, ಶ್ರೀನಾಥ್ ಹಾಗೂ ಮಂಜುಳಾ ಅವ್ರಿಗೋಸ್ಕರ. ಚಿವುದೇಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಈ ಹಾಡಿಗಿತ್ತು. ಪ್ರೀತಿಯ ಸ್ವರಗಳಿಗೆ ಇಂದು ಇಲ್ಲಿ ವಿರಾಮ, ಆದರೆ ಪ್ರೀತಿಯ ಭಾವನೆಗಳಿಗೆ ಯಾವತ್ತೂ ವಿರಾಮ ಇಲ್ಲ. ನಮ್ಮೊಂದಿಗೆ ಹಾಡುಗಳನ್ನು ಕೇಳ್ತಾ, ನೆನಪುಗಳನ್ನು ಮೆಲುಕು ಹಾಕ್ತಾ, ಈ ಸುಂದರ ಪಯಣದಲ್ಲಿ ಜೊತೆಯಾದ ನಮ್ಮ ಪ್ರತಿಯೊಬ್ಬ ಪ್ರೀತಿಯ ಕೇಳುಗರಿಗೂ ಸಂದೇಶ ಕಳಿಸಿದಂತಹ, ಹಾಗೆ ಸಂದೇಶ ಕಳಿಸದೆ ಕಾರ್ಯಕ್ರಮ ಕೇಳಿಸ್ಕೊಂಡ ಎಲ್ಲ ಕೇಳುಗರಿಗೂ ಧನ್ಯವಾದಗಳು. ಇಲ್ಲಿಗೆ ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮ ಮುಕ್ತಾಯವಾಯಿತು.
1: ವೈಜ್ಞಾನಿಕ ಮನೋಭಾವನೆಯನ್ನ ಬೆಳೆಸಿಕೊಳ್ಳೋದು ಇಂದಿನ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯ. ಅದರಲ್ಲೂ ಪ್ರಕೃತಿಯಲ್ಲಿ ಕಂಡುಬರುವಂತಹ ವಿಸ್ಮಯಕರ ಹಾಗೂ ಮನೋಲ್ಲಾಸಕರ ಸಂಗತಿಗಳನ್ನ ಸ್ವತಃ ತಾವೇ ನಡೆದು ನೋಡಿ ಕೇಳಿ ಓದಿ ತಿಳ್ಕೊಳ್ಳೋದು ವಿದ್ಯಾರ್ಥಿಗಳ ಪಾಲಿಗೆ ಅತ್ಯಂತ ಮಹತ್ವದ ಅಂಶ. ಪಕ್ಷಿ ವೀಕ್ಷಣೆ ಸುಲಭವೂ ರೋಮಾಂಚನಕಾರಿಯೂ ಆದಂತಹ ಹವ್ಯಾಸ.
2: ಡಾಕ್ಟರ್ ಎಸ್ ವಿ ನರಸಿಂಹನ್ ಹೀಗೆನ್ನುತ್ತಾರೆ,
1: ಪ್ರಪಂಚದ ಮೂರನೇ ಎರಡರಷ್ಟು ಭೂಭಾಗದಷ್ಟು ವಿಶಾಲವಾದ ಸಮೃದ್ಧವಾದ ವೈವಿಧ್ಯಮಯ ಕಾಡನ್ನು ಬೆಳೆಸಲು ಹಕ್ಕಿಗಳು ಮತ್ತು ಅವುಗಳಂತಹ ಇತರ ಸಣ್ಣ ಸಣ್ಣ ಜೀವಿಗಳೇ ಕಾರಣ ಎಂಬುದನ್ನು ನಾವು ಅರಿಯಬೇಕು. ಇವೆಲ್ಲವೂ ಹಕ್ಕಿಗಳು ಪ್ರತಿದಿನ ನಾಲ್ಕಾರು ಹನಿ ಮಕರಂದ ಕುಡಿದು ಹತ್ತಾರು ಕಾಡು ಹಣ್ಣುಗಳನ್ನು ತಿಂದು ಆ ಮೂಲಕ ಬೆಳೆಸಿದ ಅತ್ಯಪೂರ್ವ ಸಸ್ಯ ಸಂಪತ್ತು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ಎಲ್ಲ ಸಾಂಪ್ರದಾಯಿಕ ಕ್ಷಿಪಣಿ ವ್ಯವಸ್ಥೆಗಳ ತಂತ್ರಜ್ಞಾನಗಳನ್ನು ದೇಶದ ಒಳಗೆ ಉತ್ಪಾದನೆಗಾಗಿ ಭಾರತೀಯ ರಕ್ಷಣಾ ಉದ್ಯಮಕ್ಕೆ ವರ್ಗಾಯಿಸಲು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ ನೀಡಿದ್ದಾರೆ. ಈ ಉಪಕ್ರಮವು ಕಾರ್ಯಾಚರಣೆಯ ಸಾಮರ್ಥ್ಯ ಹೆಚ್ಚಿಸುವುದು, ಆಮದು ಅವಲಂಬನೆ ಕಡಿಮೆ ಮಾಡುವುದು ಮತ್ತು ದೇಶೀಯ ಮೌಲ್ಯವರ್ಧನೆ ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಹಗಲು ರಾತ್ರಿ ಧರಣಿ ನಡೆಸುವುದಾಗಿ ಘೋಷಣೆ ಮಾಡಿದ ಕೂಡಲೇ ಸರ್ಕಾರ ಸದನದ ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ದೂರಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ವಿಚಾರದಲ್ಲಿ ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಶಿಫಾರಸನ್ನು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಎತ್ತಿಹಿಡಿದಿದೆ. ಮುಂದಿನ 15 ದಿನಗಳ ಕಾಲ ತಮಿಳುನಾಡಿಗೆ ಪ್ರತಿದಿನ 9,000 ಕ್ಯೂಸೆಕ್ ನೀರು ಹರಿಸುವಂತೆ ರಾಜ್ಯ ಸರ್ಕಾರಕ್ಕೆ ಪ್ರಾಧಿಕಾರ ಸೂಚನೆ ನೀಡಿದೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ನಡೆದಿದ್ದು, ಇಂದು ಕರಡು ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗಿದೆ. ಹಕ್ಕು ಮತ್ತು ಆಕ್ಷೇಪಣೆ ಸಲ್ಲಿಸಲು ಇಂದಿನಿಂದ ಸೆಪ್ಟೆಂಬರ್ 23ರವರೆಗೆ ಅವಕಾಶವಿದ್ದು, ಅರ್ಹ ಮತದಾರರು ಮತದಾರರ ಪಟ್ಟಿಯಿಂದ ಹೊರಗೆ ಉಳಿಯದಂತೆ ನೋಡಿಕೊಳ್ಳಲು ಹಾಸನ ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ತಿಳಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 287 ಅಂಕಗಳಷ್ಟು ಏರಿಕೆಯಾಗಿದ್ದು, ದಿನದ ಅಂತ್ಯಕ್ಕೆ 77,656 ಅಂಕಗಳಷ್ಟು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 115 ಅಂಕಗಳಷ್ಟು ಏರಿಕೆಯನ್ನು ಕಂಡಿದ್ದು, ದಿನದ ಅಂತ್ಯಕ್ಕೆ 24,334 ಅಂಕಗಳಷ್ಟು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.41 ರೂಪಾಯಿಯಷ್ಟಾಗಿದೆ. ಬೆಂಗಳೂರಿನ ಕೋರಮಂಗಳ ಒಲಾಂಗಣ ಕ್ರೀಡಾಂಗಣದಲ್ಲಿ ನಾಳೆಯಿಂದ ಫಿಡೆ ರೇಟೆಡ್ ರ್ಯಾಪಿಡ್ ಟೆಸ್ಟ್ ಚೆಸ್ ಪಂದ್ಯಾವಳಿ ನಡೆಯಲಿದೆ. ಸುಮಾರು 1,000 ಚೆಸ್ ಆಟಗಾರರು ಪಂದ್ಯಾವಳಿಯಲ್ಲಿ ಭಾಗಿಯಾಗಲಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ಈಗ ಸಮಯ 11:02 ನಮ್ಮೆಲ್ಲ ಕಾರ್ಯಕ್ರಮಗಳು ಹಾಡುಗಳು ನಿಮಗಿಷ್ಟ ಆಯಿತು ಅಂತ ಭಾವಿಸ್ತಾ ಇಂದಿನ ಸಂಜೆಯ ಪ್ರಸಾರ ಕಾರ್ಯವನ್ನು ಮುಗಿಸ್ತಾ ಇದ್ದೀನಿ.

ಮತ್ತೊಮ್ಮೆ ನಿಮ್ಮೆಲ್ಲರ ಭೇಟಿಗಾಗಿ ಕಾಯ್ತಾ ಇರ್ತೀನಿ. ಪ್ರೀತಿಯ ಕೇಳುಗರೆ, ನಿಮ್ಮೆಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.